0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬರೀ ಬೇಜಾರ್ ಮರೆ.
3: ಎಂತಕ್ಕ,
2: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
3: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
2: ಆಯುರ್ವೇದ ಹಬ್ಬ ಅದೆಂತದ?
4: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ. ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕರ್ ಸಾರ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಹೌದ್ ಮಾರ್ರೆ, ನಮಗೂ ಆಸೆ ಆಗ್ತ ಯಾರಿಗಾರು ಹೆಲ್ಪ್ ಮಾಡ್ಕೊಂಡೇ. ಆದ್ರೆ ಎಷ್ಟೊಂದ್ ಸಲ ದುಡ್ಡಿಲ್ಲ, ಅಯ್ಯೋ ಈ ಸಲ ಹಬ್ದಲ್ಲ ಇನ್ನೊಂದ್ಸಲ ಕಾಂಬ, ನಮ್ಗೆಲ್ಲ ಆಗ್ತೆ ಮಾಡ್ಕೊಂತೇನೋ ದೊಡ್ಡ ಮನ್ಸಿತ್ತು, ಆದ್ರೆ ನಮ್ ಕೈಯಿಂದ ಹಬ್ದಲ್ಲಪ್ಪ ಇದಲ್ಲ ಅಂತ ಒಂದ್ ಸಣ್ಣ ಸಹಾಯ ಮಾಡೋದಕ್ಕೂ ನಾವು 10 ಯೋಚನೆ ಮಾಡ್ತೋ. ಆದ್ರೆ ಕೆಲವ್ರು ಇರ್ತಾರೆ ಕಾಣಿ, ಅವರು ಸಹಾಯ ಮಾಡ್ಕ, ಇದೇ ನನ್ನ ಜೀವನದ ಉದ್ದೇಶ, ನಾನು 10 ಗಳಿಸ್ರೆ ಅದ್ರಂಗೊಂದ್ 2 ಸಮಾಜಕ್ಕೆ ಕೊಡ್ಕ ಅನ್ನೋ ಅಂತ ಮನೋಭಾವ 10 ದುಡುವತ್ತಿಗೆ ಇಟ್ಕೊಂಡಿರ್ತಾರ. ನಾನು ಒಬ್ಬನಿಂದ ಯಾವ್ದೋ ಒಂದ್ ಕೆಲಸ ಆಯ್ದೆ ಸಾಕ, ಆಯ್ಲಿ ನಾನೊಂದ್ ನನ್ ಕಣಗಿದ್ದ ಸಮಾನ ಮನಸ್ಕರ ಒಂದು ಗ್ರೂಪ್ ಕಟ್ಕಂತೆ, ಅವರ ಮೂಲಕ ನಾವೆಲ್ಲ ಒಟ್ಟಾಗಿ ಎಂತಾರು ಒಂದ್ ಕೆಲ್ಸಕ್ಕೊಂದು ಮುನ್ನಡಿ ಇಡುವ ಅಂತ ಹೇಳ್ಕೊಂಡ ಒಂದು ತಂಡ ನಮ್ಮ ಕುಂದಾಪುರದಲ್ಲಿ ಒಟ್ಟಾಯ್ತು. ಆ ತಂಡದ ಹೆಸರೇ ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕುಂದಾಪುರ. ಇವ್ರದ ಟ್ಯಾಗ್ ಲೈನ್ ಅಂತ ಕೇಂದ್ರೆ, ನೊಂದ ಹೃದಯಗಳಿಗೆ ನೆರವಿನ ಹಸ್ತ. ಈ ನೊಂದವ್ರು ಯಾರು ಇಪ್ಪು ಸಾಕ, ಬಡತನದಿಂದ ನೊಂದವ್ರು ಇದ್ರು ಸಾಕ, ಯಾರೋ ಮನೆಯಲ್ಲಿ ಸತ್ತು ನೊಂದವ್ರು ಇಪ್ಪು ಸಾಕ, ಅಥವಾ ಬೇರೆ ಯಾವ್ದೋ ರೀತಿಯಿಂದ ನೊಂದವ್ರು ಇಪ್ಪು ಸಾಕ, ಇವರಿಗೆ ನೆರವಿನ ಹಸ್ತ ನೀಡುಕೆ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಒಟ್ಟಾಯ್ತು. ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದಾನ್ ಪ್ರೇಯಿಂಗ್ ಲಿಪ್ಸ್ ಅಂತ. ಅಂದ್ರೆ ಸಹಾಯ ಮಾಡುವ ಹಸ್ತ ಪ್ರಾರ್ಥನೆ ಮಾಡುವ ತುಟಿಗಿಂತ ತುಂಬಾ ದೊಡ್ಡದು ಅಂತ ಹೇಳ್ಕೊಂಡ. ಸೊ ಈ ಎಲ್ಲ ಯುವಕರು, ನಮ್ಮ ಕುಂದಾಪುರದ ಯುವಕರು ಒಟ್ಟಾಗಿ ಇದರಲ್ಲಿ ಒಂದಾಗಿದ್ದಕ್ಕೆ ಇವತ್ತು ಅದೆಷ್ಟೋ ಸಮಾಜಮುಖಿ ಸಮಾಜ ಸೇವಾ ಕಾರ್ಯಗಳನ್ನ ಇವರಿಂದ ಮಾಡುಕಾಯ್ತು. ಈ ಹೆಲ್ಪಿಂಗ್ ಹ್ಯಾಂಡ್ಸ್ ನ ಎಲ್ಲಾ ಟೀಮ್ ಮೆಂಬರ್ಸ್ ಒಪ್ಪಕಾಯಿಲ್ಲ ಇವತ್ತು ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ, ಆದ್ರೆ ಕೆಲವರು ಪ್ರತಿನಿಧಿಗಳಂತೆ ಬಂದು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಇದ್ರೀಗ ಅವ್ರನ್ನೆಲ್ಲ ಮಾತಾಡಿಸೋ ಹೊತ್ತು ನಮ್ಮೊಟ್ಟಿಗೆ ಪ್ರದೀಪ್ ಮೊಗವೀರ ಕೋಟೇಶ್ವರ ಅವರಿದ್ದಾರೆ, ಅವರಿಗೆ ನಮಸ್ಕಾರ. ಮತ್ತೆ ಸುನಿಲ್ ಖಾರ್ವಿ ಕಲ್ಲೂರ್ ಇದ್ದಾರೆ, ಅವ್ರಿಗೂ ನಮಸ್ಕಾರ. ನಾಗರಾಜ ಮೊಗವೀರ ಅವರು ಕೋಟೇಶ್ವರ, ಅವ್ರಿಗೂ ಕೂಡ ನಮಸ್ಕಾರ. ಆಕಾಶ್ ಖಾರ್ವಿ ಕುಂದಾಪುರ, ಇವ್ರಿಗೂ ನಮಸ್ಕಾರ. ಹಂಗೆ ರತನ್ ಹೇರಿ ಕುದ್ರು ಅವರಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಇವರೆಲ್ಲನ್ನ ಪಂಚ ಪಾಂಡವರ ತರ 5 ಇದ್ದಾರ ಹೆಲ್ಪಿಂಗ್ ಹ್ಯಾಂಡ್ಸ್ ಇಂದ, ಎಲ್ರಿಗೂ ನಮಸ್ಕಾರ.
5: ನಮಸ್ಕಾರ ಮೇಡಮ್. ನಮಸ್ಕಾರ.
2: ಹೇಗಿದ್ರಿ, ಎಲ್ಲ ಹುಷಾರಿದ್ರಿಯಾ?
5: ಎಲ್ಲ ಹುಷಾರಿದ್ದೀವಿ ಮೇಡಮ್.
2: ಫಸ್ಟ್ ಆಫ್ ಆಲ್, ಯಾರಿಗಪ್ಪ ಇದು ಹೆಲ್ಪಿಂಗ್ ಹ್ಯಾಂಡ್ಸ್ ನಾವ್ ಐಕಂತ ಒಂದು ಐಡಿಯಾ ಬಂದದ್ದು ಯಾರಿಗೆ? ಪ್ರದೀಪ್ ರೇ, ನೀವೇ.
5: ನಮಸ್ತೆ ಮೇಡಮ್. 2019 ಆಕ್ಚುಲಿ ಇವೊಂದು ಗ್ರೂಪ್ ಸ್ಟಾರ್ಟ್ ಆಗಿದೆ, ಅಂದ್ರೆ ವಾಟ್ಸ್ಆಪ್, ಆ ಟೈಮ್ ಅಲ್ಲಿ ವಾಟ್ಸ್ಆಪ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಚಲಿತ ಬಂದ ಟೈಮ್. 2019 ಡಿಸೆಂಬರ್ ಮಂತ್ ಅಲ್ಲಿ ನಾನು ಇದೊಂದು ಜಸ್ಟ್ ಒಂದು ಗ್ರೂಪ್ ಮಾಡಿದ್ದು ಫ್ರೆಂಡ್ ಸರ್ಕಲ್ಗೆ. ನಾನೇ ಮಾಡಿದ್ದು. ಗ್ರೂಪ್ ಮಾಡಿ ಅಂದ್ರೆ ಈ ಮೈ ಮೆಂಟಲಿ ಅದೇ ಪ್ರಿಪೇರ್ ಆಗಿತ್ತು. ಏನಾದ್ರೂ ಒಂದು ಅಂದ್ರೆ ಬೇರೆ ಕಡೆ ನೋಡ್ತಾ ಇದ್ವಿ ನಾವೆಲ್ಲ ಸರ್ಕಲ್ ಅಲ್ಲಿ ಬೇರೆ ಬೇರೆ ಕಡೆ ದುಡ್ಡು ಒಟ್ಟು ಮಾಡಿ ಅವ್ರಿಗೆ ಆಗದಿರೋರಿಗೆ ಕೊಡ್ತಾ ಇರುವಂತದ್ದು. ನಾವು ಒಂದು ಟ್ರೈ ಮಾಡುವ ಅಂತ ಹೇಳಿ ಆ ಟೈಮಲ್ಲಿ ಒಟ್ಟು ಮಾಡಿದೆ. ಅಂದ್ರೆ ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಆಕ್ಚುಲಿ ಬೆಂಗಳೂರಲ್ಲೇ ಇದ್ದೆ. 2007 ಇಂದ ನಾನು 19 ತನಕ ನಾನು ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರು ಬಿಟ್ಟು ಯಾವಾಗ ನಾನು ಊರ್ ಕಡೆ ಶಿಫ್ಟ್ ಆದೆ, ಏನಾದ್ರೂ ಒಂದು ಊರ್ ಕಡೆ ಈ ತರ ಟ್ರೈ ಮಾಡುವ ಆಗತ್ತಾ ನೋಡುವ ಅಂತ ಡಿಸೆಂಬರ್ ಅಲ್ಲಿ ಅದೊಂದು ಗ್ರೂಪ್ ಮಾಡಿದೆ. ಆಮೇಲೆ ನಮ್ಗೆ ಗುರ್ತಾ ಇರೋರು ಪರಿಚಯದವ್ರನ್ನೆಲ್ಲ ಆ ಒಂದು ಗ್ರೂಪಿಗೆ ಆಡ್ ಮಾಡ್ಕೊಂಡ್ವಿ. ಆಡ್ ಮಾಡ್ಕೊಂಡು ಅದೊಂದು 2019 ನೆಕ್ಸ್ಟ್ 2020 ಜುಲೈ ತನಕ ಅದರಲ್ಲಿ ಯಾವುದೇ ಒಂದು ಯೋಜನೆಗಳಾಗಿಲ್ಲ. ಯಾಕಂದ್ರೆ ಅದು ಜಸ್ಟ್ ಇವಾಗ ಈ ನಾರ್ಮಲ್ ಗ್ರೂಪ್ ತರನೇ ಯಾವ್ದಾದ್ರು ಎಡಿಟಿಂಗ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಫಾರ್ವರ್ಡ್ ಮೆಸೇಜಸ್ ಬಂತು. ಆಮೇಲೆ ನಾವು ಫಸ್ಟ್ ಒಂದು ಸ್ಟೆಪ್ ತಗೊಳ್ಳುವಾಗ ವಿರಾಟ್ ಫ್ರೆಂಡ್ಸ್ ಅಂತ ನಮ್ದು ಹುದ್ರೋಳಿಯಲ್ಲಿ ಒಂದು ಟೀಮ್ ಇದೆ, ನಾನು ಅದು ಟೀಮ್ದು ಒಂದು ಮೆಂಬರ್ ಆಗಿರೋದ್ರಿಂದ ಫಸ್ಟ್ ನಾನು ಅವ್ರದ್ದು ಸಪೋರ್ಟ್ ಕೇಳಿದೆ. ಏನಾದ್ರೂ ಒಂದು ಹೆಲ್ಪ್ ಮಾಡುವಂತ ಯೋಜನೆ ಮಾಡುವಂದಾಗ ನಮ್ಗೆ ಫಸ್ಟ್ ಬೀಜಾಡಿದ ಒಂದು ಮಗುದೊಂದು ಯೋಜನೆ ಸಿಕ್ತು. 9 ತಿಂಗಳ ಮಗು, ಅದು ಮಗುಗೆ ಒಂದು ಹೆಲ್ಪ್ ಮಾಡೋದೊಂದು ನಮ್ಗೆ ಅವಕಾಶ ಸಿಕ್ತು. ಫಸ್ಟ್ ನಾವು ಏನು ಅದ್ರ ಬಗ್ಗೆ ನಮ್ಗೆ ದೊಡ್ಡ ಇದಿರಲಿಲ್ಲ, ಅದ್ರ ಏನ್ ಆಗ್ತದ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಆಕ್ಚುಲಿ 4-5 ದಿನ ಯಾವುದೇ 1 ರೂಪಾಯಿ ದುಡ್ಡು ಯಾರ್ದು ಬರಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ಇದು ಆಗುವಂತ ಕೆಲಸ ಅಲ್ಲ, ಮುಂದೆ ಹೋಗುದಲ್ಲ ಅಂತ ಅನ್ಕೊಂಡು ಎಂತ ಮಾಡಿದ್ವಿ, ಮಾಡಿದ್ದಕ್ಕೆ ಮತ್ತೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಮ್ಮ ಹತ್ರ ಆದದ್ದು 500-1,000 ಹಾಕು ಅಂತೇಳಿ ನಾವು 4 ಜನ ಆ ಟೈಮಲ್ಲಿ ಇರೋರು 4 ಜನ ಒಂದೊಂದು ಸಾವಿರ ಹಾಕಿ ಕ್ಲೋಸ್ ಮಾಡು ಅಂದ್ಕೊಂಡಿದ್ವಿ. ನಾಳೆ ಹೋಗಿ 1,000 ಕೊಟ್ಟು ಬರುದು ಅವ್ರ ಅಮ್ಮನ ಕೈಗೆ, ಮತ್ತಿನ್ನದ ಆಗುದಿಲ್ಲ ಅಂತ ತಿಳ್ಕೊಂಡಿದ್ವಿ. ಆ ಟೈಮಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಮ್ಗೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಮ್ಗೆ ಒಂದು ಆಸೆ ಹುಟ್ಟು, ಏನಾದ್ರು ಇದರಲ್ಲಿ ಪ್ಲಸ್ ಆಗ್ಬೋದು ಅಂತ. ಆಮೇಲೆ 3-4 ಡೇಸ್ ಅಲ್ಲಿ ಒಂದು 12,000 ಕಲೆಕ್ಟ್ ಮಾಡಿ ಆ ಮಗು ಕೈ ಕೊಟ್ಟು ಬಂದ್ವಿ. ಯಾವಾಗ ನಾವು ಆ ದುಡ್ಡನ್ನ ಮಗು ಕೈ ಕೊಡ್ಲಿಕ್ಕೆ ಹೋದ್ವಿ, ನಾವು ತಗೊಂಡೋಗಿರೋ ದುಡ್ಡು ಯಾವುದು ಅಂತ ಒಂದು ಎಲ್ಲಿಗೂ ಸಾಕಾಗುದಿಲ್ಲ ಅಂತ ಅನ್ಸಿಬಿಡುತ್ತೆ. ನಮ್ಮೊಟ್ಟಿಗೆ ಒಂದು 10 ಜನ ಆ ಫೋಟೋ ಇದೆ, ನಾನು ನಿಮ್ಗೆ ತೋರಿಸ್ತೇನೆ. ಫಸ್ಟ್ ಯೋಜನೆ ಇದು ನಮ್ಗೆ ಅದು ಇದು ಎಲ್ಲಿಗೂ ಸಾಕಾಗುದಿಲ್ಲ ಆ ಮಗುಗಂತ ಅನ್ಸಿ ಮತ್ತೆ ಅದನ್ನ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಅಂದ್ರೆ ಕಾಲ್ ಮಾಡಿ ಅಲ್ಲಿ ಹೇಳ್ತಾ ಇರಲಿಲ್ಲ, ನಮ್ದು ವಾಟ್ಸ್ಆಪ್ ನೋಡಿದವ್ರು ಮಾತ್ರ ಹೇಳ್ತಾ ಇದ್ರು. ಪ್ರತಿಯೊಬ್ಬರಿಗೂ ಗೊತ್ತಿರೋರಿಗೆಲ್ಲ ಒಂದ್ರೊಂದು ಕಾಲ್ ಮಾಡಿದ್ವಿ, ನೋಡಿ ಈ ತರ ಒಂದು ಸಮಸ್ಯೆ ಇದೆ. ಆವಾಗ ಏನಾಯ್ತು, ನಾನು ಬ್ಯಾಂಗ್ಳೂರಲ್ಲಿ ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದ, ಪ್ರವೀಣ್ ಅಂತ. ಕೆಲವ್ರನ್ನ ನಾವು ನೆನ್ಸ್ಕೋಬೇಕಾಗಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕೈ ಜೋಡಿಸಿದವ್ರು ಅವರೆಲ್ಲ. ಅವನು ನಮ್ ಕ್ರಿಕೆಟ್ ಟೀಮ್ ಫ್ರೆಂಡ್, ಅದು ನಾನು ಆ ಗ್ರೂಪ್ ಅಲ್ಲಿ ಹಾಕಿದ್ದೆ. ಅವನು 10,000 ಅಮೌಂಟ್ ಒಬ್ಬನೇ ಹಾಕಿಬಿಟ್ಟ ಆ ಮಗುಗೆ ನನ್ಗೆ ನನ್ನ ಕಡೆಯಿಂದ ಅಂತೇಳಿ. ಆವಾಗ ಏನಾಯ್ತು, ಅದು ಬಿಲ್ಡ್ ಆಗಿ ಬಿಲ್ಡ್ ಆಗಿ 1 ವೀಕ್ ಅಲ್ಲಿ 89,000 ರುಪೀಸ್ ನಾವು ಒಟ್ಟು ಮಾಡಿ ಕೊಟ್ವಿ. ಇದು ನಮ್ದು ಫಸ್ಟ್ ಸ್ಟೆಪ್ ಅದ್ರಲ್ಲಿ. ಹಾಗಾಗಿ ಆ ಸ್ಟೆಪ್ ಅನ್ನೋದು ನೆಕ್ಸ್ಟ್ ಈ ತರ ಬಿಲ್ಡ್ ಆಗಿ ಬಿಲ್ಡ್ ಆಗಿ ಇವಾಗ ಈ ಮೂಮೆಂಟ್ ತನಕ ಬಂದಿದೆ ಮೇಡಮ್.
6: ವೆರಿ ನೈಸ್, ಬ್ಯೂಟಿಫುಲ್. ಇದು ಕೋವಿಡ್ ಟೈಮಲ್ಲಿ ನೀವು ಮಾಡಿದ್ದ?
5: ಕೋವಿಡ್ ಟೈಮಲ್ಲಿ ಆಗಿದ್ದು. ಕೋವಿಡ್ ಟೈಮಲ್ಲಿ ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಗಿದ್ದು ಕೋವಿಡ್ ಅಲ್ಲಿ. ಇವರೆಲ್ಲ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದು ಅಂದ್ರೆ ಇದು ನಮ್ಮ ಹುಡುಗರೆಲ್ಲ ಸೇರ್ಕೊಳ್ಳಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ನಾನು ಬೆಂಗಳೂರಲ್ಲೇ ಜಾಸ್ತಿ ಇರೋದ್ರಿಂದ ನನಗೆ ಅಷ್ಟು ಇಲ್ಲಿ ನಮ್ಮ ಊರಲ್ಲಿ ಅಷ್ಟು ಒಡಾಟ ಇತ್ತು, ಮತ್ತು ಕೆಲವು ಕಡೆ ಇದ್ರು, ಮತ್ತು ಅಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಇರಲಿಲ್ಲ. ಒಂದ್ ಟೈಮಲ್ಲಿ ನಾವು ಇಲ್ಲಿ ರೆಡ್ ಕ್ರಾಸ್ ಅಲ್ಲಿ ಬ್ಲಡ್ ಕೊಡ್ಲಿಕ್ಕೆ ಹೋಗಿದ್ದೆ. ಆವಾಗ ನಮ್ಗೆ ಗುರು ಅಂತ ಪರಿಚಯ ಆದ್ರು, ಗುರು ಕಾವ್ಯ ಅಂತ ಹೇಳಿ. ಅವರು ಅಲ್ಲಿ ಪರಿಚಯ ಆಗಿ ನಮ್ಗೆ ಜಸ್ಟ್ ಈಗ ಫ್ರೆಂಡ್ಶಿಪ್ ಆಗಿ, ಅವರು ಅದೇ ವೇ ಅಲ್ಲಿ ಇದ್ರು, ನಾವು ಅದೇ ವೇ ಅಲ್ಲಿದ್ವಿ, ನಮ್ದು ಮತ್ತೊಂದು ಬಾಂಡ್ ಆಯ್ತು. ಅವನು ಫ್ರೆಂಡ್ ಸರ್ಕಲ್, ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಆಡ್ ಆಯ್ತು. ಅದು ಬಳಗ ಅನ್ನೋದು ದೊಡ್ಡದಾಯ್ತು. ಮತ್ತೆ ನೆಕ್ಸ್ಟ್ ಏನ್ ಸ್ಟೆಪ್ ಅಂದ್ರೆ ಈ ತರ ಬೀದಿ ಬದಿಯವರಿಗೆ ರಾತ್ರಿ ಮಲ್ಗೋರಿಗೆ ಗೊತ್ತಿಲ್ಲದೆ ಒಂದು ಬೆಡ್ ಅದೆಲ್ಲ ನಾವು ಆಕ್ಚುಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಬೆಂಗಳೂರಲ್ಲಿ ಅಲ್ಲಿಲ್ಲೆಲ್ಲ ಮಾಡ್ತಾ ಇರೋದನ್ನ ನೋಡಿದ್ ನಮ್ಮೂರಲ್ಲೂ ನಾವು ಟ್ರೈ ಮಾಡಬಹುದು. ಆವಾಗ ಏನಾಯ್ತು, ತಂಡ ದೊಡ್ಡದಾಯ್ತು. ಅದಾದ್ಮೇಲೆ ಕೋವಿಡ್ ಬಂತು. ಕೋವಿಡ್ ಆದಾಗ ಎಲ್ಲ ಲಾಕ್, ಯಾರು ಹೋಗ್ಲಿಕ್ಕಿಲ್ಲ. ಆವಾಗ ಇದೇ ತರ ಎಲ್ಲ ಕೂತ್ಕೊಂಡು ಏನಾದ್ರು ಮಾಡ್ಲಿಕ್ಕಾಗುತ್ತಾ ನೋಡು ಅಂತೇಳಿ ನಮ್ದು ಮಹಾಕಾಳಿ ದೇವಸ್ಥಾನದಲ್ಲಿ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಮಹಾಕಾಳಿ ದೇವಸ್ಥಾನ ಕಾರ್ವಿಕೆರೆಯಲ್ಲಿ ನಮ್ಗೆ ಅವಕಾಶ ಕೊಟ್ರು. ಅಂದ್ರೆ ಆ ಟೈಮಲ್ಲಿ ನಮ್ಗೆ ಒಳಗಡೆ ಹೋಗಕ್ಕೆ ಅವಕಾಶ ಕೊಡದೆ ದೊಡ್ಡದು. ಅಲ್ಲಿ ನಮ್ಗೆ ಅವಕಾಶ ಕೊಟ್ರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಿ ಅಂತೇಳಿ. ಆ ಟೈಮಲ್ಲಿ ನಮ್ಮ SI ಸದಾಶಿವ ಗೌರೋಜಿ ಸರ್, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ನಿಮ್ಗೆ ಎಲ್ಲೋ ಹೋಗುವಾಗ ಇಶ್ಯೂ ಆಗದಿರೋ ತರ ನಾವು ನಿಮ್ ಜೊತೆಗೆ ಇದ್ದೀವಿ, ನೀವು ಮಾಡಿ. ಆಮೇಲೆ ನಮ್ಮ ಆದರ್ಶ ಡಾಕ್ಟರ್, ಫಸ್ಟ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ನೀವು ಕೋವಿಡ್ ಇದಾಗಿರ್ಬೇಕು, ನಿಮ್ದು ಟೆಸ್ಟ್ ಆಗಿರ್ಬೇಕು. ನೀವು ಫಸ್ಟ್ ಸ್ಟೆಪ್ ಒಂದು ಲೆಟರ್ ಕೊಟ್ಟು ನಿಮ್ಗೆ ಫಸ್ಟ್ ನಿಮ್ ಟೀಮಿಗೆ ನಾನು ಫಸ್ಟ್ ಟೆಸ್ಟ್ ಮಾಡ್ತೇನೆ ಅಂತೇಳಿ ಅವರೆಲ್ಲ ಸಪೋರ್ಟ್ ಮಾಡೋಕ್ಕೋಸ್ಕರ ನಾವು ಆ ಟೈಮಲ್ಲಿ ಇಡೀ ಕುಂದಾಪುರ ಈ ಕಡೆ ಎಲ್ಲ ಇದನ್ನ
7: ಹಾಲಾಡಿ ಸಿದ್ದಾಪುರ ಎಲ್ಲ ಸರೌಂಡ್ ಒಂದು ಇದು ಟೀಮ್ ಒಂದು ತಿರುಗಾಡ್ತಿತ್ತು ಅಂದ್ರೆ ಆಕ್ಚುಲಿ ಹೆಲ್ಪಿಂಗ್ ಹ್ಯಾಂಡ್ ತಿರುಗಾಡ್ತಿತ್ತು ಎಲ್ಲ ಕಡೆಗೆ. ಅಂದ್ರೆ ಕಿಟ್ ತಗೊಂಡ್ ಅಂದ್ರೆ ಯಾರಿಗೆ ಆತಿಲ್ಲ ಅವರಿಗೆ ಒಂದು ಟೀಮ್ ಒಂದು ವರ್ಕ್ ಮಾಡ್ತಾ ಇದ್ರೆ ಹೆಲ್ಪಿಂಗ್ ಹ್ಯಾಂಡ್ ಎಲ್ಲ ಸುತ್ತ ತಿರುಗಾಡ್ತಿದ್ರು. ಎಲ್ಲ ಹುಡುಗರು ಅಂದ್ರೆ ಒಟ್ಟ ಎಲ್ಲ ಹೋಗ್ತಾ ಇದ್ರು.
6: ಕೋವಿಡ್ ಟೈಮಲ್ಲಿ ನಿಮ್ಮ ಈ ಚಟುವಟಿಕೆ ಇನ್ನಷ್ಟು ಫಾಸ್ಟ್ ಆಯ್ತು.
5: ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಗೇರ್ ಹೋಗಿದ್ದು ಆವಾಗ.
7: ಆಕ್ಚುಲಿ ಆ ಕೋವಿಡ್ ಕಿಟ್ ಕೊಡಕ್ ಹೋದಲ್ಲಿ ನಮ್ದಲ್ಲಿ ಅಂಪರಾಗ ಒಂದು ಅಜ್ಜಿ ಮನೆ ಒಂದ್ ಮಾಡಿ ಕೊಡ್ತಲ್ಲ ನಾವು. ಆಕ್ಚುಲಿ ಆ ಮನೆ ಅಲ್ಲಿ ಕಷ್ಟ ಕಂಡು ಹೇಳದ್ದೆ ಅವ್ರು ಅಲ್ಲಿ ಅಲ್ಲಿ ಕಣ್ಕ ಬಂದದ್ದು ಅದನ್ನ ನೆಕ್ಸ್ಟ್ ಪಾಪ ಅವ್ರಿಗೆ ಕಂಡು ಇದಾಯ್ತಿದೆ ನಮ್ದು ಎಲ್ಲ ಒಟ್ಟಾಯ್ಕೊಂಡು
2: ಮನೆ ಆ ತರ ಇತ್ತು ದುಸ್ಥಿತಿಯಲ್ಲಿ
7: ಅಂದ್ರೆ
8: ಹೋಗಿದ್ದು
5: ಅಲ್ಲಿ ಒಬ್ರು ನೆಲ್ಲಿಕಟ್ಟೆಯಿಂದ ಒಂದು ನಮ್ಮ ಫ್ರೆಂಡ್ ಸರ್ಕಲ್ ಒಬ್ರು ಕಾಲ್ ಮಾಡಿದ್ರು ನೀವೆಲ್ಲ ಕಡೆ ಕಿಟ್ ಕೊಡ್ತಿದ್ರು ಅಂದ್ರೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಬಂದ್ ನಮ್ಗೆ ಬೆಂಗಳೂರಲ್ಲಿರೋ ಫ್ರೆಂಡ್ಸ್ ಎಲ್ಲ ಊರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರಿಗೆಲ್ಲ ಮನೆಯವ್ರದ್ದು ಫೀಲಿಂಗ್ ಇತ್ತು ಅವರು ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ನಾವು ದುಡ್ಡು ಹಾಕ್ತಿವಿ ಅಂದ್ರೆ ತುಂಬಾ ನಮ್ಗೆ ಹಣದ ಸಪೋರ್ಟ್ ಸಿಕ್ತು ಅವಾಗ ನಮ್ಗೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ಲಿಕ್ಕೆ ಶುರು ಆಯ್ತು ನಮ್ಮ ಏರಿಯಾದಲ್ಲೂ ಒಂದು ಕೆಲವರಿಗೆ ಕೊಡಿ ಅಂತ ನಾವೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಕಡೆ ಕೊಡ್ತಿದ್ವಿ ಗಂಗೊಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಹತ್ರ ಹೋಗ್ಲಿಕ್ಕಿಲ್ಲ ಕಿಟ್ ಹೀಗೆ ಇಡುದು ಚೀಲ ಇಡುದು ಬರುದು ಸೀದಾ ಅವ್ರು ತಗೊಂಡು ಹೋಗ್ತಾ ಇದ್ರು ಅಂದ್ರೆ ಟಚ್ ಮಾಡ್ಲಿಕ್ಕಿಲ್ಲ ಅಲ್ಲ ಅಷ್ಟು ಸೇಫ್ಟಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ತರ ನಾವು ಕೊಡ್ಲಿಕ್ಕೆ ಹೋದಾಗ ನೆಲ್ಲಿಕಟ್ಟೆಗೆ ಹೋದಾಗ ಅಲ್ಲಿ ಒಂದು ಅಜ್ಜಿ ಮನೆ ಅಂದ್ರೆ ಅಜ್ಜಿ ಮನೆ ಏನೇನು ಇಲ್ಲ ಅವರಿಗೆ ಮಲ್ಗ್ಲಿಕ್ಕೆ ಜಾಗ ಇಲ್ಲ ಕೂತ್ಕೊಂಡೇ ಲೈಫ್ ನಡೆಸ್ತಾ ಇದ್ರು ಅವರು ಶೃಂಗೇರಿ ಅಂತ ಅವ್ರ ಹೆಸರು ಶೃಂಗೇರಿ ಶೆಟ್ಟಿ ಅಂತ ಅವ್ರ ಹೆಸರು. ಅಲ್ಲಿ ಅವರು ಹೋದ ತಕ್ಷಣ ಫಸ್ಟ್ ನೋಡಿ ಒಂದೊಂದು ಯಾವ್ದೇ ಆಗ್ಬೇಕಾದ್ರೂ ಒಂದೊಂದು ಸಮಯ ಬರ್ಬೇಕಂದ್ರೆ ಅವ್ರು ಮನೆ ನೋಡಿದ ತಕ್ಷಣ ಈ ಆಸರ ಅನ್ನೋ ಒಂದು ಪ್ರಾಜೆಕ್ಟ್ ಹುಟ್ಕಂತ ಅವ್ರಿಗೆ ಮನೆ ಕಟ್ಟಿ ಕೊಡ್ಬೇಕಂತ ಹೇಳಿ
2: ಆಗ ನಿಮ್ದು ಈ ಒಂದು ಹೊಸ ರೆಕ್ಕೆ
5: ಹುಟ್ಟಿ ಹುಟ್ಟಿಕೊಂಡು
2: ಆಸರೆ ಅನ್ನೋ ಹೆಸರಲ್ಲಿ.
5: ಅಂದ್ರೆ ಆ ಟೈಮಲ್ಲಿ ನಮ್ಮ ಟೀಮ್ ಅಲ್ಲಿ ಇರೋರಿಬ್ರು ಆ ಮನೆ ಕಟ್ಟಬೇಕಂತ ಆಲೋಚನೆ ನನಗೂ ಸಹ ಬಂದಿರಲಿಲ್ಲ. ನಮ್ ಟೀಮ್ ಅಲ್ಲಿ ಇರೋ ನಾಗಂದ್ರೆ ದೀಪಕ್ ಆಗಿರ್ಬೋದು ಆ ಟೈಮಲ್ಲಿ ತುಂಬಾ ಹುಡುಗರಿದ್ದೆ, ಇವಾಗೆಲ್ಲ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಕಡೆ ಇದ್ರಲ್ಲಿ ಇದಾರೆ. ಬಟ್ ಆ ಟೈಮಲ್ಲಿ ಅವರೆಲ್ಲ ತುಂಬಾ ಚರಣ್ ಇರ್ಬೋದು, ಗುರು ಪ್ರಸಾದ್ ಇರ್ಬೋದು, ಚೇತನ್ ಕಾರ್ವಿ ಇರ್ಬೋದು, ತುಂಬಾ ಜನ ಹುಡುಗರು ಆ ಟೈಮಲ್ಲಿ ರಾಘವೇಂದ್ರ ಅಂತ ಕುಂದರ್ ಅಂತ ಇರ್ಬೋದು ಇಲ್ಲಿ ಅವರು ಅವರೆಲ್ಲ ಇದ್ರು ನಮ್ಮ ಜೊತೆಗೆ. ಅವರೆಲ್ಲ ಏನ್ ಮಾಡಿದ್ರು ಓಕೆ ಏನಾದ್ರು ನೋಡುವ ಮನೆ ಕಟ್ಲಿಕ್ಕೆ ಕೊಡ್ಲಿಕ್ಕೆ ಆಗತ್ತ ಅಂತ ಅಂದ್ರೆ ದೊಡ್ಡ ನಮ್ಗೆ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುದು ದೊಡ್ಡ ಕಷ್ಟ ಆಗಿತ್ತು. ಇಲ್ಲಿಂದ ನೆಲ್ಲಿಕಟ್ಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂತದ್ದು ತುಂಬಾ ಕಷ್ಟ ಆಗಿತ್ತು. ಅವಾಗ ಏನ್ ಮಾಡಿದ್ವಿ ನಮ್ಗೆ ಕೆಲಸದಲ್ಲಿ ಅದನ್ನ ಆಲ್ಮೋಸ್ಟ್ 70-80% ಕೆಲಸ ನಾವೇ ಮಾಡಿದ್ವಿ. ಮನೆ ಕಟ್ಟುವಂತ ಕೆಲಸ ಅಲ್ಲಿ ಗಾರಿಗೆ ಮಾಡುವಂತವ್ರನ್ನ ಕರ್ಕೊಂಡು ಬಂದ್ವಿ, ಅವ್ರನ್ನ ಆ ಕೆಲಸ ಕೊಟ್ವಿ. ಅಂದ್ರೆ ಹೊಯ್ಗೆ ಕಲ್ಲು ಹೊರುವುದು ಅದೆಲ್ಲ ಒಂದ್ ದಿವಸ ಹೋಗುದು ಎಲ್ಲ ಕೆಲಸ.
2: ಯಾವ ದಿವಸ ಹೋಗ್ತಿದ್ರಿ ಎಲ್ಲ?
5: ಅದು ಟೈಮಿಂಗ್ ಇಲ್ಲ, ಆ ಟೈಮಲ್ಲಿ ಫ್ರೀ ಅಲ್ಲ ಮೇಡಮ್, ಆಲ್ಮೋಸ್ಟ್ ಇಲ್ಲ. ಅವ್ರಿಗೆ ಒಂದು ಮನೆ ಕಟ್ಟಿವಿ, ಅದೊಂದು ದೊಡ್ಡ ಸಕ್ಸಸ್ ಅಂತ.
7: ಅದು ಗೃಹ ಪ್ರವೇಶ ಹೆಂಗ್ ಮಾಡ್ತದ ನಿಮ್ಗೆ ನಾರ್ಮಲ್? ಈಗ ನಾವೆಲ್ಲ ಮನೆ ಒಕ್ಕಲು ಮಾಡತ್ತಲ್ಲ, ಈಗ
5: ಅವರಿಗೆ
8: ಈಗ ಭಯಂಕರ ಆಸೆ ಅವರಿಗೆ
7: ಅಂದ್ರೆ ಎಲ್ಲದೂ ಐಕಾನ್ ಹೇಳಿ ನಿಮ್ದೆಲ್ಲ ಕೋಳಿ ಸುತ್ತರಿಸಿ ಅದೆಲ್ಲ ಮಾಡ್ತಾರೆ. ನಮ್ಮ ನಾರ್ಮಲ್ ಮನೆಗೆಲ್ಲ ಮಾಡ್ತಾರಲ್ಲ ಹಂಗೆ. ನಿಮ್ಗೆಲ್ಲ ನಿಮ್ಗೆ ಏನ್ ಕಮ್ಮಿ ಇಲ್ಲ, ಅಕ್ಕಿ ಮುಡಿಯೋ ಇದು ಅದು ಅವ್ರಿಗೆ ಲಾಸ್ಟ್ ಲೈಟಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಟೋಟಲ್ ಅವ್ರಿಗೆ ಒಂದು ಒಳ್ಳೆ ಪಾಯಸದ ಊಟ ಹಾಕಿ ಎಲ್ಲರಿಗೆ ಕರೆಸಿ ಊರಿನವರಿಗೆಲ್ಲ ಕರೆಸಿ ಒಂದು ಊಟ ಹಾಕಿಸಿ ಅಷ್ಟು ಒಳ್ಳೆ ಗೃಹ ಪ್ರವೇಶ ಅಂದ್ರೆ ನಿಮ್ಗೆ ಈಗ ನಮ್ ಮನೆ ಗೃಹ ಪ್ರವೇಶ ಟೈಪ್ ನಾವು ಮಾಡಿ ಎಲ್ಲ ಅಂತ ಬಿಟ್ಕೊಟ್ಟು ಬಂದ.
2: ಎಷ್ಟು ಖರ್ಚಾಯ್ತು ಆ ಮನೆ ಫಸ್ಟ್ ಮನೆಗೆ?
7: ಟೋಟಲ್ ಖರ್ಚು ಬಂದು
5: ಒಂದು 2-3 lakh ತನಕ ಹೋಗಿರ್ ಅಂದ್ರೆ ನಮ್ಗೆ ಅವಾಗ ಎರಡು ಮನೆ, ಆ ಮನೆ ಕ್ಲೋಸ್ ಆಗುದ್ರೊಳಗಡೆ ಇನ್ನೊಂದು ಮನೆದು ಬಂತು ಇಲ್ಲಿ ಪ್ರಾಜೆಕ್ಟ್. ಇವರ ಮನೆ ಹತ್ರ ಅವರು, ಅವ್ರಂದ್ರೆ ತಾಯಿ ಮಗಗೆ ಒಂದ್ ಸ್ವಲ್ಪ ಫುಲ್ ಸೈಟ್ಸ್ ಹೋಗಿತ್ತು, ಮಗಳು ಎಲ್ಲೋ ಬಾಡಿಗೆ ಮನೇಲಿದ್ರು, ಅವ್ರದೊಂದು ಮನೆ ಪ್ರಾಜೆಕ್ಟ್ ಕೈ ಹಾಕಿದ್ವಿ ಅದು. ಬಟ್ ಅದೊಂದು ಸ್ವಲ್ಪ ಡಿಲೇ ಆಯ್ತು, ಅಲ್ಲಿ ಸ್ವಲ್ಪ ಅವ್ರದ್ದು ಸ್ವಲ್ಪ ಸಮಸ್ಯೆ ಇರೋಕ್ಕೋಸ್ಕರ ಡೀಲ್ ಆಗಿ ಬಟ್ ಎರಡು ಮನೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ.
2: ಅಂತೂ ಎರಡು ಮನೆ ನೀವು ಕೋವಿಡ್ ಟೈಮ್ಗೆ

0: ಮಾಡೋದ್ರಲ್ಲಿ ನಮ್ಮ ಆಕರ್ಷ ಎಲ್ಲ ಮುಂದ. ನಿಮ್ಗೆ ಎಷ್ಟು ಯಾವಾಗ ಫ್ಲಾಶ್ ಆಯ್ತು, ಈಗ ನಾವು ಕೆಲಸ ಮಾಡ್ತಿದ್ ಹೌದಪ್ಪ, ಇನ್ನಷ್ಟು ಜನ ಇದಕ್ಕೆ ಸಹಾಯ ಹಸ್ತ ಕೊಡ್ಕ, ಹೆಲ್ಪಿಂಗ್ ಹ್ಯಾಂಡಿಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಗಳು ಬೇಕಲ್ಲ. ಬೇಕು ಅಂತಂದ್ರೆ ನಾವ್ ಹ್ಯಾಂಗ್ ಅವ್ರ ತನಕ ರೀಚ್ ಆಗಿಲಕ್ಕ, ಅದಕ್ಕೆ ಸೋಶಿಯಲ್ ಮೀಡಿಯಾ ಹ್ಯಾಂಗ್ ಯೂಸ್ ಮಾಡ್ಕೊಳಕ್ ಬಂದ್ ನಿಮ್ಗೆ ಹ್ಯಾಂಗ್ ಮಂಡಿಗೆ ಹೋಯ್ತದ
1: ಅಂದ್ರೆ, ನಾನ್ ಮೊದ್ಲು ಹೆಲ್ಪಿಂಗ್ ಆಡ್ಸ್ ಇರೋದ್ಕಿಂತ ಮೊದ್ಲು ಯುವ ಬ್ರಿಗೇಡ್ ಅಲ್ಲಿ ಇದ್ದೆ, ಚಕ್ರವರ್ತಿ ಸುಲಿಬೆಲೆ ಅವರದ್ದು. ಅದಾದ ಅದ್ರಲ್ಲಿ ಸುಮಾರು ವರ್ಕ್ ಎಲ್ಲ ಮಾಡ್ತಾ ಇದ್ವಿ ನಾವು, ನದಿ ಸ್ವಚ್ಛತೆ ಮತ್ತೆ ನಿಮ್ಗೆ ಗೊತ್ತಿರ್ಬೋದು. ಅದಾದ್ಮೇಲೆ ನಮ್ ಗುರು ಅಣ್ಣ ಅಂತ ಇದ್ದಾರೆ, ಅವ್ರು ಒಂದಿನ ಕರೆದ್ರಿ, ಈಗ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಇದೆ, ಒಂದ್ಸಲ ಅವರೊಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿ ಕರೆದು. ಆ ಟೈಮಿಗೆ ಅವರು ಈ ಬೆಡ್ ಶೀಟ್ ರೋಡ್ ಸೈಡ್ ಮಲ್ಕೊಂಡವರಿಗೆಲ್ಲ ಬೆಡ್ ಶೀಟ್ ಎಲ್ಲ ಕೊಡ್ತಾ ಇದ್ದು. ಆ ಟೈಮಿಗೆ ಹೇಳಿ ನನ್ನ ಅಮೌಂಟ್ ಎಲ್ಲ ಎಂತ ಇಲ್ಲ, ನನ್ ಬರ್ಲಿಕ್ಕೆ ಸರಿ ಆಗುದಿಲ್ಲ ಹಾಗೆ ಎಲ್ಲ ಅಂತ ಹೇಳಿದ್.
0: ಈಗ ಹೆಲ್ಪಿಂಗ್ ಹ್ಯಾಂಡ್ಸ್ ಗೆ ಯಾರ ಬರ್ಕಂದ್ರು ಸೇರ್ಕುಮಾರ ನಮ್ಮಲ್ಲಿಗೆ ನಂಗೆ ದುಡ್ಡೆಲ್ಲ ಕೊಡುಕಿಲ್ಲವ, ನಂಗೆ ಸಾಕತಿಲ್ಲ, ನಂದು ನಿಮ್ದಂದ್ರೆ ಅಂತ ಕೊಡುದು, ಬಂದ್ಮೇಲೆ ಅಂತ ಕೊಡುದ್ಬೇಡ್ದನ ಆತಿಲ್ಲ, ಇದೊಂದು ಮನಸ್ಥಿತಿ ಇರುತ್ತೆ.
1: ಅದೇ ನನ್ನ ಹತ್ರ ಆ ಟೈಮಿಗೆ ಅಮೌಂಟ್ ಇರ್ಲಿಲ್ಲ, ನಾನ್ ಬರೋದಿಲ್ಲ, ನಂಗ್ ಮತ್ತೆ ಏನು ಕೊಡದೆ ನಾವೊಂದು ಕೊಟ್ಟಿದೆ ಅಂತ ಹೇಳುದು ಸರಿ ಆಗುದಿಲ್ಲ, ಇಲ್ಲ ಆತರ ಏನಿಲ್ಲ ಅವರು ಬನ್ನಿ ಅಂತ. ಆಮೇಲೆ ಜಾಯಿನ್ ಆದ್ಮೇಲೆ ಪ್ರದೀಪಣ್ಣ ಸಹ ಒಳ್ಳೆ ಬಂದಾಗ್ಲೆ ಒಳ್ಳೆ ರೀತಿಯಲ್ಲೆಲ್ಲ ಮಾತಾಡಿದ್ರು, ಆತರ ನೀ ಇಲ್ಲ ನೆಕ್ಸ್ಟ್ ವರ್ಕ್ ಗೆಲ್ಲ ಬನ್ನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅದ ಆ ಟೈಮಿಂದ ನಾವು ಫಸ್ಟ್ ಜಾಯಿನ್ ಆಗಿದ್ವಿ ಹೆಲ್ಪಿಂಗ್ ಹ್ಯಾಂಡ್ಸ್ ಗೆ. ಅದಾದ್ಮೇಲೆ ಕೋಟೇಶ್ವರದ ಆ ಎಲ್ಲದು ಪ್ರೋಗ್ರಾಮಿಗೆ ಎಲ್ಲದು ಜಾಯಿನ್ ಆಗಿದ್ದೀನಿ ಕೋಟೇಶ್ವರ. ಆಮೇಲೆ ಸ್ವಲ್ಪ ಟೈಮ್ ಹೋದ್ಮೇಲೆ ಪ್ರದೀಪಣ್ಣ ಮತ್ತೆ ವೇಷ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ, ಇನ್ಸ್ಪೈರ್ ಉಡುಪಿಯಿಂದ ಅವರು ಇನ್ಸ್ಪೈರ್ ಆಗಿ, ರವಿ ಕಟ್ಪಾಡಿಯಿಂದ ಇನ್ಸ್ಪೈರ್ ಆಗಿ ನಾವು ಒಂದ್ ಈ ತರ ವೇಷ ಹಾಕೋಣ, ನಾರ್ಮಲ್ ವೇಷ ಬೇಡ, ಅದ್ ಒಂದ್ ಸ್ವಲ್ಪ ಜನರಿಗೆ ಅಟ್ರಾಕ್ಟ್ ಆಗಿರೋ ತರ ವೇಷ ಇದ್ರೆ ಒಂದ್ ಸ್ವಲ್ಪ ಜನ ಒಳ್ಳೆ ಆಗುತ್ತೆ ಅಂತ ಹೇಳಿದ್. ಅದಾದ ನಂತರ ವೇಷ ಹಾಕ್ತಾನೆ ಎಣಿಸ್ಕೊಂಡಿದ್ಗಿಂತಾನೆ ಜಾಸ್ತಿ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಸಾಕಾಗುದಿಲ್ಲ, ಸುಮಾರು ಲೆಟರ್ಗಳು ಬರ್ತಾನೆ ಇರುತ್ತೆ ಜನರಿಂದ ಪ್ರದೀಪಣ್ಣಿಗೆ, ಆದ್ರೂ ಇಷ್ಟು ಜನ ಆಯ್ಕೆ ಮಾಡಿದ್ವಿ, ಒಂದ್ ಸ್ವಲ್ಪ ಮಗುವಿನ ಟಾರ್ಗೆಟ್ ಮಾಡಿ ಅದಕ್ಕೆ ನಾವು ಹಂಚಿ ಕೊಡ್ತಾ ಇದೀವಿ ಟೀಮಿಂದ.
0: ಸೊ ಹಾಂಗಾಗಿ ಅದು ಹಂಚಿಕೊಡುದಾಯ್ತಲ್ಲ, ಅದ್ರ ನಂತರ ನೀವು ಮಾಡ್ತಿಪ್ಪ ಕೆಲಸಗಳು ಗೊತ್ತಾಯ್ಕಲ್ಲ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಐ ಟೂಲ್ಸ್ ಗಳನ್ನ ಬಳಸ್ಕೊಂಡು, ಯಾಕಂದ್ರೆ ಅದು ಸಹ ಒಂದು ಒಳ್ಳೆ ಕ್ರಿಯೇಟಿವಿಟಿ, ಅಂತವ್ರು ಮೆಂಬರ್ ಒಂದು ಒಬ್ಬರ ಇಬ್ಬರ ಒಂದ್ ಟೀಮ್ ಅಲ್ಲಿ ಇದ್ರೆ ನೀವು ಮಾಡ್ತಿರೋ ಕೆಲಸ ಪಬ್ಲಿಕ್ ರೀಚ್ ಆಗ್ತ. ಹಾ ಇಲ್ ಕಾಣಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ನೀವು ಹೊರಗಡೆ ನಾಳೆ ಹೋಗಿ ಸರ್ ನಮ್ದು ಇಂಥದೊಂದು ಕೆಲಸ ಆತಿತ್ತು ನಮ್ಗೊಂದು ಸ್ವಲ್ಪ ಅಮೌಂಟ್ ಬೇಕು ನಿಮ್ಮಿಂದ ಅಂತ ಅಪ್ರೋಚ್ ಮಾಡೋತ್ತಿಗೆ ನೀವು ಆಲ್ರೆಡಿ ನಿಮ್ಮ ಮುಖ ಫೆಮಿಲಿಯರ್ ಇದ್ರೆ ಅವ್ರು ನಿಮ್ಮನ್ನ ಬೇಗ ನಂಬ್ತಾರೆ ಮತ್ತೆ ಕೊಡ್ತಾರೆ. ಇಲ್ಲ ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಇವ್ರು ಯಾರೋ ಸುಮ್ನೆ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ ಬಂದಿರ್ ನಂಬುದಿಲ್ಲ, ಹತ್ರ ಇಲ್ಲ ನಾಳೆ ಬೇರ್ಸತ್ರ. ಸೊ ಇದು ನಿಮ್ಗೆ ಬೆಸ್ಟ್ ಟೂಲ್ ನಾನು ಬಳಸಬಹುದು ಅಂತ ಅನಿಸ್ತಾಗ
1: ಅಂದ್ರೆ ಎಐ ಇಂದ ಈಗ ಒಂದ್ ಸ್ವಲ್ಪ ಟೈಮ್ ಇಂದ ಅಷ್ಟೇ ನಾ ಯೂಸ್ ಮಾಡ್ತಿದ್ವಿ, ಮೊದ್ಲೆಲ್ಲ ಅಷ್ಟೊಂದು
0: ವಿಡಿಯೋಸ್ ಪೋಸ್ಟರ್ ಮಾಡ್ತಿದ್ರಿ,
1: ಪೋಸ್ಟರ್ ಅಂದ್ರೆ ನಾರ್ಮಲ್ ವಿಡಿಯೋಸ್ ಎಲ್ಲ ಅವ್ರು ಮಾಡ್ತಿದ್ರು ಪ್ರದೀಪಣ್ಣ, ಈಗ ರೀಸೆಂಟ್ ಆಗಿ ನಾನ್ ಸ್ವಲ್ಪ ಮಾಡಿಕೊಡುವಂತ ಮಾಡ್ಕೊಳ್ತೀನಿ.
0: ಸೊ ಎಷ್ಟು ಹೆಲ್ಪ್ ಆಗ್ತಿದೆ ಈಗ ನಿಮ್ಮ ಪ್ರಚಾರಕ್ಕೆ?
1: ಈಗೊಂದ್ ಸ್ಟಾರ್ಟ್ ಮಾಡಿದೀವಿ ಮಾತ್ರ, ಇನ್ ಮುಂದೆ ಮುಂದೆ ಮಾಡ್ಬೇಕು.
0: ಸೊ ಈಗ ನಾತ ದುಡ್ಡಿಲ್ಲ ನಂಗೆ ಕೊಡುಕ ಆತಿಲ್ಲ ಅಂತ ನೀವು ಫಸ್ಟ್ ಯೋಚನೆ ಮಾಡಿದವರು, ಈಗ ನಿಮ್ಗೆ ಅದ್ರ ಒಳಗ್ ಹೋದ್ಮೇಲೆ ಹೆಲ್ಪಿಂಗ್ ಹ್ಯಾಂಡ್ ಒಳಗ್ ಹೋದ್ಮೇಲೆ ಎಂತ ಅನ್ಸುತ್ತೆ? ಈಗ ಈ ಯೋಚನೆ ಇತ್ತಲ್ಲ, ಇದು ನಿಮ್ ಮಾತ್ರ ಇವ ನನಗೂ ಇದೆ. ಈಗ ಯಾವ್ದಾದ್ರು ಒಂದ್ ಸಂಸ್ಥೆ ಸೇರ್ಕೊಳ್ಳಿ ಅಂದ್ರೆ ನಂಗೆ ದುಡ್ಡೆಲ್ಲ ಕೊಡುಕ ಆತಿಲ್ಲ ಮಾರ್ರೆ ಬ್ಯಾಡ ಇದ್ರಾಗ್ಲಿ ಫಸ್ಟ್ ಥಾಟ್ ಬಪ್ಪದೆ ಅದೇ. ಈಗ ಸಮಾಜ ಸೇವೆ ಎಂತದ ಇಟ್ಕೊಂಡಿ ನೀವು ಇಂಥದ್ ಬಪ್ಪದು, ನಿಮ್ಗೆ ಈಗ ಒಳಗ್ ಹೋದ್ಮೇಲೆ ಹ್ಯಾಂಗ ಅನಿಸ್ತಿತ್ತು?
1: ಅದೇ ಆ ಫಸ್ಟ್ ಟೈಮ್ ಫಸ್ಟ್ ಅಪಿಯರೆನ್ಸ್ ಅವ್ರು ನನ್ಗೆ ಒಳ್ಳೆ ಆಯ್ತು. ಪ್ರದೀಪಣ್ಣ ಫಸ್ಟ್ ಬಂದಾಗ್ಲೆ ಅವ್ರು ತುಂಬಾ ದಿನದಿಂದ ಪರಿಚಯ ಇದ್ದವ್ರ ತರಾನೆ ಮಾತಾಡಿದ್ರ, ಓಕೆ ಅವ್ರು ನಮ್ಗೆ ಸೆಟ್ ಆಗ್ತಾರೆ ಅಂತಾನೆ ಅನ್ಸ್ತ ಆ ಟೈಮಿಗೆ. ಅದಾದ್ಮೇಲೆ ಅವ್ರ ಈಗ ಯಾವುದೇ ಟೀಮಿಗೆ ಬಂದಾಗ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂದರ, ಈಗ ಅವ್ರು ನಮ್ಗೊಂಥರ ಮಾತಾಡೋದು ಇನ್ನೊಬ್ರಿಗೆ ಒಂಥರ, ಆತರ ಅಂತ ಇರ್ಲಿಲ್ಲ. ಅವ್ರು ನಿಮ್ಮೊಟ್ಟಿಗೆ ಆಗಿದ್ರು ನಮ್ಮೊಟ್ಟಿಗೂ ಆಗೇ ತರ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ. ನನ್ಗೆ ಅಡ್ಡಿಲ್ಲ, ಇವರು ಈಗ ಯಾರೇ ಆಗ್ಲಿ ಒಂದ್ ಬೆಲೆ ಕೊಡ್ಬೇಕು, ಅವ್ರ ಹತ್ರ ಇರ್ಲಿ ಇಲ್ದೆ ಇರ್ಲಿ ಅವ್ರ ಅದ್ರನ್ನ ಅವ್ರದ್ರಲ್ಲಿ ನೋಡ್ದೆ ನಾನು. ಯಾವ್ದೇ ಸಣ್ಣ ಕಾರ್ಯಕರ್ತ ಆಗ್ಲಿ ತುಂಬಾ ವರ್ಕ್ ಮಾಡೋರೇ ಆಗಿರ್ಲಿ, ಈಗ ನಾವು ಅವರಷ್ಟು ವರ್ಕ್ ಮಾಡುದಿಲ್ಲ, ಅವ್ರು ಫ್ಯಾಮಿಲಿ ಇಟ್ಕೊಂಡು ಅಷ್ಟೆಲ್ಲ ವರ್ಕ್ ಮಾಡಿದ್ರು, ನಮ್ಗೆ ಆಗ್ತಾ ಇಲ್ಲ ಅಷ್ಟು ಮಾಡ್ಲಿಕ್ಕೆ. ಆದ್ರೆ ಅವ್ರು ನಮ್ಗೆ ಬೆಲೆ ಕೊಡೋದು ಅಷ್ಟೇ ಬೆಲೆ ಕೊಡ್ತಾ ಇದಾರೆ, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಕೆಲವೊಂದ್ಸಲ ಕೆಲವೊಂದು ಯೋಜನೆಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ಕೆಲವೊಂದು ಯೋಜನೆಗೆ ಬರ್ಲಿಕ್ಕೆ ಆಗುತ್ತೆ. ಈಗ ಕೆಲವೊಂದು ನಾ ತುಂಬಾ ಟೀಮಲ್ಲೆಲ್ಲ ವರ್ಕ್ ಮಾಡಿದೆ, ನಾವು ಒಂದು ವರ್ಕ್ ಮಾಡುದೇ ವಿಷಯ, ಈಗ ಎಲ್ಪಿಗೆ ಬರೋದೇ ದೊಡ್ಡ ವಿಷಯ. ಈಗ ಯಾರು ಬರೋದಿಲ್ಲ, ಬರ್ತಿದಾರಂದ್ರೆ ಅವ್ರಿಗೆ ಬೆಲೆನೆ ಕೊಡ್ಬೇಕು, ಅವ್ರ ಕೆಲಸ ಬಿಟ್ಟಾಕೆ ಅವ್ರು ಬರ್ತಾರೆ. ಈಗ ಒಂದ್ ಕೆಲ್ಸಕ್ಕೆ ಅವ್ರ ಒಟ್ಟಿಗೆ ಬಂದಿದ್ ಇನ್ನೊಂದ್ಸಲ ಬರ್ಲಿಲ್ಲ ಅಂದ್ರೆ ಅವ್ರು ಒಂದಕ್ಕೆ ಬರ್ತಾರೆ ಇನ್ನೊಂದಕ್ಕೆ ಬರೋದಿಲ್ಲ ಅಂತ ಬೈಲಿ ಕೆಲವೊಂದೆಲ್ಲ ಟೀಮಲ್ಲಿ ನಾನು ನೋಡಿದ್ದೀನಿ. ನೀನು ಅವ್ರ ವರ್ಕಿಗೆ ಹೋಗ್ತೀಯ ನಮ್ಮ ವರ್ಗಿ, ನಮ್ದೀಗ ಯಾವ ತರ ಆಗಿದೆ ಅಂದ್ರೆ ಎರಡ್ ಮೂರು ಟೀಮಲ್ಲಿ ಇದೀವ, ಅವರಲ್ಲಿ ಬಂದ್ರೆ ಇವರಿಗೆ ಆಗ್ಬಾರ್ದು, ಅವ್ರಲ್ಲಿ ಬಂದ್ರೆ ಆತರ ಆಗುತ್ತೆ ಕೆಲವೊಂದ್ಸಲ ಪರಿಸ್ಥಿತಿ ಹಾಗೆ ಅಂದ್ರೆ. ಬಟ್ ಪ್ರದೀಪಣ್ಣ ನಿಜವಾಗಿ ಇಲ್ಲಿವರೆಗೂ ಯಾವ ರೀತಿಯ ಬೇಜಾರಾಗೋ ತರ ನಮ್ಗೆ ಮಾತಾಡ್ಲಿಲ್ಲ, ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ
0: ಹುಮ್ಮಸ್ ಬರುತ್ತೆ.
1: ಯಾವುದೇ ರೀತಿಯಲ್ಲಿ ಅವ್ರಿಂದ ಯಾವ ಕಾರ್ಯಕರ್ತರಿಗೆ ಬೇಜಾರು ಮಾಡಿಲ್ಲ.
0: ಹಂಗಾಗಿ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಿ ನೀವು

0: ಖುಷಿಯಾಗಿದ್ದೀರಿ?
1: ಹಾ, ಖುಷಿಯಾಗಿದೆ.
0: ರತನ್ ಅವರೇ ನೀವ್ ಹೇಳಿ, ಸೊ ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಯಾವ ತರ ಹೆಲ್ಪ್ ಮಾಡ್ತು ಹೇಳಿ ರತನ್ ಅವರೇ.
2: ಅಂದ್ರೆ ಮುಂಚಿಂದ ಯಾರಿಗಾರು ಹೆಲ್ಪ್ ಮಾಡ್ಕೊಂಬುದ್ರಿ ಈತ, ಅದು ಫಸ್ಟ್ ಸ್ಟಾರ್ಟ್ ಮಾಡುದ ಬ್ಲಡ್ ಕೊಡುದ್ರಾಗ.
0: ಬ್ಲಡ್ ಡೊನೇಷನ್
2: ಬ್ಲಡ್ ಒಂದ್ ಕೊಡ್ಕಾಳಿ ಈತ ಸ್ಟಾರ್ಟ್ ಮಾಡುದ, ಬ್ಲಡ್ ಕೊಡು ಸ್ಟಾರ್ಟ್ ಮಾಡ್ತ. ಅಲ್ಲಿಂದ ಮತ್ತೆ ಹೆಲ್ಪಿಂಗ್ ಸ್ಟಾರ್ಟ್ ಆದ್ಮೇಲೆ ಒಂದೊಂದೇ ಬರ್ತಾ ಹೋಯ್ತು. ಯಾರಿಗಾರು ಒಂದ್ ಹೆಲ್ಪ್ ಮಾಡ್ಕೊಂಬುದು ಮುಂಚಿಂದ ಇದೀತ, ಅದಕ್ಕೊಂದ್ ದಾರಿ ಸಿಕ್ದಂಗ ಆಯ್ತು ನಮ್ಗೆ. ನಮ್ಗೆ ಕೈಯಲ್ಲ ದುಡ್ಡು ಇಲ್ದಿರು ಒಂದ್ ಹೆಲ್ಪ್ ಮಾಡು ಒಂದ್ ಇದಿತ್ತ,
0: ಮನ್ಸಿತ್ತು
2: ಮನ್ಸಿತ್ತ. ಮತ್ತೆ ಏನಾರು ಒಂದ್ ಮಾಡ್ ಕಲಿಯೋರ್ ಒಟ್ಟಿಗೆ ಹೋದ್ ಹೋಯ್ ಹೋಯ್ ಹೋಯ್, ಈಗ ಒಂಚೂರ ಒಂದ್ ಖುಷಿ ಸಿಕ್ಕತ್ತ.
0: ಎಷ್ಟ್ ವರ್ಷ ಆಯ್ತು ಹೆಲ್ಪಿಂಗ್ ಹ್ಯಾಂಡ್ ಒಟ್ಟಿಗೆ?
2: ಸುಮಾರು ಸ್ಟಾರ್ಟಿಂಗ್ ಇಂದ ಇದೆ.
0: 2019 ಮನೆ ಕಟ್ಟುಕಲ್ಲ ನೀವು ಹೋಗಿದ್ಯಾ?
2: ಹೌದು.
0: ಹೆಂಗಿತ್ತು ಅನುಭವಗಳೆಲ್ಲ? ಅಂದ್ರೆ ನಿಮಗೋಸ್ಕರ ಅಲ್ಲ, ನೀವು ಬೇರೆಯವರಿಗೋಸ್ಕರ ಕಟ್ಟುದು.
2: ಅದೇ ನಾವೊಂದು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿತ್ತ ಅಂಬುದು ಖುಷಿ ಜಾಸ್ತಿ ಸಿಕ್ತಿತ್ತು.
0: ಅದಕ್ಕೆ ನೀವೀಗ ಇನ್ನು ಹೆಲ್ಪಿಂಗ್ ಹ್ಯಾಂಡ್ ಬಿಡುದಿಲ್ಲ?
2: ಅಲ್ಲ,
0: ಸೊ ಇದು ಖುಷಿ ಕೊಡುವ.
2: ಅದೊಂದು ನಾವೊಂದ್ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದೊಂದು ಮನ್ಸಾಗಿತ್ತಲ್ಲ, ಅದೊಂದು ನನ್ಸ ಆದಂಗಿತ್ತು.
0: ಕಾಂಬಕ್ಕೆ ತುಂಬಾ ಸಂಕೋಚ ಸ್ವಭಾವದವರು ಅಲ್ಲ, ಹೌದಲ್ಲ?
2: ಮಾತಾಡೋದಿಲ್ಲ.
0: ಈಗ ಈ ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಯಾವುದೇ ಸಂಸ್ಥೆಯಲ್ಲಿದ್ರು ದುಡ್ಡು ವಿಷಯ ಬಂದಾಗ ನಾವ್ ಯಾರಿಗಾರು ಒಂಚೂರು ಅಪ್ರೋಚ್ ಮಾಡ್ಕತ್, ಅಣ್ಣ ಹಿಂಗಲ್ಲ ಇತ್ತಣ್ಣ, ನಾವ್ ಹಿಂಗೊಂದ್ ಮಾಡ್ಕಂದ್ರೆ ಅಂದ್ಕೊಂಡಿತ್ತ, ನಿಮ್ದ ಎಷ್ಟ ಆದಷ್ಟು ಕೊಡಿ ಅಂತ ಹೇಳ್ಕತ್. ರತನ್ ಈ ತರ ಹೋಗಿ ಏನಾರು ರಿಕ್ವೆಸ್ಟ್ ಮಾಡದಿದ್ಯಾ ಅಂದ್ರೆ, ಇದನ್ನ ಯಾಕೆ ನಾಕೆ ಅಂತ ಅಂದ್ರೆ, ನಾವ್ ತುಂಬಾ ಸಂದರ್ಭದಲ್ಲಿ ದಾಕ್ಷಿಣ್ಯಕ್ಕೆ ಬಿದ್ದು ಬಿಡ್ತು, ನಮ್ ಸ್ವಾಭಿಮಾನ ಬಿಟ್ಟು ನಮ್ಗೆ ಅಲ್ದಿದ್ರು ಬೇರೆಯವ್ರಿಗೆ ಎಂಬತ್ತಿಗೂ ಇಲ್ಲಿ ಗಂಡ್ಲ ಸಿಕ್ಕಾಕೊಂಡಾಗತ್, ಹ್ಯಾಂಗ್ ಕೇಮ್ ಅಭ್ಯ ಇದು ಆಪದಲ್ಲ ಅನ್ನೋ ತರ ಬಂದ್ಬಿಡುತ್ತೆ. ಸೊ ರತನ್ ಅವ್ರು ಇಂಥ ಸ್ಥಿತಿನ ಹೆಂಗ್ ಹ್ಯಾಂಡಲ್ ಮಾಡಿದ್ರು?
2: ಆಲ್ಮೋಸ್ಟ್ ನಾವು ವಾಟ್ಸ್ಆಪ್ ಅಲ್ಲೇ ಕಳಿಸಿ ಪೋಸ್ಟರ್ ಕಳಿಸಿ, ಹೆಚ್ಚಿನವ್ರ ಪೋಸ್ಟರ್ ನೋಡಿದ ತಕ್ಷಣ ಅಮೌಂಟ್ ಹಾಕಿ ಬಿಡ್ತಾರೆ.
3: ನಾವು ಇಲ್ಲಿ ತನಕ ಯಾವುದೇ ವ್ಯಕ್ತಿಗೆ ಪರ್ಸನಲ್ ಆಗಿ ಯಾವುದೇ ವ್ಯಕ್ತಿಗಳಿಗೂ, ನಮ್ದು ಈಗ ಎಷ್ಟು 6 ವರ್ಷ ಕಂಪ್ಲೀಟ್ ಆಗಿದೆ, ಯಾವ ವ್ಯಕ್ತಿಗಳಿಗೂ ಪರ್ಸನಲ್ ಆಗಿ ನಾವು ಒಬ್ಬರಿಗೂ ನಾವು ಅಮೌಂಟ್ ಕೇಳಲೇ ಇಲ್ಲ ಯಾವತ್ತು. ನಮ್ದು ಪೋಸ್ಟ್ ನಾನು ಫಸ್ಟ್ ನಮ್ದು ಏನ್ ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ನಮ್ ಟೀಮ್ ಕಮಿಟಿ ಗ್ರೂಪ್ ಇದೆ ಅಲ್ಲಿ ಹಾಕೊಳ್ತೀವಿ, ನಾವು ಎಲ್ಲ ಕಡೆ ಶೇರ್ ಮಾಡಿ ಅಂತ ಫಸ್ಟ್ ಮಾತಾಡ್ಕೊಳ್ತೀವಿ. ಅಲ್ಲಿ ಶೇರ್ ಆದ್ಮೇಲೆ ನಮ್ದು ಮೇನ್ ಗ್ರೂಪ್ ತೆಗೆದಾಕ್ತಿವಿ.
0: ಅಲ್ಲಿ
3: ಎಲ್ಲಂದ್ರೆ ಈಗ ಇವ್ರೊಂದು ಇವ್ರಿಗೆ ಕಳಿಸಿದ್ರೆ ಇವ್ರದೊಂದು ಪರ್ಸನಲ್ ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಇವ್ರ ಫ್ರೆಂಡ್ ಸರ್ಕಲ್ ಗ್ರೂಪ್ ಇರುತ್ತೆ, ಇವ್ರದೊಂದು ಫೇಸ್ಬುಕ್ ಅಕೌಂಟ್ ಇರುತ್ತೆ, ಆ ತರ ಅವ್ರು ಶೇರ್ ಮಾಡ್ತಾರೆ. ಅವ್ರವ್ರ ವೈಯಕ್ತಿಕ ಎಲ್ಲೆಲ್ಲಿ ಅವ್ರಿಗೆ ಆಗ್ತದೆ ಅಲ್ಲಿ ಶೇರ್ ಮಾಡ್ತಾರೆ. ನಮ್ದು ಗ್ರೂಪಿಗೆ ಮೇನ್ ಗ್ರೂಪ್ ಅಲ್ಲಿ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ. ಯಾವಾಗ ನಮ್ದು ಅದು ಮೇನ್ ಗ್ರೂಪ್ ಗೆ ಹೋಗ್ತದೆ, ಫಸ್ಟ್ ಬಿದ್ದು 2 ಸೆಕೆಂಡ್ ಅಲ್ಲಿ ನಮ್ಮ ಅಮೌಂಟ್ ಬರ್ಲಿ ಸ್ಟಾರ್ಟ್ ಆಗುತ್ತೆ. ಅದು ನಮ್ಗೆ ದೇವ್ರನೇ, ನಮ್ಗೆ ಅದೊಂದು ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮ ಟೀಮ್ ಮೇಲೆ ಒಬ್ರು 1 ರೂಪಾಯಿ ಕೊಡ್ಬೇಕಂದ್ರೆ ನಂಬಿಕೆ ಫಸ್ಟ್ ಇರ್ಬೇಕು, ಈ ದುಡ್ಡು ನಾನು ಕೊಟ್ಟಿದ್ದು ಅವ್ರಿಗೆ ಸಿಗ್ತದ ಹೋಗ್ತದ ಅನ್ನುವಂತ ನಂಬಿಕೆ. ನಾವ್ ಇಲ್ಲಿ ತನಕ ಮಾಡಿರೋ ಪ್ರತಿಯೊಂದು ಯೋಜನೆಗೂ ನಾವು ಹಾಕಿ, ಕೆಲವು ಸಲ ಏನಾಗುತ್ತೆ, ನಿನ್ನೆ ಒಂದು ಯೋಜನೆ ಮುಗಿಸಿರ್ತೀವಿ, ಇನ್ನೊಂದು 3 ದಿವಸಕ್ಕೆ ಇನ್ನೊಂದು ರಿಕ್ವೆಸ್ಟ್ ಬರುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಮತ್ತೆ ನಾವು ಇಮಿಡಿಯೇಟ್ಲಿ ಪೋಸ್ಟರ್ ಮಾಡಿ ತುರ್ತು ಸೇವಾ ಯೋಜನೆ ಅಂತ ಹಾಕ್ತೀವಿ. ಅದಕ್ಕೂ ಸಹ ನಿನ್ನೆ ಕೊಟ್ಟವ್ರು ಮತ್ತೆ ಇವತ್ತು ಇದಕ್ಕೂ ಸಹ ಕೊಡುವಂತ ಒಂದು ನಂಬಿಕೆ ನಮ್ಮ ಟೀಮ್ ಮೇಲೆ ಇಟ್ಕೊಂಡಿದ್ರು, ಅದು ದೊಡ್ಡ ವಿಷಯ. ಅದಕ್ಕೆ ಮತ್ತೆ ನಮ್ಮ ನಾಗರಾಜ್ ಅಣ್ಣ ಇವರು ಪಾಪ ಅಲ್ಲ, ಎಲ್ಲರ ಬಗ್ಗೆ ನಾವು ಹೇಳ್ಬೇಕಾಗತ್ತೆ. ಈಗ ನಮ್ಮ ಆಕಾಶ್ ಅವ್ರು ಹೇಳಿದ್ರೆ ನಮ್ಗೆ ಇಲ್ಲಿ ಹಿರಿಯರು ಕಿರಿಯರು ದೊಡ್ಡವ್ರು ಎಲ್ಲ ನಮ್ದು ಒಂದೇ ಟೀಮ್ ತರ ನಾವು ಹೋಗುದು. ಮತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅಲ್ಲಿ ಬರ್ಬೇಕಾದ್ರೆ ಅವ್ನ್ ದುಡ್ಡೇ ಕೊಡ್ಬೇಕಂತ ಇಲ್ಲ, ನಾವು ಅವ್ರನ್ನ ಕರೆಯೋದಕ್ಕೆ ಕೆಲ್ಸಕ್ಕೆ ನಿಸ್ವಾರ್ಥ ಸೇವೆ. ನಿಮ್ಗೆ 1 ಗಂಟೆ ಕೊಡ್ಲಿ, 1/2 ಗಂಟೆ ಕೊಡ್ಲಿ, ನಿಂಗೆ ಇವತ್ತು ಬರ್ಲಿಕ್ಕೆ ಆಗಿಲ್ವಾ, ಅದು ಅವ್ನು ಬರ್ಲಿಲ್ಲ ಅಂತೇಳಿ ನಾಳೆ ಅವ್ರನ್ನ ಇದು ಮಾಡ್ಲಿದ್ದಿಲ್ಲ, ನೆಕ್ಸ್ಟ್ ಯೋಜನೆಗೆ ಬಾ. ಆ ತರ ನಾವು ಟೀಮ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಅದೇ ಎಲ್ಲರ ಸಹಕಾರ, ಎಲ್ಲರ ಮೈನ್ ನಮ್ಮ ಕುಂದಾಪುರ ಜನರ ಸಹಕಾರ. ತುಂಬಾ ಜನ ದಾನಿಗಳಿದ್ರು, ಅವ್ರು ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲೆಲ್ಲೋ ಕೆಲವರು ಫಾರಿನ್ ಅಲ್ಲಿ ಕೂತವರು ಇದ್ರು, ನಮ್ದು ಯೋಜನೆ ಬಂದ ತಕ್ಷಣ ನಮ್ಗೆ ದೂರ ಇದೀವಿ, ತಾಯ್ನಾಡಲ್ಲಿ ಇದ್ದು ಕೊಡ್ಲಿಕ್ಕೆ ಆಗಲ್ಲ, ನೀವೇನೋ ಮಾಡ್ತಾ ಇದ್ರ ಅಂತ ಕೊಡುವಂತ ತುಂಬಾ ಕೈಗಳು. ಹೆಲ್ಪಿಂಗ್ ಹ್ಯಾಂಡ್ಸ್ ಅಂದ್ರೆ 1000 ಕೈಗಳಾಗಿದೆ ಈಗ. ಅದಕ್ಕೋಸ್ಕರ ಯೋಜನೆಗಳು ಯಶಸ್ವಿಯಾಗಿ ಹೋಗ್ತಾ ಇತ್ತು. ಮತ್ತೆ ನಮ್ ನಾಗರಾಜ್ ಅಣ್ಣ ಪಾಪ, ಅವರು ಫ್ಯಾಮಿಲಿ ಮ್ಯಾನ್, ಫ್ಯಾಮಿಲಿ ಸಮಸ್ಯೆಗಳಿರ್ತದ, ಅದು ಸ್ಕೂಲ್ ಬಸ್ ಇವಾಗ ನೋಡಿ, ಈಗ ಆ ಟೈಮ್ ಅಲ್ಲಿ ಫ್ರೀ ಮಾಡ್ಕೊಂಡು ಬಂದಿದ್ರು. ನಾನು ಆಕ್ಚುಲಿ ಅವ್ರಿಗೆ ಯಾವ ಎಲ್ಲಿಗೆ ಅಂತೇಳಿ ನಾನು ಇಲ್ಲಿ ಬರ್ಲಿ ತನಕ ಹೇಳಿಲ್ಲ, ಇಲ್ಲಿಗೆ ಬರೋದು ಅಂದ್ರೆ ಅವ್ರು ಬರೋದಿಲ್ಲ, ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿಬಿಡ್ತಾರೆ. ಆ ತರ ಸಂಕೋಚ ಭಾವನೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ ಬಂದ ಮೇಲೆ ನಾನು ಈ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದಿದ್ದು. ಮಾತಾಡಿ ನಾಗರಾಜ್ ಅಣ್ಣ, 2 ಮಾತು ಎಲ್ಲರೂ ಮಾತಾಡಿ.
0: ನಾಗರಾಜ್ ಅವರೇ ನೀವ್ ಹೇಳಿ, ನಿಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ನೀವು ಫಸ್ಟ್ ಇಂದಾನೆ ಇದ್ರೆ? 2000?
4: ಇಲ್ಲ ಮೇಡಮ್, ನಾನು ಮಧ್ಯಂತರದಲ್ಲಿ ಜಾಯ್ನ್ ಆದ್ದೆ. ಅಂದ್ರೆ ನಾನು ಕೂಡ ಸಮಾಜದಲ್ಲಿ 0 ಇಂದಾನೆ ಬಂದನು, ಅಂದ್ರೆ ಏನು ಇಲ್ಲದೆ ಇರುವಂತ ಪರಿಸ್ಥಿತಿಯಿಂದ ನಾವು ಬಂದ. ಆದ್ರಿಂದ ಯಾರಿಗಾರು ಏನೋ ಅಂದ್ರು ಕೂಡ ನಮ್ ಮೊದಲು ಚುರು ಅಂತ ಅದನ್ನ ನಾನು ಸೋಷಿಯಲ್ ಮೀಡಿಯಾ ಯಾವತ್ ಯೂಸ್ ಮಾಡೋಕ್ ಶುರು ಮಾಡಿದೆ, ಅದ್ರಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರ ಅಂದ್ರೆ ಸಮಾಜಕ್ಕೆ ನಿರ್ಗತಿಕರಿಗೆ ಅಶಕ್ತರಿಗೆ ಯಾರು ಹೆಲ್ಪ್ ಮಾಡ್ತಾರೆ ಅವರನ್ನ ನಾನು ದೇವ್ರಂತಾನೆ ಭಾವಿಸಿದವನು. ಯಾರೇ ಯಾರಿಗೂ ಅದು ಒಂದ್ ರೂಪಾಯಿ ಅಂದ್ರೆ ಅತ್ಯಂತ ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡ್ತಾರೆ ಅವ್ರು ನನ್ನ ಪಾಲಿಗೆ ದೇವ್ರೆ. ನಾನು ಹಿಂಗೆ ನೋಡ್ತಿರ್ಬೇಕಾದ್ರೆ ಕಾರ್ಕಳದಲ್ಲಿ ರೋಷನ್ ಬೆಳ್ಮಣ್ಣ ಅಂತ ಅವರು ಇಂತ ಒಂದು ಸಮಾಜದ ತಟ್ಟಕಡೆ ಅಂದ್ರೆ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಮನೆ ಕಟ್ಟಿಕೊಡುವುದು, ಆರೋಗ್ಯ ಸಮಸ್ಯೆ ಅವರಿಗೆ ಹೆಲ್ಪ್ ಮಾಡುವುದು, ವಿದ್ಯಾಭ್ಯಾಸಕ್ಕೆ, ಇದನ್ನ ರೋಷನ್ ಬೆಳ್ಮಣ್ಣ ಅಂತ ಕಾರ್ಕಳದಲ್ಲಿ ಅವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಅವರಂದ್ರೆ ತನ್ನ ಸಮಾಜದವರಿಗೆ ಮಾತ್ರ ಅಲ್ಲ ಎಲ್ಲ ಸಮಾಜದ ಎಲ್ಲರಿಗೂ, ಅವರು ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು, ಅವರಿಗೆ ತುಂಬಾ ಅದರಿಂದ ಹೊರಗಡೆಯಿಂದ ತುಂಬಾ ಅಂದ್ರೆ ಆ ರೀತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅವರ ಸಮಾಜಕ್ಕೆ ಅಂದ್ರೆ ಏನಂತ ಪಾರದರ್ಶಕ ರೀತಿಯಲ್ಲಿ, ಆದ್ರಿಂದ ಅವ್ರನ್ನ ನಂಬಿ ತುಂಬಾ ಜನ
0: ಸಹಾಯ
4: ಮಾಡ್ತಾ ಇದ್ರು. ಅದನ್ನ ಯಾರಿಗೆ ಕಷ್ಟದಲ್ಲಿದ್ರು ಅವ್ರಿಗೆ ಅವರು ಅದನ್ನ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂದ್ರೆ ಫಸ್ಟ್ ಇದೇ ರೀತಿ ಮನೆ ಕಟ್ಟಿಕೊಡೋದೆಲ್ಲ ಮಾಡ್ತಾ ಇದ್ರು. ಲಾಸ್ಟ್ ಕೊನೆಯಲ್ಲಿ ಒಂದ್ ದೊಡ್ಡ ಪ್ರಾಜೆಕ್ಟ್ ಅನ್ನ ಅವರು ಸ್ಟಾರ್ಟ್ ಮಾಡ್ರು. ಅಂದ್ರೆ ಯಾರೆಲ್ಲ ತುಂಬಾ ಕಷ್ಟದಲ್ಲಿದ್ರು ಅವರಿಗೆಲ್ಲ ಒಂದು ಜಾಗನ ಪರ್ಚೇಸ್ ಮಾಡಿ, ನಾವೀಗ ಫ್ಲಾಟ್ ತರ ಮಾಡ್ತಿದ್ವಲ್ಲ ಆ ತರ ಒಂದು ಇದ್ರಲ್ಲಿ ತಂದು ಎಲ್ಲರನ್ನೂ ಒಂದ್ ಇದ್ ಮಾಡೋದಕ್ಕೋಸ್ಕರ ಎಲ್ರಿಗೊಂದು ಸಪರೇಟ್ ಸಪರೇಟ್ ಮಾಡೋಕ್ ಹೋದ್ರೆ ತುಂಬಾ ದೊಡ್ಡ ಇದಾಗತ್ತೆ ಅನ್ಕೊಂಡು ಆ ತರದೆಲ್ಲ ಮಾಡ್ತಾ ಇದ್ರು. ಹಾಗೆ ಅವರನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಇವ್ರದ್ದು ಸ್ಟಾರ್ಟ್ ಆಗಿತ್ತು. ಇವ್ರದ್ದು ಒಂದೊಂದೇ ಯೋಜನೆಗಳು, ಇವ್ರು ಮಾಡ್ತಿರೋ ಕೆಲಸ, ಈ ಲಾಕ್ಡೌನ್ ಅಲ್ಲಿ ಇವ್ರ ಫುಡ್ ಕಿಟ್ ಎಲ್ಲ ಕೊಡ್ತಾ ಇರೋದು, ಚಳಿಯಲ್ಲಿ ಇದ್ ಮಾಡ್ತಿದ್ದವರಿಗೆ ಹಾಸಿಗೆ ಕೊಡೋದು, ಪ್ರತಿಯೊಂದನ್ನು ಇವರನ್ನು ಫಾಲೋ ಮಾಡ್ತಾ ಬಂದೆ. ಹಾಗೆ ಇವರಿಗೂ ಅಲ್ಲಿ ಕಮೆಂಟ್ ಅಲ್ಲಿ ಹಾಕ್ತಿದ್ದೆ. ಮತ್ತೆ ನಾನೊಂದು ಇದರಲ್ಲಿ ಒಂದು ಕಮಿಟಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದನ್ನ ನೋಡಿ ಒಂದಿವಸ ಇವರು ನಮ್ ಜೊತೆ ಜಾಯಿನ್ ಆಗ್ತಾರ ಕೇಳಿದ್ರು ಪ್ರದೀಪ್ ಅಣ್ಣ. ಅಷ್ಟೊತ್ತಿ ನಾನು ಕೂಡ ಆಕಾಶ್ ತರನೇ ಹೀಗೆ ಹೇಳಿದೆ, ನನ್ನ ಹತ್ರ ಏನಿಲ್ಲ ಅಣ್ಣ, ನನ್ನ ಹತ್ರ ಸಮಯನೂ ಕೂಡ, ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರೋದು, ಅಲ್ಲಿ ಸಿಕ್ಕ ಸಮಯದಲ್ಲಿ ನನ್ನ ಹತ್ರ ಆದ್ರೆ ಬಂದು ಜಾಯ್ನ್ ಆಗ. ಆವಾಗ ಹೀಗೆ ಪರಿಚಯ ಆಗಿ ಜಾಯ್ನ್ ಆದೆ. ಜಾಯ್ನ್ ಆದಾಗ ಫಸ್ಟ್ ನಮ್ದು ಕೊಡಿ ಹಬ್ಬದಲ್ಲಿ ಅಂದ್ರೆ ಒಂದಿಷ್ಟು ಅಶಕ್ತ ಮಕ್ಕಳಿಗೆ, ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಒಂದ್ 4 ಜನರ ಯೋಜನೆ ಇತ್ತು. ಆವಾಗ ಇವರೇ ಪಾಪ ವೇಷ ಹಾಕೊಂಡಿದ್ರು. ಅದ್ರ ವೇಷ ಹಾಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂದ್ರೆ, ರವಿ ಕಟ್ಪಾಡಿ ಅವರನ್ನು ನೋಡ್ತೀವಿ, ಅವರಿಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾವು ಅದ್ರಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗತ್ತೆ, ಗಾಳಿ ಆಡುವುದಿಲ್ಲ, ಸೆಕೆ ತಾಳುಕ್ ಆಗುದಿಲ್ಲ, ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಮೂರ್ಛೆ ತಪ್ಪಿ ಬೀಳ್ಬಹುದು ಅಂತ ಪರಿಸ್ಥಿತಿ. ಅದರಲ್ಲೂ ಕೂಡ ಇವರು ಇವ್ರ ಚಿಕ್ಕ ಮಗ ಒಬ್ಬಿದ್ದಾನೆ ಪ್ರೀತಮ್ಮ ಪ್ರೀತು ಅಂತ, ಅವ್ನು ಹೇಳಲೇಬೇಕು. ಯಾಕಂದ್ರೆ ಎಲ್ಲ ಯೋಜನೆಗಳಲ್ಲಿ ಕರ್ಕೊಂಡ್ ಬರದೇ ಇದ್ರೆ ಗಲಾಟೆ ಮಾಡ್ತಾನ, ಬರ್ಲೇಬೇಕು.
1: ಇವತ್ತು ಮನೆಯಲ್ಲಿದ್ದ,
4: ಬೆಳಿಗ್ಗೆ ಬಂದ್ರೆ ಅವ ಬೆಳಿಗ್ಗೆ ನಮ್ ಜೊತೆ ಬಂದ್ರೆ ರಾತ್ರಿ 11-12 ಗಂಟೆ ಆಗ್ತಿತ್ತು. ನಾವು ಕೊಡಿ ಹಬ್ಬದಲ್ಲೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕಾದ್ರೆ ನಮ್ಗೆಲ್ಲ ಸುಸ್ತಾಗ್ಬೋದೇನೋ, ಅವ್ನಿಗೆ ಸುಸ್ತಾಗಲ್ಲ. ಆ ರೀತಿ ನಮ್ ಜೊತೆ ಅಂದ್ರೆ ಇವರೆಲ್ಲ ಇರ್ಬೇಕಾದ್ರೆ ನಮ್ಗೆ ಇನ್ನೂ ಒಂಥರ ಮಾಡುವ ಹುಮ್ಮಸ್ಸು
0: ಹೆಚ್ಚಾಗುತ್ತೆ.
4: ಯಾವತ್ತು ನಮ್ಗೆ ಒಂದು ಪ್ರೋತ್ಸಾಹ ಸಿಕ್ಕರೆ, ಒಂದ್ ಯಾರು ಒಂದ್ ಬೆನ್ ತಟ್ಟಿದಾಗ ಖುಷಿ ಆಗತ್ತೆ. ಅಂದ್ರೆ ಈಗ ಹಣ ಕೊಡುವುದಕ್ಕಿಂತನು ಇನ್ನೊಂದಷ್ಟು ಸಹಕಾರ ಸಿಗ್ತಾ ಹೋಗ್ಬೇಕು. ಅಂದ್ರೆ ಈಗ ಕೊಡುವ ಕೈಗಳು ಹೆಚ್ಚಾತಾ ಹೋದಾಗ ನಾವು ಸಂಕಷ್ಟದಲ್ಲಿರುವವರನ್ನ ಮೇಲೆತ್ತಬಹುದು. ಖಂಡಿತ ಅವರಿಗೆ ಈ ಕೆಲವೊಂದು ಸಂದರ್ಭದಲ್ಲಿ ಒಂದು 5,000-10,000 ಕೊಟ್ಟು ಬರೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಕ್ರಿಯಾ ಯೋಜನೆ ರೂಪಿಸಿ ಅವರನ್ನ ಆ ಸಂಕಷ್ಟದಿಂದಾನೆ ಪಾರ್ ಮಾಡೋದ್ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಅನ್ನದ ಬಟ್ಟಲು ಯೋಜನೆ ಹುಟ್ಕೊಳ್ತು.
0: ಅನ್ನದ ಬಟ್ಟಲು ಅಂದ್ರೆ ಎಂತ ಮಾಡ್ತಾ ಇದ್ರೆ,
4: ಈಗ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಸಮಾರಂಭ ಆಗತ್ತೆ, ನೀವು ಒಂದ್ 200-300 ಜನಗೆ ಕರ್ದಿರ್ತೀರಿ, ಅಲ್ಲಿ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ಬರ್ತಾರೆ, ನಿಮ್ಮನ್ನು ವಿಶ್ ಮಾಡ್ತಾರೆ, ಹೋಗ್ತಾರೆ, ಊಟಕ್ಕೆ ನಿಲ್ಲುವುದಿಲ್ಲ. ಅಂತ ಸಂದರ್ಭದಲ್ಲಿ 100-200 ಊಟ ಉಳಿದ್ರೆ ಅದನ್ನ ನೀವು ಚೆಲ್ಲಿದ್ರೆ ಮಣ್ಣಿಗೆ ಹೋಗುತ್ತೆ. ಅನಾಥಾಶ್ರಮ ಇದೆ, ವೃದ್ಧಾಶ್ರಮ ಇದೆ, ಅಂತ ಕಡೆಗೆ ನೀವು ನಮ್ ಕರೆ ಮಾಡಿ ತಿಳಿಸಿದಾಗ ನಾವು ನಮ್ಮ ಸಂಸ್ಥೆಯ ಇವ್ರದ್ದು ಪ್ರದೀಪ್ ಅವ್ರದ್ದು ವಾಹನ ಇದೆ, ಅವರಿದ್ದಾಗ ಖಂಡಿತ ಸಿಗುತ್ತೆ, ಇಲ್ಲಾಂದ್ರೆ ನಾವು ಬೇರೆ ಯಾವ್ದಾದ್ರು ಬಾಡಿಗೆ ವಾಹನ ಮಾಡ್ಕೊಳ್ಬೇಕಾಗುತ್ತೆ. ಅವರಿದ್ರೆ ಅವ್ರ ವಾಹನದಲ್ಲಿ ನಾವು ಅದನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ರಸ್ತೆ ಕಡೆಯಲ್ಲಿರುವ ಅಲೆಮಾರಿಗಳಿಗೂ ಯಾರಿಗೂ ಒಂದು ಕೊಡ್ತೀವಿ. ಅದನ್ನ ಮಣ್ಣು ಚೆಲ್ಲೋದಕ್ಕಿಂತ ಇನ್ನೊಬ್ಬರ ಹೊಟ್ಟೆಗೆ ಹೋಗುತ್ತೆ, ಅವ್ರ ಹಸಿವು ತಣಿಯುತ್ತೆ. ಖಂಡಿತ ಅದೊಂದು ನಿಮ್ಗೂ ಕೂಡ ಒಂದು ಅದ್ರದ ಪುಣ್ಯ, ನಿಮ್ಗೂ ಕೂಡ ಇನ್ನೊಬ್ರಿಗೆ ಅನ್ನ ದಾನ ಮಾಡಿದಂತ ಪುಣ್ಯ ಸಿಗುತ್ತೆ. ಹಾಗೆ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಬಡ ಮಕ್ಕಳಿಗೆ ಪುಸ್ತಕದ ಇದು ವಿದ್ಯಾನಿಧಿ ಅಂತ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ವಿ ಎಲ್ಲರ ಸಹಕಾರದಿಂದ. ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ಎಲ್ಲ ಒಂದು 4-5 ಹಾಲಾಡಿ ತಲ್ಲೂರು ಮತ್ತೆ ಗಂಗೊಳ್ಳಿ ಬೀಜಾಡಿಯಲ್ಲಿ ಒಂದು ನಾಲ್ಕೈದು ಶಾಲೆಗಳಿಗೆ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ ಬೇಕಾಗುವ ಎಲ್ಲ ಪರಿಕರಗಳನ್ನು ಕೊಡ್ತಾ ಇದೀವಿ. ಹಾಗೆ ಈ ವರ್ಷ ಕೂಡ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಕ್ರೀಡಾ ಸಮವಸ್ತ್ರ, ದಾನಿಗಳ ನೆರವಿನಿಂದ ಕ್ರೀಡಾ ಸಮವಸ್ತ್ರ, ಅನ್ನದ ಬಟಲ ಯೋಜನೆ, ವಿದ್ಯಾನಿಧಿ, ಅಶಕ್ತ ಮಕ್ಕಳಿಗೆ ಆರೋಗ್ಯ ವಿಚಾರದಲ್ಲಿ ಸಹಾಯ ಧನ, ಈ ರೀತಿ ತುಂಬಾ ಕಾರ್ಯಕ್ರಮಗಳನ್ನ ಪ್ರದೀಪ ಅಣ್ಣ ಯೋಜನೆ ಮಾಡಿದಾಗ ಅವ್ರ ಜೊತೆ ನಾವು ಒಂದು ಜೊತೆಯಾಗಿ ನಿಲ್ತೀವಿ. ಹಾಗೆ ದಾನಿಗಳು ಅದನ್ನ ಗುರುತಿಸಿ ಅವರು ಸಹಾಯ ಮಾಡ್ತಾರೆ. ಆ ಸಹಾಯನ ಪಾರದರ್ಶಕವಾಗಿ ಒಂದು ರೂಪಾಯಿ ಕೂಡ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗೆ ನೀವು ಕೊಟ್ಟಂತ ಒಂದು ರೂಪಾಯಿಯನ್ನು ಕೂಡ ಅವರಿಗೆ ತಲುಪಿಸುವಂತ ಕಾರ್ಯ ನಾವು ಮಾಡ್ತೀವಿ. ಆ ತೃಪ್ತಿ ನಮಗಿದೆ. ಅದರಿಂದ ನಾವು ಅವ್ರ ಜೊತೆಗೆ ಖಂಡಿತ ಯಾವಾಗ ಕರೀತಾರೋ ಅವಾಗ ನಮ್ಮ ಹತ್ರ ಸಮಯ ಇದ್ದಾಗ ಖಂಡಿತ ನಾವು ಅವ್ರ ಜೊತೆಗೆ ಇರ್ತೀವಿ. ಹೆಲ್ಪಿಂಗ್ ಹ್ಯಾಂಡ್ಸ್ ಸದಾ ನೊಂದವರ ಜೊತೆಗೆ, ಸದಾ ಹೆಲ್ಪಿಂಗ್ ಹ್ಯಾಂಡ್ಸ್ ಇದೆ, ಸಹಕಾರ ಬೇಕು.
0: ತುಂಬಾ ಲೈಕ್ ಹೇಳ್ರಿ ನೀವು. ಅದ್ರಲ್ಲಿ ನೀವು ಅನ್ನದ ಬಟ್ಲು ಹೇಳ್ರಿ ಅಲ್ಲ, ನೀವು ಎಲ್ಲಿದ್ರು ಹೋದ್ರಿ ಅದ ತಕ್ಕ ಬಪ್ಪಕ್ಕೆ ಹೆಂಗೆ
4: ಬಂದಾಗ ಅಲ್ಲಿ ಯಾರು ಫ್ರೀ ಇರ್ತಾರೆ ಹೋಗಿ
1: ಇದು ಅನ್ನದ ಬಟ್ಲೆ ಹೆಂಗ ಕೇಂದ್ರ ಮೇಡಮ್? ಈಗ ತುಂಬಾ ಜನ ತುಂಬಾ ಕಡೆ ಈಗ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಈಗ ಒಂದು ಆಕ್ಚುಲಿ ದೇವಸ್ಥಾನಕ್ಕೆಲ್ಲ ಈಗ 1,000-2,000 ಜನ ಮಾಡ್ತಾರೆ. ಅಲ್ಲಿ ಮಾಡ್ದಂಗೆ ಅಲ್ಲಿ ಕೆಲಸಲ ಜನ ಹತ್ತಿಲ್ಲ, ಒಂದ್ 200-300 ಜನರಿಗೆ ಉಳಿಸೇ ಉಳಿಸ್ತಾರೆ. ಉಳಿಸಕ್ಕೂ ಫೋನ್ ಬಂದ್ ಪ್ರದೀಪಣಿ ಫೋನ್ ಬತ್ತ, ಇಲ್ಲಿ ನನ್ಗೆ ಫೋನ್ ಬತ್ತ, ಫೋನ್ ಬಪ್ಪಕ್ಕೂ ನಮ್ಮ ಹತ್ರ ಇಷ್ಟು ಉಳಿದೈತೆ ಅಂತರು. ಉಳಿದ ತಮಕೂ ನಾವು ಪಟ್ಟ ಹುಡುಗ್ರಿ ಫಸ್ಟ್ ಕಾಲ್ ಮಾಡತ್ ಅಂದ್ರೆ ಫ್ರೀ ಇದ್ರೆ ಕೇಳ್ಕೊಂಡ್ ಯಾರು ಒಬ್ರು ಒಂದ್ 2-3 ಜನ ಸಿಕ್ತರು. ಹಾ, ಪಟ್ಟ ಫೋನ್ ಮಾಡ್ಕೊಂಡು ಸರಿ ರೆಡಿ ಆಯ್ನಿ ಮಾರೆ ನಾವು ಅಲ್ಲಿ ತಕ್ಕಪ್ಪ ಮಾಡಿ ಪಟ್ಟ ಪ್ರದೀಪ ಅಣ್ಣಂದೆ ಗಾಡಿ ಇತ್ತು, ಅವ್ರ ಗಾಡಿ ಸೀದೆ ಅಲ್ಲಿ ಹೊರಡತ್. ಹೊರಡಿ ಕೆಲವರಿಗೆ ನಾವೆಂತ ಮಾಡ್ತಕಂದ್ರೆ ಒಂದ್ ಕೆಲಸ ಮಾಡಿ ನೀವು ಒಂದು ಹಾಕಿ ಕಳಿಸಿ, ನಾವ್ ಇಲ್ಲಿ ಡೆಲಿವರಿ ಮಾಡತ್ತ ಹೇಳಿ ಇಲ್ಲಿ ಸರ್ಕಲ್ ಅವ್ರಿಗೆ ಬತ್ರ ಸರ್ಕಾರಿ ಬಪ್ಪು ಇಲ್ಲ ನಮ್ ಕುಂದಾಪುರ ಭಾಗದಾಗ ಹೆಚ್ಚಿಂದ ಇಲ್ಲ ಜೋಪಡಿ ಎಲ್ಲ ಕಟ್ಕೊಂಡ್ ಇರ್ತಾರಲ್ಲ ಅಂತರ್ ಮನೆಗೆಲ್ಲ ಹೋಗಿ ಅಲ್ಲಿಗ ಇಳಿಸಿಕ್ಕಿ.
0: ನೀವು ತಪ್ಪದು ಹೌದು, ತಂದದನ್ನು ವಿಲೇವಾರಿ
1: ನಾವೇ ವಿಲೇವಾರಿ ಮಾಡುತ್ತೆ ಮೇಡಮ್. ನಾವೇ ಇದು ಲಾಸ್ಟ್ ಟೈಮ್ ಅಲ್ಲ, ನಾವು ಹೆಚ್ಚಿಂದ ಇಲ್ಲಿ ಸರ್ಕಲ್ ಆಗಿ ತುಂಬಾ ಜನ ಇರ್ತಿದ್ರಲ್ಲ ಅವರಿಗೆಲ್ಲ, ಮತ್ತೆ ನಿಮ್ದು ಇಲ್ಲ ತುಂಬಾ ಜನ ಹೊರಗು ಊರಿನವರೆಲ್ಲ ಬಂದು ಅವ್ರು ನಮ್ಗೆ ಎಷ್ಟು ಇದು ಮಾಡ್ತಾರಂದ್ರೆ ಅವ್ರ ಪಾಪ ಹೊಟ್ಟೆ ಉಂಡದ ತೃಪ್ತಿಯಾಗಿ ತಲೆ ಮೇಲೆ ಕೈ ಇಟ್ಟು ಅಷ್ಟು ಖುಷಿಯಲ್ಲಿ ಹೊದರಿದ್ರು ಅಂದ್ರೆ ಅದೇ ನಮ್ ಖುಷಿ, ಅವ್ರು ಹೊಟ್ಟೆ ತಣಿತಾರಂದ್ರೆ ಅದೇ ಖುಷಿ, ಅಷ್ಟು ಖುಷಿ.
5: ಅದೊಂದು ಯೋಜನೆಯಲ್ಲಿ ನಮ್ಗೆ ಇವಾಗ ಅವರೆಲ್ಲ ಬೇರೆ ಬೇರೆ ಪರ್ಸನಲ್ ಕೆಲಸಗಳಿಂದ ಬೇರೆ ಬೇರೆ ಕಡೆ ಬ್ಯುಸಿ ಆಗಿರ್ಬೋದು. ಸುಕೇಶ್ ಅಂತ ನಮ್ ಟೀಮ್ ಅಲ್ಲಿ ಆ ಯೋಜನೆಗೆ ದೊಡ್ಡ ಒಂದು ಶಕ್ತಿಯಾಗಿದೆ ಸುಕೇಶ್ ಕಾರ್ವಿ ಅಂತ. ಸ್ಟಾರ್ಟಿಂಗ್ ನಮ್ಗೆ ಎಲ್ಲಿದ್ರು ಊಟ ಇದ್ರೆ ಅಣ್ಣ ನಾನಿದ್ದೆ ಅಂತ ಫಸ್ಟ್ ಓಡ್ ಬರ್ತಾ ಇದ್ದ ಅವನು. ಅವನ್ನ ರಜತ್ ಸುಕೇಶ್ ಕಾರ್ವಿ ಅವ್ರನ್ನೆಲ್ಲ ನಾವು ಖಂಡಿತ ನೆನ್ಪ್ ಮಾಡ್ಕೋಬೇಕು ಈ ಟೈಮಲ್ಲಿ. ಆ ಅನ್ನದ ಬಟ್ಟಲ್ ಯೋಜನೆ ಅಂತ ಹೇಳಿದ್ರೆ ಅದು ಸುಕೇಶ್ನ ನೆನಪಾಗತ್ತೆ. ಅಂದ್ರೆ ಎಲ್ಲೇ ಕಾಲ್ ಇದ್ರು ಅಣ್ಣ ಅಲ್ಲಿ ಊಟ ಉಳಿದಿದೆ, ಇಲ್ಲಿ ಊಟ ಉಳಿದಿದೆ, ಅಲ್ಲಿ ತಗೊಂಡೋಗೋ, ಇಲ್ಲಿ ತಗೊಂಡು ಅಂತೇಳಿ ಅದನ್ನ ರೀಚ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಮೇಡಮ್.
1: ಹಾಗೆ ಮೇಡಮ್, ನಮ್ದು ಈಗ ಒಂದು ಗೋವಿಗಾಗಿ ಮೇವು ಅಂತ ಮಾಡ್ತಾ ಇತ್ತು. ಅಂದ್ರೆ ನಮ್ದು ದನಗಳಿಗೆ, ಗೋಶಾಲೆಯಲ್ಲಿ ದನಗಳಿಗೆ ಇಲ್ಲಿ ನಮ್ದು ಹುಲ್ಲಲ್ಲ ಇತ್ತು, ಹುಲ್ಲು ಮತ್ತೆ ಹುಲ್ ಕಟಿಂಗ್ ಮಾಡಿ ಹುಲ್ ತಗೊಂಡೋಗಿ ಕೊಡುವುದು. ಮತ್ತೆ ಸಂತೆ ಮಾರ್ಕೆಟ್ ಅಲ್ಲ ನಾವು ಸಂಜೆ ಆದ್ಮೇಲೆ ತುಂಬಾ ನಿಮ್ದು ತರಕಾರಿ ಗಿರ್ಕಳಿ ಎಲ್ಲ ತುಂಬಾ ಉಳಿದಿರತ್ತೆ ಶನಿವಾರ ಸಂತೆ ಮಾರ್ಕೆಟ್ ಅಲ್ಲಿ. ಅದೆಲ್ಲ ನಮ್ ಹುಡುಗರೆಲ್ಲ ಒಟ್ಟಾಯ್ಕೊಂಡ, ಈಗ ಮೊನ್ನೆ ನಮ್ ಪ್ರದೀಪ ಅಣ್ಣ ಮಗ ಹೇಳ್ದ ಪ್ರೀತು, ಅವ್ ತುಂಬಾ ಹೆಂಗ ಕೇಂದ್ರ ಅಪ್ಪನಿಗಿಂತ ಮೀರಿಸ್ತ ಸಮಾಜ ಸೇವೆ ಮುಂದಿನ ಜನರ ಉತ್ತರ ಖಂಡಿತ ಎಂತಕಂದ್ರೆ ಅಷ್ಟು ಇದಿತ್ತು ಅವನಿಗೆ. ಅವ್ ಮೊನ್ನೆ ನಮಗೆ ರಾತ್ರಿ ನಾವು ಅಲ್ಲಿ ಗೋಶಾಲೆ ಹೋಯ್ತು, ರಾತ್ರಿ ಏನಿಲ್ಲ ಅಂದ್ರೆ 11 ಗಂಟೆ ಆಯ್ತು ನಾವು ಹಾಕಿ ಹೋಗುತ್ತೆ, ಅಷ್ಟೊತ್ತಿಗೆ ಅವನ ಒಟ್ಟಿಗೆ ಇದ್ದ. ನಿಮ್ದು ಇದು ವೇಷ ಹಾಕುವ ಟೈಮ್ ಅಲ್ಲಲ್ಲ ಆತಿಲ್ಲ, ಕಷ್ಟ ತುಂಬಾ ಕಷ್ಟ. ಅಂದ್ರೆ ಒಂದ್ ಕಡೆಗೆ ನೀವು ಹೇಳ್ದಂಗೆ ಫುಲ್ ಬೇವ್ರತಾ ಇರ್ತಾರೆ ಅಂತ ಇಲ್ಲ, ಬಾಡಿ ಒಳಗಿನ ನೀರೆಲ್ಲ ಹೋಗಿರುತ್ತೆ ಮೇಡಮ್. ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ, ಎಷ್ಟು ನೀರ್ ಹಾಕ್ರು ಸಾಕತ್ತಿಲ್ಲ ಅಂತ ಟೈಮಲ್ಲ. ಪಾಪ ಫಸ್ಟ್ ಒಂದ್ 3 ವರ್ಷ ಇವ್ರೆ ಹಾಕ್ರು, ಕಡಿ ಕಡಿಗೆ ಅಂತ ಐತಕೇಂದ್ರೆ ಹುಡುಗರಿಗೆಲ್ಲ ಸ್ವಲ್ಪ ಅವರು ಹಾಕನ ಇಲ್ವಾ ಅಂತ ಹುಡುಗರು ಹಾಕು ಶುರು ಮಾಡ್ರು.
0: ಅಂದ್ರೆ ಹುಡುಗರು ಅವರೇ ಉಮೇದಲ್ಲಿ ಹಾಕ,
1: ಅವರೇ ಉಮೇದಲ್ಲ. ಈಗ ಇಲ್ಲಿ ಬರ್ಲಿಲ್ಲ ಯಾರು ಸಚಿನ್ ಅಂತ, ಕಡಿಗೆ ಪ್ರದೀಪ್ ಅಂತ, ಸುಚಿತ್ ಹುಡುಗರೆಲ್ಲ ತುಂಬಾ ಇದು ನಿರಂಜನ್ ಅಂದ್ರೆ ಹುಡುಗರೆಲ್ಲ ಕಂಡ್ರೆ ನಿಮ್ಗೆ
5: ಈಗ ಈಗ ಹಬ್ಬದಲ್ಲಿ ಅವರೇ ಅಣ್ಣ ಯಾವ
1: ಸ್ವಯಂ ಪ್ರೇರಿತ ಅಂದ್ರೆ
5: ಒಬ್ಬೊಬ್ರು
1: ನಾರೆಡಿದ್ದೆ ಅಂದ್ರೆ
5: ಅದ್ರ ಬಗ್ಗೆ
1: ಪವನ್ ನಿಮ್ದು ಕಾಲೇಜ್
0: ಹುಡುಗ
1: ಪವನ್ ಅಂತ ಅವನು ಅವನು ಹಾಕಿದ ಕಳ್ಸಲ್ಲ ಅಂದ್ರೆ ಎಲ್ಲ ಬರ್ತಿದ್ ಮಾತ್ರ ಕಷ್ಟ ಆತ್. ಈಗ ಮೊದ್ಲು ಒಬ್ರು ಮಾಡ್ತಿದ್ದು, ಈಗ ನಾಲ್ಕು ಜನ ಮಾಡ್ರು ಕಷ್ಟ ಆತ್ ಅಂದ್ರೆ ಅಷ್ಟು ಕಷ್ಟ ಆತ್ ಅಂದ್ರೆ ಎಂತಕಂದ್ರೆ ಫುಲ್ ನಿಮ್ದು ಎಂತ ಹೇಳಿದ್ರು ನೀರು ಬಾಡಿದ್ದು ಫುಲ್ ಅದಷ್ಟು ಶೆಕೆ, ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ.
5: ಈ ವೇಷದಲ್ಲಿ ನಾವು ಒಂದು ನೋಡಿದ್ವಿ ಅಂತಂದ್ರೆ ಮೇಡಮ್, ಈಗ ನಾವು 4 ವರ್ಷದಿಂದ ಮಾಡ್ತಾ ಇದೀವಿ ಈ ವೇಷದ ಕೆಲಸ. ಆಕ್ಚುಲಿ ನಮ್ಗೆ ರವಿ ಕಟ್ಪಡಿಯವರೇ ಇದಕ್ಕೆ ಪ್ರೇರಣೆ. ಉಡುಪಿಯಲ್ಲೇ ಆಗ್ತಾ ಇದೆ, ಕುಂದಾಪುರದಲ್ಲಿ ಆಕ್ಚುಲಿ ಫಸ್ಟ್ ನಾನೇ ಸ್ಟಾರ್ಟ್ ಮಾಡಿರೋದು ಈ ವೇಷದ್ದು. ಅಲ್ಲೆಲ್ಲ ಮಾಡ್ತಾ ಇದಾರೆ, ಅಷ್ಟಮಿಗೆ ಮಾಡ್ತಾರೆ. ಈಗ 15ನೇ ತಾರೀಕಿಗೆ ಈ ಸಲದ ರವಿ ಕಟ್ಪೆ ಇರೋದು ಲಾಸ್ಟ್ ವೇಷ ಅಂತ ಹೇಳ್ತಾ ಇದ್ರು. ಅಲ್ಲಿ ಮಾಡ್ತಾರೆ. ನಮ್ಮೂರಲ್ಲೂ ದೊಡ್ಡ ದೊಡ್ಡ ಜಾತ್ರೆಗಳಾಗುತ್ತೆ, ನಾವು ಮಾಡ್ಬೋದು. ನಮ್ಮೂರಲ್ಲೂ ಸಮಸ್ಯೆಯರು ಮಕ್ಕಳಿದ್ದಾರೆ, ನಾವು ಟ್ರೈ ಮಾಡುವ ಅಂತೇಳಿ. ಫಸ್ಟಿಗೆ ಸ್ವಲ್ಪ ಭಯ ಆಯ್ತು, ಅಂದ್ರೆ ಜನ ರಿಸೀವ್ ಮಾಡೋ ರೀತಿ ಯಾವ ತರ ಇರ್ತದಂತ ಗೊತ್ತಿಲ್ಲ. ಅಂದ್ರೆ ಈ ಬೇರೆ ಎಲ್ಲ ವಿಷಯದಲ್ಲೂ ನಾವ್ ಯಾರತ್ರ ದುಡ್ಡು ಕೇಳುದಿಲ್ಲ, ನಾವು ಪೋಸ್ಟ್ ಹಾಕ್ತಿವಿ. ಅದಂದ್ರೆ ನಾವು ಬಾಕ್ಸ್ ಇಟ್ಕೊಂಡು ಹೋಗ್ತಿವಿ, ಅಲ್ಲಿ ಸಹ ನಾವು ಕೇಳುದಿಲ್ಲ. ವೇಷ ಹಾಕಿರ್ತೇವೆ, ಬಾಕ್ಸ್ ಇರ್ತೇವೆ, ಇಟ್ಕೊಂಡು ಹೋಗ್ತಿವಿ. ಅವ್ರೆ ನಮ್ದು ಬರ್ಕೊಂಡಿರುತ್ತೆ, ನಮ್ದು ಹಿಂದ್ಗಡೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಜರ್ಸಿರತ್ತೆ. ನಾವು ಅದ್ರಲ್ಲಿ ಇಲ್ಲಿ ತನಕ ನೋಡಿದಲ್ಲಿ ಮೇಡಮ್, ಈ ಮಿಡಲ್ ಕ್ಲಾಸ್ 100 ರೂಪಾಯಿ ತಂದಿರೋ ಹಬ್ಬಕ್ಕೆ ಬಂದಿರೋದ್ರಲ್ಲಿ 20 ರೂಪಾಯಿ ಹಾಕಿರುವಂತ ಜನನೇ ಜಾಸ್ತಿ. ನಾವು ವೇಷ ಹಾಕಿದ್ರೆ ನಮ್ಗೆ ಕಣ್ ಕಾಣಿಸ್ತಾ ಇರತ್ತೆ, ದುಡ್ಡಿರೋ ವ್ಯಕ್ತಿಯಾರ ನಾವು ನೋಡದಂಗೆ ಗೊತ್ತಿರೋದು. ಕೆಲವರು ನೋಡದೇ ಇಲ್ಲ ಅದನ್ನ, ಡೋಂಟ್ ಕೇರ್ ತರ ಹೋಗ್ತಾರೆ. ಬಟ್ ಈ ಬಡವರು ಇದಾರಲ್ಲ, ಅದು ಹೇಳ್ತಾರಲ್ಲ ಕಷ್ಟ ಬಡವ್ರ ಕಷ್ಟ ಬಡವ್ರಿಗೆ ಅಂತೇಳಿ, ಅವರು ಆ 100 ರೂಪಾಯಿ ಇದ್ರು ಆ ಹಿಂಗ್ಸ್ರಲ್ಲ ಆ ಸೀರೆ ಎಲ್ಲ 100 ಇರೋದು, ಅದ್ರಲ್ಲಿ ಒಂದು 20 ರೂಪಾಯಿ ತೆಗೆದು ಕೆಲವ್ರು 10 ರೂಪಾಯಿ 2 ರೂಪಾಯಿ ಅವ್ರು ಹಾಕೋ ದುಡ್ಡು 2 ರೂಪಾಯಿ ಕಾಯಿನ್ ಸಣ್ಣದಾಗಿರೋದು, ಬಟ್ ಅದು ಹಾಕ್ಬೇಕಂತೇಳಿ ಅದನ್ನೆಲ್ಲ ಬಿಚ್ಚಿ ಹಾಕೋದುಂಟಲ್ಲ ಮೇಡಮ್. ಅದು ನೋಡಿದ್ರೆ ಮೇಲೆ ನಮಗೆ ಆ ಯೋಜನೆನ ನಾವು ನಿಲ್ಲಿಸ್ಲಿಕ್ಕೆ ಮನಸ್ಸೇ ಆಗಿಲ್ಲ. ಈಗ ಆಕ್ಚುಲಿ ಲಾಸ್ಟ್ ಇಯರ್ ನಾವು ತುಂಬಾ ಟಫಲ್ ಮಾಡಿದ್ದೆ. ಆಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಬ್ಯುಸಿ ಇದ್ವಿ, ಮಾಡ್ಬೇಕು ಅಂದ್ರೆ ಬಿಡಬಾರ್ದು ಅಂತ ಮಾಡಿದ್ವಿ.
4: ದಿನಾನು ಕೂಡ ಫ್ಯಾಮಿಲಿ ಯಾರಿಗೂ ಕರ್ಕೊಂಡು ಹೋಗಲ್ಲ,
5: ಇದು ಆಕ್ಚುಲಿ ನಮ್ಮ ಊರ ಹಬ್ಬ,
4: ಫ್ಯಾಮಿಲಿ ಟೈಮ್ ಕೊಟ್ಟಿರುವುದಿಲ್ಲ. ಆದ್ರೂ ಕೂಡ ಅದೊಂದೇನೋ ತೃಪ್ತಿ, ನಮ್ ಖುಷಿ ಇದೆ. ಅವರನ್ನ ನಾವು ಮನೆಯವರನ್ನ ಒಪ್ಪಿಸಿರ್ತೀವಿ, ಮನೆಯವರು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಯಾಕಂದ್ರೆ ಇವ್ರದ್ದು ಕೆಲಸ, ಇವ್ರು ಮಾಡ್ತಿರೋದು ಹೋಗ್ತಿರೋ ದಾರಿ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅವ್ರು ಯಾರು ನಮ್ಮನ್ನ ಅರ್ಥ ಮಾಡ್ಕೊಂಡು ಅವ್ರ ಹಾಗೆ ಹೋಗಿ ಅವ್ರ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಂದು ಸಹಕಾರ ಕೊಟ್ರೆ ಖಂಡಿತ ಈ ಯಾರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ, ಯಾರು ಈ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, 6 ತಿಂಗಳ ಮಗು, ಹುಟ್ಟಿದ ಮಗು, ಇದನ್ನೆಲ್ಲ ನೋಡಿ ಈ ಒಂದು ಯೋಜನೆಯನ್ನು ಕೈ ಬಿಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಪ್ರತಿ ವರ್ಷನೂ ನಾವು ಪ್ರತಿ ನಮ್ಮ ಪ್ರಾರ್ಥನೆ ಇಷ್ಟೇ, ಈ ಸಮಸ್ಯೆ ಯಾರಿಗೂ ಬಾರ್ದಿರ್ಲಿ, ಕೈ ಒಡ್ಡುವಂತ ಪರಿಸ್ಥಿತಿ. ನಿರ್ಗತಿಕರಿಗಾಗಿ ನಾವು ಕೈ ಒಡ್ಡು ನಮ್ಗೆ ಬೇಜಾರಾಗ್ತಾ ಇಲ್ಲ, ಅಂದ್ರೆ ಅಸಹಾಯಕರಿಗಾಗಿ ನಮ್ಗದು ತೃಪ್ತಿ ಇದೆ. ಆದ್ರೆ ಸಮಾಜದ ಮುಂದೆ ಇಂಥ ಪರಿಸ್ಥಿತಿ ಕೈ ಒಡ್ಡುವಂತ ಪರಿಸ್ಥಿತಿ ಯಾವ ತಾಯಿಗೂ ಬಾರದಿರ್ಲಿ. ಯಾಕಂದ್ರೆ ಅವರು ಆ ಸಂಕಷ್ಟ ಪರಿಸ್ಥಿತಿನ ನಮ್ಗೆ ನೋಡೋಕಾಗದೆ ನಾವು ನಮ್ಮ ಕಷ್ಟ ನಮ್ಮ ಈ ಹಬ್ಬ ಹರಿದಿನಗಳಲ್ಲಿಯೂ ಕೂಡ ನಾವು ಜಾತ್ರೆಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಬೆರೆಯೋಕಾಗದೆ ಇದ್ರು ಕೂಡ ಅವ್ರ ಕಷ್ಟದಲ್ಲಿ ನಾವು ಜೊತೆ ಆಗ್ತಿರುವ ಖುಷಿ ನಮ್ಗಿದೆ. ಇದೆ ಈ ನಾವೀಗ ಇವ್ರು ಹೇಳಿದ್ರು ಗೋವಿಗಾಗಿ ಮೇವು ಅಂತ, ಈ ಯೋಜನೆಗಳಿಗೂ ಕೂಡ ಯಾರಾದ್ರೂ ದಾನಿಗಳು ನಮ್ಮ ಜೊತೆ ಸಹಕಾರ ಕೊಟ್ರೆ, ಅಂದ್ರೆ ವಾಹನದ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಪ್ರತಿ ಶನಿವಾರ ಅಲ್ಲಿ ಹೋಗುವ ತರಕಾರಿಗಳು ಕಸಕ್ಕೆ ಹೋಗುವುದಕ್ಕಿಂತ ಗೋವಿನ ಹೊಟ್ಟೆಗೆ ಹೋದ್ರೆ ಅದರಲ್ಲಿ ಎಲ್ರಿಗೂ ಒಂದು ಒಂದು ಪುಣ್ಯ ಸಿಗುತ್ತೆ,
0: ಪುಣ್ಯದ ಪಾಲು.
4: ಹಾ ಖಂಡಿತ, ಪ್ರತಿ ಶನಿವಾರ ಎಷ್ಟೋ ತರಕಾರಿಗಳು ಉಳಿಯುತ್ತೆ. ದೂರದ ಊರಿಂದ ಬಂದಿರ್ತಾರೆ, ಅವರಿಗೆ ವಾಪಸ್ ಕೊಂಡು ಹೋಗಕ್ಕೆ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಅದು ಕಸಕ್ಕೆ ಹೋಗುತ್ತೆ, ಮುನ್ಸಿಪಾಲಿಟಿ ಗಾಡಿ ಬರುತ್ತೆ, ತಗೊಂಡೋಗಿ ಕಸಕ್ ಹಾಕ್ತಾರೆ.
5: ಅದಿಲ್ಲಾಂದ್ರೆ ನೆಕ್ಸ್ಟ್ ಉಡುಪಿಯಿಂದ ಒಂದು ಟೀಮ್ ಬಂದು ಅದನ್ನ ಎರೆಹುಳು ಗೊಬ್ಬರಕ್ಕೆ ಶೇಖರಣೆ ಮಾಡ್ಕೊಂಡು
4: ಹೋಗ್ತಾರೆ.
5: ಅದನ್ನ ನಾವು ಕೇಳಿದ್ವಿ, ಈಗ ನೆಕ್ಸ್ಟ್ ನಾವು ತೆಗೆದ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳಿದಾಗ ಅದು ಗೊಬ್ಬರಕ್ಕೆ ಎಲ್ಲ ಟೋಟಲ್ ಮಾಡಿ ಡಂಪ್ ತರ ಮಾಡ್ಕೊಂಡು ಹಾಕ್ತಾರೆ. ಬಟ್ ಅಲ್ಲಿ ಎಷ್ಟೆಷ್ಟು ಇವಾಗ ಈ ಬೀನ್ಸ್ ಈ ತರ ಕೆಲವೊಂದು ಐಟಮ್ ಉಂಟಲ್ಲ, ಅಲ್ಸಂಡೆ ಅವೆಲ್ಲ ಸ್ವಲ್ಪ ಬೆಳೆದ್ರೆ ಅದನ್ನ ಅವ್ರು ರಿಟರ್ನ್ ತಗೊಂಡು ಹೋಗಿಲ್ಲ, ಅವ್ರು ನಮ್ಗೆ ಚೀಲ ಚೀಲ ಕೊಡ್ತಾರೆ ವಾಪಸ್.
4: ಚೀಲ ಚೀಲ ಮೊನ್ನೆ ಕೊಟ್ಟಿದ್ರು ಬೆಂಡೆ
0: ಸೊಪ್ಪು
5: ಮಾಡ್ಲಿಕ್ಕೆ
0: ರಿಕ್ವೈರ್ಮೆಂಟ್ ಏನಂದ್ರೆ ನೀವು ಅದನ್ನೆಲ್ಲ ಹಾಪುದು ತಕೊಂಡ್ ಹಾಪುದು ಕಲೆಕ್ಟ್ ಮಾಡೋದಕ್ಕೆಲ್ಲ ನೀವು ತಯಾರಿದ್ರಿ, ಅದ್ರದಕ್ಕೊಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ.
5: ನಮ್ಮ ಹತ್ರ ಒಂದು ಗಾಡಿ ಇದೆ, ಬಟ್ ಅದು ಡಬಲ್ ಕ್ಯಾಬಿನ್ ಆಗಿರೋದ್ರಿಂದ ಹಿಂದ್ಗಡೆ ಸ್ಪೇಸ್ ಕಮ್ಮಿ, ಬಟ್ ಅದಕ್ಕೆ ನಾವು ತುಂಬಿಸ್ಕೊಂಡು ಹೋಗ್ತೀವಿ ಪ್ರತಿ ಸಲ. ಅದು ನಮ್ದೆಲ್ಲ ಒಂಥರ ಸೇವೆ, ನಮ್ದು ಹೆಲ್ಪಿಂಗ್ ಹ್ಯಾಂಡ್ ಸೇವೆ ಜೊತೆ ಅದು ಒಂದು ಸೇವೆ ಮಾಡ್ತಾ ಇದೆ ಎಲ್ಲ ಯೋಜನೆಗೂ. ಬಟ್ ಅದೇನಾಗುತ್ತೆ ನಮ್ಗೆ ಇಲ್ಲಿ ತಗೊಂಡು ಹೋಗೋ ತುಂಬಾ ಅನ್ಸುತ್ತೆ, ಅಲ್ಲಿ ಹೋಗಿ ಆ ದನಗಳ ರಾಶಿ ನೋಡಿದಾಗ ಇದು ಎಲ್ಲಿಗೂ ಅಲ್ಲ ಅನ್ಸಿಬಿಡ್ತದೆ.
6: ಇದೊಂದು ಟೀಮಲ್ಲಿ ಮೇನ್ ಅಂದ್ರೆ ಪ್ರದೀಪ್ ಅಣ್ಣನೆ, ಎಂತಕಂದ್ರೆ ನಾನು ಎಷ್ಟೋ ಸಲ ನೋಡಿದ್ದೀನಿ ಅವ್ರದ್ದು ಬರ್ತ್ಡೇ ಇರುತ್ತೆ, ಇಲ್ಲ ಹೆಂಡತಿದ್ ಬರ್ತ್ಡೇ ಇರುತ್ತೆ, ಯಾವುದೇ ಬರ್ತ್ಡೇಗೆ ಹೆಂಡತಿಗೂ ಆಸೆ ಇರುತ್ತೆ ನಮ್ ಹಸ್ಬೆಂಡ್ ಒಟ್ಟಿಗೆ ತಿರ್ಬೇಕು, ಕೋಟೇಶ್ವರ ಕೋಡಿ ಹಬ್ಬದಲ್ಲಿ ತಿರ್ಗ್ಬೇಕು ಅಂತೇಳಿ ಹಬ್ಬದಲ್ಲಿ. ಅವ್ರು ಎಷ್ಟೋ ಹಬ್ಬನ ಬಿಟ್ಟು ಬಂದಿದ್ದಾರೆ, ಅವರಿಗೆ ಹೆಂಡತಿ ಮತ್ತು ಅವ್ರ ಫ್ಯಾಮಿಲಿ ಕೂಡ ಥ್ಯಾಂಕ್ಸ್ ಅನ್ಬೇಕು, ಎಂತಕಂದ್ರೆ ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ.
0: ನಾನು ಹೌದು ನೀವೆಲ್ಲ ಹೆಚ್ಚಿನವರು ಫ್ಯಾಮಿಲಿ ಮ್ಯಾನ್ ಅಂದ್ರೆ ಸಂಸಾರಿಗರು. ಸೊ ಮನೆಯಲ್ಲೆಲ್ಲ ಸಪೋರ್ಟ್ ಹೆಂಗೆ? ಈಗ ಕೊಡಿ ಹಬ್ಬ ಇರ್ಬೋದು, ಯಾವ್ದೇ ನಮ್ಮೂರ ಹಬ್ಬ ಇಪ್ಪು, ನೀವು ವೇಷ ಹಾಕೊಂಡ ಇದ್ ಮಾಡ್ತಾ ಇಪ್ಪತ್ತಿಗೆ ಮನೆಯೊಟ್ಟಿಗೆ ಏನು ಆಗ ಅವ್ರು ನಾಗರಾಜ್ ಸರ್ ಹೇಳ್ದಂಗೆ ಏನು ಸೆಲೆಬ್ರೇಷನ್ ಆತಿಲ್ಲ. ಒಂದ್ ಗಳಿಗೆ ಗಂಡೊಟ್ಟಿಗೆ ಹೋಗಿ ಕೈಕಾಯಿ ಹಿಡ್ಕೊಂಡ್ ತೈತಾ ನಾಳೆ ಹಬ್ಬಕ್ಕೆ ಬಪ್ಪ ಅಂದ್ರೆ ಆತಿಲ್ಲ.
3: ಸೊ ನಾಲ್ಕು ವರ್ಷ ಆಯ್ತು ಮೇಡಮ್ ನಮ್ದು ಈ ಯೋಜನೆ ಸ್ಟಾರ್ಟ್ ಆಗಿ. ಅದಕ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಬೇಗ 4:30-5 ಗಂಟೆಗೆ ಹೋಗಿ ರಥ ಕಣ್ಕೆ ಮಾಡ್ಕೊಂಡು ಬರೋದು, ಇದೆಲ್ಲ ನಮ್ದು ಮೊದ್ಲಿಂದ ನಡ್ಕೊಂಡ್ ಬಂದ ಹಬ್ಬಕ್ಕೆ ಬೆಳಿಗ್ಗೆ ರಥ ಬೆಳಿಗ್ಗೆ ಅಣಕೆ ಆಗತ್ತೆ, ಅದಕ್ಕೆಲ್ಲ ಹೋಗಿ ಬರ್ತಾ ಇತ್ತು. ಇವಾಗ ಲಾಸ್ಟ್ 4 ವರ್ಷದಿಂದ ನಮ್ಗೆ ಆ ಹಬ್ಬದ ಮುಂಚೆ ಒಂದು ವಾರ ಇದು ಸ್ಟಾರ್ಟ್ ಆಗತ್ತೆ. ವೇಷ, ಅದಕ್ಕೆ ಬೇಕಾಗಿರೋ ಬಾಕ್ಸ್, ಆ ಬಾಕ್ಸ್ ಪ್ರಿಪೇರೇಷನ್, ಅದಕ್ಕೆ ಗಮ್ ಮಾಡಿಸೋದೆಲ್ಲ ನಮ್ ಹೆಂಡತಿಗೆ ನಮ್ಗೆ ಸಪೋರ್ಟ್ ಮಾಡೋದು ಎಲ್ಲ ಉಡುಪಿ ನಮ್ಮ ಅವರಿಗೂ ನಾವು ಈ ಟೈಮಲ್ಲಿ ನಾವು ಅವ್ರನ್ನ ನೆನ್ಪ್ ಮಾಡ್ಕೋಬೇಕು. ಅವರೇ ನಮ್ಗೂ ವೇಷ ಮಾಡ್ತಾರೆ. ಅಜಯ್ ಅಂತ ಕುರ್ಕಾಲು ಅವರೇ ನಮ್ಗೆ ತುಂಬಾ ಕಮ್ಮಿ ಇದ್ರಲ್ಲಿ ನಮ್ ಮಾಡಿಕೊಡ್ತಾರೆ. ಬಟ್ ಈ ಹಬ್ಬ ಅಂತ ಹೇಳಿದಾಗ 4 ದಿವಸ ಅಂದ್ರೆ ಅವರು ಸಹ ನಮ್ ಜೊತೆ ಬಾಕ್ಸ್ ಇಟ್ಕೊಂಡು ಬರ್ತಾರೆ,
0: ಒಂದು
3: ಹೆಂಡತಿ ಬರ್ತಾರೆ, ನನ್ನ ಮಗ ಬರ್ತಾರೆ, ಎಲ್ಲ ಅದ್ರಲ್ಲಿ ಎಂತ ಮುಜುಗರ ಅಂತ ಇಲ್ಲ ಮೇಡಮ್. ಅವರಿಗೆ ಫಸ್ಟ್ ಸ್ವಲ್ಪ ಮುಜುಗರ ಇತ್ತು. ಇವಾಗ ಟೀಮ್ ವರ್ಕ್ ಎಲ್ಲದಕ್ಕೂ ಮೇನ್ ಅಂತ ಕೂಡ ಮೇಡಮ್, ಇವಾಗ ನಮ್ಮನ್ನ 4 ಕಡೆ ಗುರುತಿಸ್ತಾರಲ್ಲ ಜನ, ಅದು ಅವರಿಗೆ ತುಂಬಾ ಖುಷಿ. ಈಗ ನಾನೇನಾದ್ರೂ ಒಂದು ಪೋಸ್ಟರ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿದ್ರೆ ಅದ್ರಲ್ಲಿ ಏನಾದ್ರೂ ಎಡಿಟಿಂಗ್ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ನನ್ಗೆ ಅದು ಇದು ರಾಂಗ್ ಇದೆ. ನಿನ್ನೆ ಸಹ ಒಂದು ಪೋಸ್ಟರ್ ಮಾಡಿದ್ದೆ, ಅದರಲ್ಲಿ ಯಾವ್ದು ನಮ್ ಇದ್ರದ್ದು ರೇಡಿಯೋ ಸಿಟಿದು, ಅದು ಯಾವ್ದು ಒಂದು ಎರಡು ವರ್ಡ್ ರೇಡಿಯೋ ಸಿಟಿ ಬರುತ್ತೆ, ರೇಡಿಯೋ ಕುಂದಪ್ಪ ಸಾರಿ, ಅದರಲ್ಲೇ ಸಹ ನಮ್ದು ಎಡಿಟಿಂಗ್ ಮಿಸ್ಟೇಕ್ ಇರೋದು ನನ್ಗೆ ಕಾಲ್ ಮಾಡಿದ್ರೆ. ಆತರ ತುಂಬಾ ಸಪೋರ್ಟ್ ಇದೆ. ಇವ್ರ ವೈಫ್ ಸಹ ಆಗಿರ್ಬೋದು, ಇವರು ರೀಸೆಂಟ್ಲಿ ಮದುವೆ ಆಗಿದ್ದು, ಇವ್ರ ವೈಫ್ ಎಲ್ಲ ಅದು ದೊಡ್ಡ ಶಕ್ತಿ. ಅವಿನಾಶ್ ಅವರು, ಅವಿನಾಶ್ ಅಂತ ಅವ್ರು ಬಂದಿಲ್ಲ. ನಮ್ ಹುಡುಗರ ಬಗ್ಗೆ ಕೆಲವ್ರ ಬಗ್ಗೆ ನಾವ್ ಹೇಳಬೇಕು. ಅವಿನಾಶ್ ಪೂಜಾರಿ ಅಂತ ಅವರೆಲ್ಲ ದೊಡ್ಡ ಶಕ್ತಿ, ಅವ್ನ್ ಬರ್ಲಿಲ್ಲ. ಆಮೇಲೆ ನಿರಂಜನ್, ಸಚಿನ್ ಅಂತ ಬೆಂಗಳೂರು, ಸುಚಿತ್ ಹೇಳ್ತಾ ಹೋದ್ರೆ ನಮ್ಗೆ ಕೆಲವ್ದು ಪವನ್, ಪ್ರೇಕ್ಷಿತ್ ಅಂತ ತುಂಬಾ ಜನ ಹುಡುಗಿದ್ದಾರೆ, ಅವರೆಲ್ಲ ಬರ್ಲಿಕ್ಕಾಗಿಲ್ಲ.
0: ಅವರೇ ದೊಡ್ಡ ಶಕ್ತಿ. ನೀವು ಬೆಂಗಳೂರಲ್ಲಿ ಇದ್ದವರಲ್ಲ ಮೊದಲು?
3: ಹೌದು ಹೌದು ಮೇಡಮ್.
0: ಕಡೆಗೆ ನೀವು ಈಚೆಗೆ ಶಿಫ್ಟ್ ಆದ್ದೆ ಹೆಲ್ಪಿಂಗ್ ಹ್ಯಾಂಡ್ಸ್ಗೋಸ್ಕರ?
3: ಇಲ್ಲ ಇಲ್ಲ, ನಂದು ನಾನು ಅಲ್ಲಿ ನಾನು ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ನಾನು ತುಂಬಾ ವರ್ಷದಿಂದ ನಾನು ಇಲ್ಲಿ ಟ್ರಾನ್ಸ್ಫರ್ ಕೇಳ್ತಾ ಇದ್ದೆ. ಅದು ಅಲ್ಲಿ ನನಗೆ ಇಲ್ಲಿ ಟ್ರಾನ್ಸ್ಫರ್ ವಿದ್ ಪ್ರಮೋಷನ್ ಟ್ರಾನ್ಸ್ಫರ್ ಆಯ್ತು ಊರಿಗೆ. ಅದು ಆ ಖುಷಿಗೆ ಇದು ಒಂದು ಆ್ಯಡ್ ಆಯ್ತೇನು ಅದೇ. ಮತ್ತೆ ಇಂಥ ಸ್ನೇಹಿತರ ಬಳಗ ಒಟ್ಟು ಸಿಕ್ತು, ಒಟ್ಟಿಗೆ ಏನ್ ಪರಿಚಯ ಇದ್ರಲ್ಲ ಮತ್ತೆ ಸಿಕ್ಕಿದವರು. ಅದೀಗ ಸ್ವಂತ ಅಣ್ಣ ತಮ್ಮಂದ್ರಿಗಿಂತ
0: ಫ್ಯಾಮಿಲಿ,
3: ಈಗ ಫ್ಯಾಮಿಲಿ ಅಂದ್ರೆ ಸ್ವಂತ ಅಣ್ಣ ತಮ್ಮಗಿಂತ ಜಾಸ್ತಿ. ಇನ್ನು ಒಬ್ರು ಇಲ್ಲ ಅಂದ್ರೆ ಈಗ ನನ್ಗೇನು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಹೋಗಿ ಆ ಕೆಲಸ ಫಿನಿಶ್ ಮಾಡಿ.
0: ಎಷ್ಟು ಮೆಂಬರ್ಸ್ ಇದ್ದೀರಿ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಅಲ್ಲಿ?
7: ಟೋಟಲ್ ನಿಮ್ ವಾಟ್ಸ್ಆಪ್ ಅಲ್ಲಿ ಮೆಂಬರ್ ಮೇಡಮ್ ಈಗ 300+ ಇತ್ತು ನಾವು.
3: ಅಂದ್ರೆ ಕೆಲವರು ಸಹಾಯಸ್ತ ಕೊಡ್ತಾರೆ, ಕೆಲವರು ಸಹಾಯಸ್ತ ಆಗಿ ಬರ್ತಾರೆ ನಮ್ ಜೊತೆ.
7: ಇಲ್ಲ ನಮ್ ಒಟ್ಟಿಗೆ ಒಂದು ಟೋಟಲ್ ವರ್ಕ್ ಮಾಡೋ ಸಿಕ್ಕೋದು ಒಂದು 30-40 ಜನ ಈಗ ಆಲ್ರೆಡಿ ರೆಡಿ ಇರ್ತಾರೆ. ಒಂದು ಕಾಲ್ ಮಾಡ್ರೆ ರೆಡಿ ಇರ್ತಾರೆ. ಈಗ ನಮ್ಗೆ ಎಲ್ಲರಿಗೂ ಕೆಲ್ಸಕ್ಕೆ ಬೇಕಾಗ್ತಲ್ಲ ಅಂದ್ರೆ ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಅವ್ರು ಬಿಸಿ ಇರ್ತಾರೆ. ಪಾಪ ಹೇಳಕ್ಕು ನಾವ್ ಒಂದ್ ಯಾವ್ದಾರ ಒಂದು ಪೋಸ್ಟ್ ಮಾಡಿ ರೆಡಿ ಮಾಡಕ್ಕೂ ಪ್ರದೀಪ ಅವ್ನು ಪೋಸ್ಟ್ ರೆಡಿ ಮಾಡ್ ಪೋಸ್ಟ್ ರೆಡಿ ಮಾಡಿ ಫಸ್ಟ್ ಒಂದು ಗ್ರೂಪ್ ಹಾಕ್ತಾರೆ. ಯಾವ್ದು ನಮ್ದು ಒಂದು ಗ್ರೂಪ್ ಇರುತ್ತೆ, ನಮ್ ಗ್ರೂಪಿಗೆ ಹಾಕ್ತಾರೆ, ಅದನ್ನ ಓಕೆ ಕೇಳ್ಕೊಂಡು ನೆಕ್ಸ್ಟ್ ಮೇನ್ ಗ್ರೂಪಿಗೆ ಹಾಕ್ತಾರೆ. ಮೇನ್ ಗ್ರೂಪಿಗೆ ಹಾಕೋ ಅದನ್ನ ನಮ್ದು ಎಲ್ಲ ಸಹಾಯ ಹಸ್ತೀವಿ. ಎಲ್ಲ ಅವರೇ ದೇವ್ರ ದೊಡ್ಡದು ಎಂತ ಕೇಳ್ಕೊಂಡ್ರೆ, ಇಲ್ಲಿಂದ ಪಡುಬಿದ್ರಿ ನಿಮ್ದು ಆಲ್ಮೋಸ್ಟ್ ಬೆಂಗಳೂರು ಗಿಂಗ್ಳೂರು ಎಲ್ಲ ಇದ್ರು, ಅವರೆಲ್ಲ ಒಂದು ಪೋಸ್ಟರ್ ಕಂಡು ಅವರಿಗೆ ಎಡ ಹೇಳ್ದಂಗೆ ಜಾಸ್ತಿ ಹಾಕ್ತಾರೆ ಬಿಟ್ರೆ ಕಮ್ಮಿ ಇಲ್ಲ. ಎಂತಕಂದ್ರೆ ನಮ್ಮ ಪೋಸ್ಟ್ ಬೆನ್ಬೆನಿ ಬಿಂದು ಬಂದ್ರು ಬಂತು. ಇವತ್ತೊಂದು ಪೋಸ್ಟ್ ಹಾಕ್ರೆ ಮತ್ತೆ ನಾಳೆ ಅಂತದ್ದು ಆತಿಲ್ಲ ಅಂದ್ರೆ ನಾಳೆಗೆ ಒಂದು ಪೋಸ್ಟರ್ ಬಂದ್ರು ಬಂತು, ಆ ಪೋಸ್ಟಿಗೂ ಹಾಕೋರಿದ್ರು. ಎಂತಕಂದ್ರೆ ಎಲ್ಲರಿಗೂ ಸರಿ ಸಮಾನ ಒಂದು ಇದ್ ಮಾಡ್ಕತ್ ಹಂಗಾಯ್. ಮತ್ ಜಾಸ್ತಿ ನಾವು ಪ್ರಿಫರೆನ್ಸ್ ಮಕ್ಳಿಗೆ ಕೊಡುದು, ಸಣ್ಣ ಮಕ್ಳಿಗೆ. ಎಂತಕಂದ್ರೆ ದೊಡ್ಡವರಿಗೆ ಅವರು ಎಂತ ಇದ್ ಮಾಡ್ತಾರೆ, ಸಣ್ಣ ಮಕ್ಳಿಗೆ ನಮ್ದು ಸ್ವಲ್ಪ ಮನ ಜಾಸ್ತಿ ಮಿಡಿತ್ ಹಂಗೆ ನಾವು ಜಾಸ್ತಿ ಕೊಡಿ ಹಬ್ಬ.
0: ಅದನ್ನ ಹೇಗೆ ಪ್ರಯೋರಿಟೈಸ್ ಮಾಡ್ತ್ರಿ ಅಂದ್ರೆ, ನಿಮ್ಗೆ ತುಂಬಾ ರಿಕ್ವೆಸ್ಟ್, ಈಗ ಒಬ್ರು ಹೆಲ್ಪ್ ಮಾಡ್ತಾರಂತ ಆದ್ರೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಬಂದಿರತ್ತ, ಹೆಂಗ್ ನೀವು ಅದನ್ನ ಪರಿಗಣಿಸ್ತೀರಿ? ಓಕೆ ಇದಕ್ಕೆ ನಾವು ಕೊಡುವ.
3: ಈಗ ನಮ್ದು ಪೋಸ್ಟರ್ ನೋಡೋ ತಕ್ಷಣ, ಆಕ್ಚುಲಿ ಇವತ್ತು ನಾವು ಬರುವಾಗ ಒಂದು ಟೀಮ್ ಇಂದ ಮಾತಾಡ್ಕೊಂಡು ಬಂದೆ, ಮೂಲಕಿಂದ ಒಂದು ಪೋಸ್ಟ್ ಬಂದಿತ್ತು ಅವ್ರು ನಮ್ದು ಯಾವ್ದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವ್ರು ನಾನು ಕಾಲ್ ಮಾಡಿದ್ರು ಸರ್ ನಮ್ಗೆ ಈ ತರ. ನಾವು ಅವಾಗ ಏನ್ ಮಾಡ್ತೇವೆ, ಫಸ್ಟ್ ಅವ್ರು ಕಾಲ್ ಬಂದಾಗ ನಾನು ಅವ್ರಿಗೆ ಹೇಳ್ತೇನೆ, ಮೇಡಮ್ ತುಂಬಾ ರಿಕ್ವೆಸ್ಟ್ ಇದೆ, ನಿಮ್ದು ಡೀಟೇಲ್ಸ್ ಎಲ್ಲ ಕಳಿಸಿ, ನಮ್ದು ಅಕಸ್ಮಾತ್ ಯಾವ್ದಾದ್ರು ಪ್ರಾಜೆಕ್ಟ್ ರನ್ನಿಂಗ್ ಇದ್ರೆ ಅವ್ರಿಗೆ ಹೇಳ್ತೇವೆ, ಈಗ ಆಗುದಿಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ತೇನೆ ಮೇಡಮ್ ಅಂತ ಹೇಳ್ತೇನೆ. ಫಸ್ಟ್ ಪ್ರಿಯೋರಿಟಿ ಕೊಡೋದು ಮಕ್ಕಳ ಯೋಜನೆ ಬಂದ್ರೆ, ಮಕ್ಕಳ ಯೋಜನೆ ಬಂದ್ರೆ ಮಿನಿಮಮ್ ಲಾಸ್ಟಿಗೆ ನಮ್ಮ ಕೈಯಲ್ಲಾಗಿದ್ದಾದ್ರು ನಮ್ಮ ಟ್ರಸ್ಟ್ ಇಂದ ಆದ್ರೂ ಮಾಡಿ ಅವರಿಗೆ ಕೊಡುವಂತದ್ ಮಾಡ್ತೇವೆ. ಯಾಕಂದ್ರೆ ಮಕ್ಕಳದ ಯೋಜನೆ ಬಂದಾಗ ನಮ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ದೊಡ್ಡವ್ರ ಯೋಜನೆ ಬಂದಾಗ ಅದಂದ್ರೆ ಈಗ ನನ್ಗೆ ಒಂದು ಇಷ್ಟು ಜನ ಪರಿಚಯ ಇರ್ತಾರೆ, ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ, ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ, ಅವಾಗ ಏನಾಗುತ್ತೆ ಫೈನಲ್ ಮಾಡೋದು ಕಷ್ಟ ಆಗುತ್ತೆ. ನಾವು ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿದು, ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಬಂದ್ರೆ ಫಸ್ಟ್ ತಗೊಳ್ತೀವಿ. ಅದಾದ್ಮೇಲೆ ಅವ್ರದ್ದು ಯಾವ ತರ ಇದೆ ಸಿಚುವೇಶನ್, ಮೊನ್ನೆ ಇವರೊಂದು ಹೇಳಿದ್ರು ಹೇಳಿ
8: ಸಾರಿ, ಇದ್ರ ಬಗ್ಗೆ ಪ್ರದೀಪಣ್ಣನ ಬಗ್ಗೆ ಒಂದ್ ಮಾತು ಹೇಳಲೇಬೇಕು. ಯಾಕಂದ್ರೆ ಈಗ ಇವ್ರು ಹೇಳ್ದಾಗೆ
4: ನಮ್ಮ ಹೆಲ್ಪಿಂಗ್ ಹ್ಯಾಂಡ್ ಸಂಸ್ಥೆ ಬಗ್ಗೆ ಈಗ ಅಂದ್ರೆ ನಾವು ಪ್ರಚಾರಕ್ಕಾಗಿ ಮಾಡಿದಂತ ಕಾರ್ಯಕ್ರಮಗಳಲ್ಲ, ನಮ್ಮ ಕಾರ್ಯಕ್ರಮಗಳೇ ಪ್ರಚಾರ ಆಗಿದ್ದು. ಅದನ್ನ ನೋಡಿ ಜನ ತುಂಬಾ ರಿಕ್ವೆಸ್ಟ್ ಬರುತ್ತೆ ಅಂದ್ರೆ ಸಮಾಜದಲ್ಲಿ ದಿನಕ್ಕೊಂದೊಂದು ಸಮಸ್ಯೆಗಳು ಹುಟ್ಟಿಕೊಳ್ತಾ ಇರುತ್ತೆ, ಆ ತರ ಬರ್ತಿರುತ್ತೆ. ಅಂತ ನಡುವೆಯೂ ಕೂಡ ಪ್ರತಿಪಾದನೆಗೆ ಹೊತ್ತಲ್ಲದ ಹೊತ್ತಲ್ಲಿ ನಾನು ಒಂದು ಕಾಲ್ ಮಾಡಿದ್ದೆ ಅಂದ್ರೆ ಒಂದು ನಮ್ಗೆ ಒಂದು ಗಿಳಿಯಾರಿಂದ ಬೇಳೂರು ಮಗೆಬೆಟ್ಟು ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಎಂಥವರಿಗಾದ್ರೂ ಕಣ್ಣಲ್ಲಿ ಬರಲೇಬೇಕು. ಯಾಕಂದ್ರೆ ತಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಇಲ್ಲದೆ ಹೊರಗಡೆ ಕೆಲಸಕ್ಕೆ ಹೋದ್ರು. ಗದಗಕ್ಕೆ ಹೋದಾಗ ಅವರಿಗೆ ಒಂದು ಅಪಘಾತ ಆಗತ್ತೆ, ಆ ಅಪಘಾತದಲ್ಲಿ ಬೆನ್ನು ಉರಿ ಮುರಿತಕ್ಕೊಳಗಾಗಿ ಅವರು ತನ್ನ ಎರಡೂ ಕಾಲುಗಳ ಸ್ವಾಧೀನ ಕಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಬದುಕಷ್ಟೇ ಮುರಿದೋಗಿರುವುದಿಲ್ಲ, ಅವ್ರ ಇಡೀ ಸಂಸಾರದ ಬದುಕು ದಾರಿಗೆ ಬೀದಿಗೆ ಬಂದಿತ್ತು. ಅವ್ರಿಗೆ ಎರಡು ಇಬ್ರು ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳಿಗೂ ಬಾರ್ಕೂರಲ್ಲೋ ಎಲ್ಲೋ ಶಂಕರನಾಳ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಹೇಗಾಗಿದೆ ಅಂದ್ರೆ ದುಡಿಯೋರು ಯಾರಿಲ್ಲದೆ ಮಕ್ಕಳು ಕೂಡ ಪೋಷಣೆ ಸರಿ ಇಲ್ಲದೆ ಪೋಲಿಯೋ ಪೀಡಿತರ ತರ ಆಗಿದ್ದಾರೆ. ಅವರಿಗಂದ್ರೆ ಪೋಷಣೆ ಸರಿ ಇಲ್ಲ, ಸಂಸಾರದ ನಿರ್ವಹಣೆ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ನಮ್ಗೆ ಒಂದು ಕರೆ ಬಂದಾಗ ನಾನು ಅದನ್ನ ನೋಡಿ ಪ್ರದೀಪ್ ಅಣ್ಣ ವಿಷಯ ತಿಳಿಸಿದಾಗ ಕೂಡ್ಲೆ ಪ್ರದೀಪ್ ಅಣ್ಣ ಮತ್ತೆ ಸುನೀಲ್ ಅಣ್ಣ ನನ್ನ ಜೊತೆ ಬಂದು ಕೂಡ್ಲೆ ಸ್ಪಂದಿಸಿದ್ರು. ಅಂದ್ರೆ ಅವ್ರದ್ದು ನಮ್ಮ ರಿಕ್ವೆಸ್ಟ್ ಹೀಗಿತ್ತು ಅಂದ್ರೆ ಸರ್ ಮಕ್ಕಳು ಓದು ಒಂದು ಹುಡುಗಿನ ಓದಕ್ಸಕ್ಕಾಗ್ದೇನೆ ಓದನ್ನ ನಿಲ್ಸಿದ್ರು. ಅದನ್ನ ನೋಡಿ ಅವ್ರ ಕಾಲೇಜಿನವರು ಅವ್ರನ್ನ ಎಂತಾದ್ರೂ ಮಾಡಿ ನೀವು ಓದ್ಲೇಬೇಕಂದಾಗ ಅವರೇ ಪ್ರಿನ್ಸಿಪಾಲ್ರೆ ಆ ಮಗುವಿನ ಫೀಸ್ ಏನನ್ನ ಅವರೇ ಕಟ್ಟಿ ಆ ಮಗುವಿಗೆ ಸ್ಕೂಲಿಗೆ ಹೋಗುವ ಬಸ್ ಟಿಕೆಟ್ ಅದನ್ನ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂದ್ರು. ಆವಾಗ ಏನಾಯ್ತು ಅಂದ್ರೆ ಅವರಿಗೆ ಮಗುವಿನ ಯೂನಿಫಾರ್ಮ್ ಮತ್ತೆ ಪುಸ್ತಕದ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ ಆಗಿತ್ತು. ಆಗ ಕಾಲ್ ಬಂದಿತ್ತು, ಅದನ್ನ ಪ್ರದೀಪಣ ತಿಳಿಸಿದಾಗ ಕೂಡ್ಲೆ ಬೇರೆ ಯಾವುದೇ ಯೋಚನೆ ಮಾಡದೆ ನನ್ನ ಜೊತೆ ಬಂದು ಸುನೀಲ್ ಅಣ್ಣ ಮತ್ತೆ ಪ್ರದೀಪ್ ಅಣ್ಣ ಆ ಸ್ಥಳಕ್ಕೆ ಹೋಗಿ ನಾವು ಹೋಗಿದ್ದು ಬರೀ ಯೂನಿಫಾರ್ಮ್ ಮತ್ತು ಪುಸ್ತಕದಕ್ಕೆ ಹಣ ವ್ಯವಸ್ಥೆ ಮಾಡೋದಕ್ಕಷ್ಟೇ ಹೋಗಿದ್ದು. ಅಲ್ಲಿ ಆ ಅವ್ರ ಪರಿಸ್ಥಿತಿ, ಆ ಮನೆ ಸೋರುವ ಮನೆ, ಆ ಅವರ ಬದುಕು, ಆ ಕಷ್ಟ ನೋಡಿ ಪ್ರದೀಪ್ ಅಣ್ಣ ತನ್ನ ಕೈಯಿಂದ ಬರೆಸಿ 10,000 ರೂಪಾಯಿ ತುರ್ತು ವ್ಯವಸ್ಥೆ ಮಾಡಿದ್ರು. ಅಂತ ತುರ್ತು ವ್ಯವಸ್ಥೆ ತುರ್ತು ಸಹಾಯನ ನಮ್ಮ ಸಂಸ್ಥೆ ತುಂಬಾ ಮಾಡಿದೆ ಅಂದ್ರೆ ಯಾವುದೇ ಸ್ವಾರ್ಥ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅಂದ್ರೆ ಆ ಸಮಯದಲ್ಲಿ ಅವರು ಆ ಕಷ್ಟ ಅಂದ್ರೆ ಅಲ್ಲಿ ಹೋಗಿರ್ತೀವಿ ಒಂದೊಂದ್ ಕಡೆ ಹೋದಾಗ ಇವ್ರು ಹೇಳಿದಾಗೆ ಆ ಅಜ್ಜಿ ಮನೆ ಇತ್ತಲ್ಲ ಅದೇ ರೀತಿ ಇಂಥ ತುಂಬಾ ಇದೆ ಅಲ್ಲಿ ಸೋರುತ್ತೆ ಮನೆ, ಎರಡು ಪ್ರಾಯದ ಮಕ್ಕಳು, ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲೆಲ್ಲ ಅದೇ ನೋಡಿದಾಗ ನಾವು ಯಾವುದೇ ಎಷ್ಟೆಷ್ಟು ಸಮಾಜ ಸಂಘಟನೆಗಳನ್ನು ಕಟ್ಕೊಂಡಿದೆ, ಜಾತಿ ಸಂಘಟನೆಗಳನ್ನು. ನಾನು ಹೇಳುತ್ತಿದ್ದೆ ನೀವು ಜಾತಿ ಸಂಘಟನೆಗಳನ್ನ ಕಟ್ಟಬೇಡಿ. ಬಸವಣ್ಣ ಎಲ್ಲ ಗೋಡೆಗಳನ್ನ ಕಳಿಸಿದ್ರು. ಈಗ ನಾವು ಗೋಡೆ ಕಟ್ಕೊಂಡು ಗೋಡೆ ಕಟ್ತಾ ಇದ್ದೀವಿ. ಸಂಘಟನೆಗಳು ಹೇಗೆ ಬರಬೇಕಂದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವರನ್ನ ಖಂಡಿತ ಒಂದು ಕೈಗಳಿಂದ ಸಾಧ್ಯವಾಗದೆ 10,000 ಕೈಗಳು ಒಟ್ಟಾಗಿ ಅವರನ್ನ ನಾವು ಮೇಲೆತ್ತಬೇಕು. ಇಂಥ ಸಂಘಟನೆಗಳು ಹೋದಾಗ ಅವ್ರಿಗೆ ಖಂಡಿತ ಸಹಾಯ ಕೊಡಿ, ಸಹಕಾರ ಮಾಡಿ. ನಾವಿದ್ದೀವಿ, ನಾವು ಹೋಗ್ತೀವಿ, ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ. ಅವ್ರಿಗೇನಿದು ಆ ಸೋರುವ ಮನೆಗೊಂದು
9: ಸೂರು ಕೊಡಿ,
4: ಆ ಸೋರುವ ಸೂರನ್ನ ನಾವು ಸರಿ ಮಾಡಿದಾಗ, ಮೇಲ್ಛಾವಣಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ, ಆ ಮಕ್ಕಳಿಗೆ ಒಂದು ಶೌಚಾಲಯವನ್ನು ಮಾಡಿಕೊಟ್ಟಾಗ, ಆ ಮಕ್ಕಳು ಶಾಲೆಗೆ ಹೋಗಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ ಅವ್ರ ಬದುಕು ಒಂದು ಹಳಿಗೆ ಬರುತ್ತೆ.
9: ಬ್ಯೂಟಿಫುಲಿ ಸೆಡ್, ಕರೆಕ್ಟ್.
4: ಖಂಡಿತ ಅವರು ಆ ನಮ್ಮಿಂದ ಸಹಾಯ ಸಹಕಾರ ಪಡೆದವರು ಮುಂದೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಇನ್ಯಾರಿಗೂ ಸಹಾಯ ಆಗುತ್ತಾರೆ. ಹಾಗೆ ಸಮಾಜ ನಾವು ಸುಧಾರಿಸ್ಬೇಕು. ನಾವು ಸಮಾಜ ಬರೇ ನಮ್ಮ ಜಾತಿ ಸಂಘಟನೆ ಕಟ್ಟಿಕೊಂಡು ನಾವೇನೋ ಕಾರ್ಯಕ್ರಮ ಮಾಡಿ ನಾವೇನೋ ಪ್ರಚಾರಕ್ಕೆ ನಾವೇನೋ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಳೋದಕ್ಕಾಗಿ ಯಾವುದೋ ಪ್ರಶಸ್ತಿ ಪುರಸ್ಕಾರಕ್ಕಾಗಿ ನಾವು ಸಂಘಟನೆಯನ್ನು ಮಾಡಿದವರಲ್ಲ. ನಮ್ಮ ಸಂಘಟನೆ ನೊಂದವರ ಜೊತೆಗೆ ನಾವು ಹೋಗ್ತಿರುವಾಗ ಅದನ್ನ ನಾವು ಪ್ರಚಾರ ನೋಡಿ ಪ್ರಚಾರಕ್ಕೆ ಬಂದಿರೋದು ನಮ್ಮನ್ನ. ಅದಕ್ಕಾಗಿ ಈಗ ಇವ್ರು ಹೇಳಿದಾಗೆ ನಾವು ಯಾವುದೋ ಒಂದು ಯೋಜನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆದ ತಕ್ಷಣ ನಮ್ಗೆ ಸಹಾಯ ಯಾಕೆ ಬರುತ್ತೆ ಅಂದ್ರೆ ಇವರು ನಾವು ಕೊಟ್ಟಂತ 1 ರೂಪಾಯಿ ಅವ್ರಿಗೆ ತಲುಪುತ್ತೆ ಅನ್ನೋ ಒಂದು
9: ನಂಬಿಕೆ
4: ಮೇಲೆ ನಮ್ ಜೊತೆ ನಿಂತಿದ್ದಾರೆ. ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದೀವಿ. ಪ್ರದೀಪ್ ಅಣ್ಣ ಯೋಜನೆಗಳನ್ನ ರೂಪಿಸ್ತಾರೆ, ಅವ್ರ ಜೊತೆ ನಾವು ಸಹಾಯಕ್ಕೆ ನಿಲ್ತೀವಿ. ಅವ್ರ ಶ್ರಮ, ಅವರ ಕುಟುಂಬದವರ ಸಹಕಾರ, ಅವ್ರ ಮಗು ಕೂಡ ಪ್ರೀತು ಅಂತ ಅವನು ಕೂಡ ಬರ್ತಾ ಇದ್ದಾನೆ, ಅವರ ಮಿಸಸ್ ಕೂಡ, ಇವರೆಲ್ಲರ ಈಗ ಸುನೀಲ್ ಅಣ್ಣ ಇದ್ದಾರೆ, ಅವರ ಮಿಸಸ್ ಕೂಡ ಅವರು ಸಮಯ ಕೊಟ್ಟಾಗ ಇವರನ್ನ ಸಮಾಜ ಸೇವೆಗೆ ಅವರು ಬಿಟ್ಟಾಗ ಅವ್ರು ಬರ್ತಾರೆ. ಸುನೀಲ್ ಅಣ್ಣ ಕೂಡ ಅವರಿಗೂ ಕೂಡ ಅವ್ರದ್ದಾದ ಅವ್ರದ್ದು ತುಂಬಾ ಸಂಘ ಸಂಸ್ಥೆಗಳಲ್ಲಿದ್ದಾರೆ, ಅವ್ರ ಕಾರ್ಯದರ್ಶಿಯಾಗಿ ತುಂಬಾ ದೇವಸ್ಥಾನ ಕಮಿಟಿಗಳಲ್ಲಿ ತುಂಬಾ ಎಲ್ಲದರಲ್ಲಿದ್ದಾರೆ. ಅವರು ಅವ್ರ ಮನೆಯವರು ಅವ್ರಿಗೆ ಸಮಯ ಕೊಟ್ಟಾಗ ಸಹಕಾರ ಕೊಟ್ಟಾಗ ಅವರು ಬರ್ತಾರೆ. ಹಾಗೆ ರತನ್ ಕೂಡ, ನಮ್ಮ ಆಕಾಶ್ ಕೂಡ, ಇವರೆಲ್ಲರು ಯಾರು ಕೂಡ ನಾವು ಸ್ಥಿತಿವಂತರಲ್ಲ. ನಾವೆಲ್ಲ ಒಂದು ಸಮಾನ ಮಸ್ಕರ್ ಒಟ್ಟಾಗಿದ್ದೀವಿ ಅಂದ್ರೆ ಅದು ಒಂದು ನಾವು ಒಂದು ಸಮಾಜದ ಉದ್ದೇಶಕ್ಕಾಗಿ ಅಷ್ಟೇ.
9: ಕರೆಕ್ಟ್ ಆಗಿ ಹೇಳಿದ್ರೆ
1: ಮೇಡಮ್, ನಾವು ಇಲ್ಲಿ ದುಡ್ಡಿದ್ದು ಬರ್ಕಂದಿಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ನೀವು ಬನ್ನಿ, ಹುಡುಗರೆಲ್ಲ ಬಂದ್ರೆ ನೀವು ದುಡ್ಡು ಹಾಕಂದಿಲ್ಲ, ನಿಮ್ ಕೈಯಿಲ್ಲ ಅದು ಕೆಲಸ ಮಾಡಿ ಸಾಕು. ಇಲ್ಲಿ ನಮ್ಮ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಲ್ಲ, ನೀವು ಬಂದು ಒಂದ್ ಸ್ವಲ್ಪ ಕೆಲಸ ಮಾಡ್ರೆ ನಿಮ್ಗೆ ಗೊತ್ತಾಗ್ತ ಇಲ್ಲಿ ಸ್ವಲ್ಪ ಓಡಾಡೋಕಿರತ್ತದ, ನೀವು ದುಡ್ಡು ಹಾಕೋದು ಇದೇ ಇಲ್ಲ. ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡೋ ಸಾಕತ್ತ, ಅದೇ ಹೆಲ್ಪಿಂಗ್ ಹ್ಯಾಂಡ್ಸ್.
9: ನೀವು ಮಾಡೋ ಶಿಬಿರಗಳ ಬಗ್ಗೆ ಒಂಚೂರು ಹೇಳ್ತೀರಾ?
6: ರಕ್ತದಾನ ಶಿಬಿರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಆಕ್ಚುಲಿ ಫಸ್ಟ್ ಇಂದಾನು ರಕ್ತದಾನ ಅಂದ್ರೆ ಶಿಬಿರ ಮಾಡ್ಲಿಕ್ಕೆ ಒಬ್ಬಂಟಿಯಾಗಿ ರಕ್ತದಾನ ಶಿಬಿರಗಳು ಮಾಡೋಕ್ ಕಷ್ಟ ಆಗ್ತಾ ಇತ್ತು. ರಕ್ತದಾನ ಮಾಡ್ತಾ ಇದ್ದೆ, ಬಟ್ ನಾನು ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿರೋ ಆ ಟೈಮಲ್ಲಿ ಇವನು ನನ್ನ ಜೊತೆಗಿದ್ದ. ಆವಾಗ ಅಲ್ಲಿ ರಕ್ತದಾನ ಶಿಬಿರಗಳಾಗುದು. ರಕ್ತದಾನ ಶಿಬಿರ ಹೇಗಾಗುದು ಅಂತ ಹೇಳಿದ್ರೆ, ಅಲ್ಲಿ ಮುಸ್ಲಿಂ ಸಂಘಟನೆ ಮಾಡ್ತಾ ಇತ್ತು. ಬಟ್ ಅವ್ರು ಎಷ್ಟು ಚಂದ ಮಾಡ್ತಾ ಇದ್ದ ಅಂದ್ರೆ, ಕಾರ್ಯಕ್ರಮನ ಹೊರಗಡೆ ಹೋಗುವಂತ ಪಬ್ಲಿಕ್ ಅನ್ನ ಮಾತಾಡಿಸಿ ಈ ತರ ನಾವು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ, ಕೊಡಿ, ನಿಮ್ಮ ಒಂದು ಯೂನಿಟ್ ಇಂದ ಹೆಲ್ಪ್ ಆಗುತ್ತೆ. ಅಲ್ಲಿ ತನಕ ನಂಗೆ ರಕ್ತದಾನ ಶಿಬಿರದ ಬಗ್ಗೆ ಎಲ್ಲ ಅಷ್ಟೆಲ್ಲ ಮಾಹಿತಿ ಇರಲಿಲ್ಲ. ಮತ್ತೆ ಅದು ನನ್ನ ತಲೆಯಲ್ಲಿತ್ತು, ಬಟ್ ಆ ಟೈಮಲ್ಲೆಲ್ಲ ಮಾಡ್ಲಿಕ್ಕಾಗಿಲ್ಲ. ಮತ್ತೆ ಇಲ್ಲಿಗೆ ಬಂದಾಗ ಫಸ್ಟ್ ರಕ್ತದಾನ ಶಿಬಿರವನ್ನು ನಾವು ಇಲ್ಲಿ ಆದರ್ಶ ಹಾಸ್ಪಿಟಲ್ ಅಲ್ಲಿ ಮಾಡಿದ್ವಿ, ಕೆಲವೊಂದು ಸಂಘಟನೆಗಳ ಜೊತೆಗೂಡಿ ಮಾಡಿದ್ವಿ. ಮತ್ತೆ ಹೋಗ್ತಾ ಹೋಗ್ತಾ ಏನಾಯ್ತು, ಇವಾಗ ನೀಡ್ ಕೆಲವು ಕಡೆ ಈಗ ನಾವು ಎಮರ್ಜೆನ್ಸಿ ನಮಗೆ ರಿಕ್ವೆಸ್ಟ್ಗಳು ಬರ್ಲಿಕ್ಕೆ ಶುರುವಾಯ್ತು. ಈಗ ಹೆಲ್ಪ್ ಜೊತೆಗೆ ನಮಗೊಂದು ಬಿ ಪಾಸಿಟಿವ್ ಬೇಕು, ಎ ಪಾಸಿಟಿವ್ ಬೇಕು, ರಕ್ತದ ಗುಂಪು ಬರ್ಲಿಕ್ಕೆ ಶುರುವಾಯ್ತು. ಆವಾಗ ಏನಾಗಿದೆ, ನಮ್ಮ ಟೀಮಲ್ಲಿ ಗುರುಪ್ರಸಾದ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈಗ ಆಕ್ಚುಲಿ ಅವ್ರು ಫಾರಿನ್ ಅಲ್ಲಿದ್ದಾರೆ, ಅವರು ಮೊದಲಿಂದ ಈಗ ರಕ್ತದಾನಿ ಬಳಗ ಅಂತ ಇವ್ರದೊಂದು ಮೊದಲು ಟೀಮ್ ಇತ್ತು, ರಕ್ತದಾನಿ ಬಳಗ ಅಂತ ಕುಂದಾಪುರದಲ್ಲಿ ಟೀಮ್ ಇತ್ತು. ಅಲ್ಲಿ ಅದರಲ್ಲಿ ರಕ್ತದಾನದ ಬಗ್ಗೆ ಎಲ್ಲ ತುಂಬಾ ವರ್ಕ್ ಮಾಡ್ತಿದ್ರು. ಅದು ನಮ್ದು ಆ ಒಂದು ಟೀಮ್ ಏನಿದೆ ಆ ಕೆಲಸ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಿ ಕಂಟಿನ್ಯೂ ಆಯ್ತು. ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಬೇಕು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಟೈ ಅಪ್ ಆಗಿ ಆಯೋಜನೆ ಮಾಡಬೇಕು. ಈಗ ನಾವು ಎಮರ್ಜೆನ್ಸಿಗೆ ನಮಗೆ ಬ್ಲಡ್ ರಿಕ್ವೆಸ್ಟ್ ಬಂದಾಗ ನಾವು ಇಲ್ಲಿ ರೆಡ್ ಕ್ರಾಸ್ ಅಥವಾ ಮಣಿಪಾಲಕ್ಕೆ ಹೇಳಿ ಬ್ಲಡ್ಗಳನ್ನು ಅರೇಂಜ್ ಮಾಡ್ತಾ ಇದ್ವಿ. ಬಟ್ ನಾವು ಅವರಿಗೆ ಎಮರ್ಜೆನ್ಸಿ ಅವ್ರು ನಮ್ಮ ಬ್ಲಡ್ ಕೊಡಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಕ್ಯಾಂಪ್ ಗಿಂಪ್ ಮಾಡಿ ಅವರಿಗೆ ತುರ್ತು ಸಮಯದಲ್ಲಿ ನಾವು ಅವರಿಗೆ ಜೊತೆ ಆದಾಗ ಅವ್ರು ನಮ್ದು ಎಮರ್ಜೆನ್ಸಿ ಕಾಲಿಗೆ ಈಗ ಇವ್ರದ್ದು ಯಾವುದೋ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಬ್ಲಡ್ ಬೇಕಂತ, ಆವಾಗ ನಾವು ಅವ್ರಿಗೆ ಹೇಳಿದಾಗ ಅವ್ರು ಓಕೆ ಇವರು ಟೀಮ್ ನಮಗೆ ಸಪೋರ್ಟ್ ಮಾಡಿದೆ ಅಂತ ಅವ್ರು ಇಮಿಡಿಯೇಟ್ ಆಗಿ ಅವರಿಗೆ ಬ್ಲಡ್ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ರಕ್ತದಾನ ಶಿಬಿರ ಅನ್ನೋದು ಪ್ರತಿ ವರ್ಷ ನಡ್ಕೊಂಡು ಬರ್ತದೆ.
9: ಎಷ್ಟು ಶಿಬಿರಗಳಾಯ್ತು ಈಗಾಗಲೇ?
6: ನಮ್ಮ ಅಂಡರ್ ಒಂದು 5-6 ಶಿಬಿರ, ನಾವು ವರ್ಷಕ್ಕೆ 1-2 ಶಿಬಿರ ಮಾಡುವುದು ಅಂದ್ರೆ ನಮ್ದು ಏನ್ ಮತ್ತೆ ರಕ್ತದಾನ ಶಿಬಿರಗಳಿಗಿಂತ ನಾವು ಲೈವ್ ಇವಾಗ ತುರ್ತು ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ನೇರವಾಗಿ ಪೇಷಂಟ್ಗೆ ಅವಶ್ಯಕತೆ ಇರುವಾಗ ಅದಕ್ಕೆ ಪ್ರಿಫರೆನ್ಸ್ ಕೊಡುವಂತದನ್ನ ನಾವು ಮಾಡ್ಕೊಂಡು ಬರ್ತೀವಿ.
9: ನಿಮ್ದು ಇನ್ನೊಂದು, ನೀವು ಈ ರಸ್ತಿ ಬದಿಗೆ ನಮ್ಮ ಕುಂದಾಪುರದಲ್ಲಿ ಮನ್ಕಂಡಿಪ್ಪರಿಗೆಲ್ಲ ಅದಕ್ಕೆ ಬೆಡ್ಶೀಟ್ ಗಳನ್ನೆಲ್ಲ ಕೊಡುವ ಒಂದು ಕಾರ್ಯಕ್ರಮ, ಅದನ್ನೊಂಚೂರು ಲೈಕ್ ಮಾಡಿ ನಮ್ಗೂ ಎಲ್ಲ ಕೇಂಬಂಗೆ ಕೇಂದಿತ್ತ ಜಸ್ಟ್ ಹೈಂಗ್ ಹಂಗ್ ಕೇಂದಿತ್ತ ಅದನ್ನೊಂಚೂರು ಲೈಕ್ ಮಾಡಿ ಹೇಳಿ.
6: ಆಕ್ಚುಲಿ ಅದೊಂದು ಪರಿಕಲ್ಪನೆ ಬಂದಿದ್ದು ನಾನು ಆಕ್ಚುಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಅಲ್ಲಿ ಒಂದು ಟೀಮ್, ಬಟ್ ನಮ್ದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಅವ್ರದ್ದು ಬೇರೆ ಯಾವ್ದು ಇದ್ರಲ್ಲಿ ನೋಡಿದ್ದೆ ನಾನು, ಹಿಂದಿ ಅನ್ಸುತ್ತೆ ಮೇ ಬಿ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ನೈಟ್ ಟೈಮ್ ಅಲ್ಲಿ ರಸ್ತೆಗಳಲ್ಲಿ ಓಡಾಡತಾ ಅವ್ರು ಮಲಗಿರೋರಿಗೆ ಒಂದು ದೊಡ್ಡ ಗಾಡಿ ಮಾಡ್ಕೊಂಡು ಅದ್ರಲ್ಲಿ ಒಂದಿಷ್ಟು ಬೆಡ್ಶೀಟು ಅದನ್ನ ಇಟ್ಕೊಂಡು ಅವರಿಗೆ ಅವ್ರಿಗೆ ಅವರಿಗೆ ಹೇಳುದಿಲ್ಲ, ಅವ್ರನ್ನ ಹೇಳಿಸುದಿಲ್ಲ. ಅವ್ರು ಮಲಗಿರುವಾಗ ಅವರಿಗೆ ಯಾರು ಯಾಕಂದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ, ಕೆಲವರು ಎಚ್ಚರ ಆಗ್ತದೆ, ಕೆಲವರಿಗೆ ಎಚ್ಚರ ಆಗುದಿಲ್ಲ. ಅದನ್ನ ನೋಡಿದಾಗ ಏನಾಯ್ತು, ಅದನ್ನ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ, ಇದೊಂದು ಒಳ್ಳೆ ಉಂಟು. ನಮ್ಮ ಕಡೆಯಿಂದ ತುಂಬಾ ಜನ ನಾವು ರೋಡ್ ಸೈಡ್ ಎಲ್ಲ ಮಲಗುದೆಲ್ಲ ನೋಡ್ತೀವಿ, ಕೆಲವರು ದುಡ್ಡಿದ್ದವರು ಮಲಗ್ತಾರೆ, ಕುಡ್ಕೊಂಡು ಮಲ್ತಾರೆ, ಕೆಲವರಿಗೆ ಅವಶ್ಯಕತೆ ಊರಿಂದ ಊರಿಗೆ ಕೆಲಸಕ್ಕೋಸ್ಕರ ಹುಡ್ಕೊಂಡು ಬರ್ತಾರೆ, ಅವರಿಗೆ ಅದನ್ನೆಲ್ಲ ತಗೊಳ್ಳಿಕ್ ಆಗದೆ ಇರೋ ಪರಿಸ್ಥಿತಿ ಭಿಕ್ಷುಕರು ಇರ್ತಾರೆ. ಒಂದು ಪ್ಲಾನ್ ಮಾಡುವಂತೇಳಿ ನಾವು ನಮ್ಮ ಟೀಮ್ ಆ ಟೈಮ್ ಆವಾಗಿನ ಟೀಮ್ ಜೊತೆ ಮಾತಾಡಿದೆ. ಆವಾಗ ಏನ್ ಮಾಡಿದ್ವಿ, ಗಾಡಿಗಳಿಗೆ ಬೆಡ್ಶೀಟ್ ನಮ್ಮ ಒಬ್ರು ಗೌರವಾಧ್ಯಕ್ಷರಿದ್ದರು, ರಾಘವೇಂದ್ರ ಅಂತ, ಅವ್ರು ಫಾರಿನ್ ಅಲ್ಲಿರೋದು. ಅವ್ರಿಗೆ ನಾನು ಹೇಳಿದೆ ಈ ತರ ಒಂದು ಯೋಜನೆ ಮಾಡ್ತಿದ್ದೆ, ಓಕೆ ಅದೆಷ್ಟು ಬೆಡ್ಶೀಟ್ ಆಗ್ತದೆ ಅಂತ ಹೇಳಿ, ನನ್ಗೆ ನಿಮ್ ಜೊತೆ ಬರ್ಲಿಕ್ಕೆ ಆಗುದಿಲ್ಲ, ಆ ಬೆಡ್ಶೀಟ್ ದುಡ್ಡು ನಾನು ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರೆ, ನಮ್ಗೆ ಅಲ್ಲಿಗೆ ಒಂದು ದೊಡ್ಡದು ಫೈನಾನ್ಶಿಯಲಿ ಹೋಯ್ತು ನಮ್ಗೆ ತಲೆಯಿಂದ. ಆಯ್ತಾ, ನಮ್ಗೆ ಇನ್ನು ಕೆಲಸ ಅಂತ ಹೇಳಿದ್ರೆ ನಾವು ಹೋಗಿ ಮಾಡುವಂತ ಕೆಲಸ ಬಂದ್ವಿ. ಇಲ್ಲೇ ಎಲ್ಲ ಬೆಡ್ಶೀಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ರಾತ್ರಿ ಸಮಯದಲ್ಲಾಯ್ತು, ತಗೊಂಡು ಸೀದಾ ಇಲ್ಲಿಂದ ಕುಂಬಾಶಿ ತನಕ ನಾವು ಹೋಗಿದ್ವಿ ರಸ್ತೆ ಬದಿಯಲ್ಲಿ ಮಲಗಿರೋರಿಗೆ, ಕೆಲವರಿಗೆಲ್ಲ. ಆವಾಗ ಏನಾಗ್ತಿತ್ತು, ನಮ್ದು ಈ ಶಾಸ್ತ್ರಿ ಸರ್ಕಲ್ ವೃತ್ತ ಇತ್ತಲ್ಲ, ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಇವಾಗ ಮಲಗ್ಲಿಕ್ಕೆ ಬಿಡುದಿಲ್ಲ, ಯಾಕಂದ್ರೆ ಇವಾಗ ಅದೆಲ್ಲ ಹೊಸದಾಗಿ ಎಲ್ಲ ರೆಡಿ ಆಗಿದೆ ಅಲ್ಲ, ಅದ್ರ ಒಳಗಡೆ ಈಗ ಮಲಗಿ ಬಿಡುದಿಲ್ಲ. ಮೊದ್ಲು ಅದು ಕಂಪೌಂಡ್ ಇರಲಿಲ್ಲ, ಇವಾಗ ಚಂದ ಮಾಡಿದ್ದಾರೆ. ಅದ್ ಮೊದ್ಲು ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಅಲ್ಲೆಲ್ಲ ಹೋಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಪ್ಲಾಸ್ಟಿಕ್ ಕವರ್ ಗಳನ್ನ, ಈ ಏನು ಸಿಮೆಂಟ್ ಬ್ಯಾಗ್ ಗಳನ್ನ, ಗೋಣಿ ಚೀಲಗಳನ್ನೆಲ್ಲ ಹೊತ್ಕೊಂಡು ಮಲಗ್ತಾ ಇದ್ರು. ಅವರಿಗೆಲ್ಲ ಹಾಸ್ಕೊಂಡು
3: ಮಾಡ್ಕೊಂಡು ಏಳಿಸ್ದಿಲ್ಲ ಅವ್ರಿಗೆ ಮೈ ಮೇಲೆ ಒಂದೊಂದು ಬೆಡ್ಶೀಟ್ ಹಾಕಿ ಅದೊಂದು ಯೋಜನೆ ಮಾಡ್ಕೊಂಡು ಬಂದಿದ್ವಿ ಅಪ್ ಟು ಕುಂಭಶಿ ತನಕ ನಾವು ಅದೊಂದು ಯೋಜನೆ ಚಳಿಗಾಲದಲ್ಲಿ ಮಾಡಿದ್ವಿ. ಯಾಕಂದ್ರೆ ಬೇರೆ ಟೈಮಲ್ಲಿ ಅದರ ಅವಶ್ಯಕತೆ ಇರೋದಿಲ್ಲ, ಚಳಿಗಾಲದಲ್ಲಿ ತುಂಬಾ ನಮ್ಮ ಕಡೆ ಇವಾಗ ಚಳಿನೂ ಕಮ್ಮಿ ಆಗಿಬಿಟ್ಟಿದೆ. ಆ ಟೈಮಲ್ಲಿ ಆ ಚಳಿಗೆ ಅದೊಂದು ಯೋಜನೆ ಮಾಡಿ ಅದು ಯಶಸ್ವಿ ಆಗಿತ್ತು ಮೇಡಮ್ ನಮ್ದು.
0: ಅದಾದ್ಮೇಲೆ ಬೇರೆ ಯಾವ್ದೆಲ್ಲ ಇನ್ನು ಯಾವ್ದು ಯೋಜನೆಗಳು ಇಲ್ಲಿ ಹೇಳಕ್ ಬಾಕಿ ಇತ್ತೀಗ?
3: ಇಲ್ಲಿ ಆಲ್ಮೋಸ್ಟ್ ಈಗ ನಾವು ಎಲ್ಲ ಯೋಜನೆಗಳನ್ನು ನೀವು ಕಾಲ್ ಮಾಡಿದ್ರೆ ನನಗೆ ಮತ್ತೆ ಈ ಮನೆ ವಿಷಯ ಹೇಳಿದ್ರಲ್ಲ ನಮ್ಮ ನಾಗರಾಜಣ್ಣ ಹೇಳಿದ್ರಲ್ಲ, ನೋಡಿ ಸರ್ ನಮಗೆ ಈಗ ಮನೆದು ರಿಪೇರಿ ಬಗ್ಗೆ ನಾವು ಅವ್ರಿಗೊಂದು ಆಶ್ವಾಸನೆ ಕೊಟ್ಟು ಬಂದಿ ನೋಡುವ, ಯಾರಾದರೂ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮ್ದೊಂದು ಶೀಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಒಂದು ಶೌಚಾಲಯದ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡುವ ಅಂತ ನಾವು ಹೇಳಿ ಬಂದಿದ್ದೆ. ಬಟ್ ಅವರಿಗೆ ಯಾವ ಲೆವೆಲ್ ಇವಾಗ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಅವ್ರು ನಿನ್ನೆ ಮೊನ್ನೆ ಕಾಲ್ ಮಾಡಿದ್ರು ನನಗೆ, ನಾವು ಮನೆ ಲೇಟ್ ಆದರೂ ಪರವಾಗಿಲ್ಲ, ಈಗ ಮನೆ ಮಳೆ ಎಲ್ಲ ಕಮ್ಮಿ ಆಗ್ತಾ ಬಂತು, ನನಗೆ ಒಂದು ನೀವು ಸಹಾಯ ಮಾಡ್ಬೋದಾ, ನನಗಿಂತ ತುಂಬಾ ದೊಡ್ಡವರು ಅಣ್ಣ ಅಂತ ಕೇಳಿದ್ರು. ನೀವು ಅಣ್ಣ ಅಂತೆಲ್ಲ ಕರಿಬೇಡಿ ಅಮ್ಮ ನಮ್ಮನ್ನ, ನಾವೆಲ್ಲ ತುಂಬಾ ನಿಮ್ಗಿಂತ ಚಿಕ್ಕವರು, ಇಲ್ಲ ನನಗೆ ಒಂದು ದನ ನೀವು ಏನಾದರೂ ಸಹಾಯ ಮಾಡಿದ್ರೆ ನನಗೆ ಇವಾಗ ಗಂಡನ್ನ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಲೋವರ್ ಪಾರ್ಟ್ ಇಲ್ಲ, ಅವರಿಗೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಆ ಮಕ್ಕಳು ಶಾಲೆಗೆ ಹೋಗಿ ಬಂದ ತಕ್ಷಣ ಅಪ್ಪ ಇರೋ ಪರಿಸ್ಥಿತಿ ನೋಡಿ ಅವ್ರು ಮತ್ತೆ ಶಾಲೆಗೆ ಕೈದ್ ಮಾಡ್ಬೇಕು ಅನ್ನೋ ಭಾವನೆ ಬರ್ತಿತ್ತು, ಯಾರು ನೋಡ್ಕೊಳ್ಳೋರಿಲ್ಲ ಅಂತೇಳಿ. ನೀವು ಒಂದು ನಮ್ಗೆ ದನ ಏನಾದ್ರೂ ಕೊಟ್ಟರೆ ನಾವು ಅದರಲ್ಲಿ ಬರೋ ಹಾಲಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಜೀವನ ನಡೆಸ್ಬೋದು ಅಂತ ಒಂದು ರಿಕ್ವೆಸ್ಟ್ ಬಂತು. ನೋಡ್ಬೋದು ದೇವರ ಏನಾದ್ರು ಅವರಿಗೂ ಆ ಪಡ್ಕೊಳ್ಳೋ ಯೋಗ ಬೇಕು, ನಮಗೂ ಕೊಡೋ ಶಕ್ತಿ ಬೇಕು. ಎಲ್ಲ ಯಾರು ಒಳ್ಳೆ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಆ ಒಂದು ಕುಟುಂಬಕ್ಕೆ ಒಂದು ಗೋವನ್ನ ಅದೊಂದು ಹೊಸ ನೀವು ಹೇಳಿದ ಹೊಸ ಯೋಜನೆ ಆಗ್ಬಹುದು. ಒಂದು ಗೋದಾನ ಕೊಟ್ಟಿಂದ ಒಂದು ಗೋವಿಂದ ಒಂದು ಕುಟುಂಬ ಉಳಿಬಹುದು ಅಂತ.
4: ಖಂಡಿತ ಬೇಕೇ ಬೇಕು. ಈಗ ಒಂದು ಕುಟುಂಬ ನಿರ್ವಹಣೆಗೆ ಒಂದು 4-5 ಲೀಟರ್ ಹಾಲು ಕೊಡುವಂತ ದನ ಕೊಟ್ರೆ ನಾವು ಕೊಡ್ಬೇಕಾಗತ್ತೆ. ಅದರಿಂದ ಈಗ ಒಂದು ಕನಿಷ್ಠ ಅಂದ್ರೂ ಒಂದು 40,000 ಹಣ ಬೇಕೇ ಬೇಕು. ಅದಕ್ಕಾಗಿ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ದಾನಿಗಳ ನೆರವಿನಿಂದನೇ ನಾವು ಮಾಡ್ಬೇಕಾಗತ್ತೆ. ಯಾರಾದ್ರೂ ದಾನಿಗಳು ಖಂಡಿತ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಸಾಕಕ್ ಆಗುವುದಿಲ್ಲ, ಯಾರಾದ್ರೂ ಸಾಕೊಳ್ಳೋರು ಇದ್ರೆ ಕೊಡ್ತೀವಿ ಅನ್ನೋದಿದ್ರೆ ಅದು ತುಂಬಾ ದೊಡ್ಡ ಉಪಕಾರ ಆಗತ್ತೆ. ಆ ಉಪಕಾರ ಖಂಡಿತ ಅವ್ರು ಮಾಡಿದ್ರೆ ಅವ್ರು ಇನ್ನೊಂದು ಕುಟುಂಬನ ಅವ್ರು ಉಳಿಸ್ಬೇಕಾಗತ್ತೆ. ಆ ಕುಟುಂಬ ಅವ್ರ ಬೇಡಿಕೆ ಇಷ್ಟೇ, ಕುಟುಂಬ ನಿರ್ವಹಣೆಗೆ ಏನಾದ್ರೂ ನಮ್ಗೊಂದು ವ್ಯವಸ್ಥೆ ಮಾಡಿ ಕೊಡಿ. ಯಾರನ್ನೂ ಅವಲಂಬಿಸದೆ ನಾವು ಬದುಕುವುದಕ್ಕಾಗಿ. ಈಗ ಅವರ ಪತ್ನಿ ಒಂದು ಸಂಸ್ಥೆಯಲ್ಲಿ, ಗೇರ್ಬೀಜ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಇವರ
0: ಮನೇಲಿ ಕಣ್ಕಂಬರಿಲ್ಲ,
4: ಇವ್ರನ್ನ ಕಣ್ಕಂಬರಿಲ್ಲ. ಹಾಗಾಗಿ ಅಲ್ಲಿ ಯಾವ್ದಾದ್ರೂ ವಿದ್ಯಾಭ್ಯಾಸ ನಿಲ್ಲಿಸಬೇಕಾಗುತ್ತೆ.
3: ಆ ಪರಿಸ್ಥಿತಿ ಅವ್ರ ಮಕ್ಕಳು ಬಂದು ನೋಡಿದ ತಕ್ಷಣ ಏನಾಗುತ್ತೆ ಅವ್ರಿಗೆ ಆ ಎಜುಕೇಶನ್ ಮೇಲೆ ಇಷ್ಟು ಕಷ್ಟ ಇರುವಾಗ ನಮ್ಗೆ ಎಜುಕೇಶನ್ ಬೇಡ, ನಾವು ಕೆಲ್ಸಕ್ಕೆ ಹೋಗುವ ಅನ್ನೋ ಭಾವನೆ ಮಕ್ಕಳಿಗೆ ಬರ್ತಾ ಇದೆ ಅನ್ನೋದು. ನಾವು ಇದು ಏನು ನಮ್ಮ ರೇಡಿಯೋ ಕುಂದಾಪುರ ಪರವಾಗಿ ಅಕಸ್ಮಾತ್ ಇದು ಯಾವ್ದಾದ್ರೂ ದಾನಿಗಳು ನಾವು ಇಲ್ಲ ಈ ಕುಟುಂಬಕ್ಕೆ ಸಹಕಾರ ಮಾಡಿದೆ ಅಂದ್ರೆ ಖಂಡಿತವಾಗಿ ನಾವು ಡೈರೆಕ್ಟ್ ಆಗಿ ಆ ಫ್ಯಾಮಿಲಿನವರಿಗೆ ಮೀಟ್ ಮಾಡಿಸಿ ಕೊಡ್ತೀವಿ ಅಂತ ನಾವು ಹೇಳ್ಬೋದು.
4: ಹೆಲ್ಪಿಂಗ್ ಹ್ಯಾಂಡ್ಸ್ನ ಯೋಜನೆ ಮತ್ತು ಕನಸು ತುಂಬಾ ದೊಡ್ಡದಿದೆ, ನಮ್ಮ ಕೈ ಮಾತ್ರ ಎಟಕ್ತಿಲ್ಲ ಅಷ್ಟೇ.
0: ಅದು ನೀವು ಆದಷ್ಟು ನೀಕ್ತಾ ಇದ್ರಿ, ಅದು ನೀಕಿದ್ದೀರಿ ಈಗಾಗಲೇ. ಸೊ ಅದು ತುಂಬಾ ಖುಷಿ ವಿಷಯ. ಕೇಳುಗ್ರೆ ಈಗ ನೀವು ಕೇಳಿಸ್ಕೊಂಡ್ರೆ ಅಲ್ಲ, ಒಂದ್ ವೇಳೆ ಈಗ ನಮ್ಮಲ್ಲೆಲ್ಲ ದನ ಸಾಕುದೆಲ್ಲ ಕೈದ್ ಮಾಡೋರು ಬಹಳಷ್ಟು ಜನ ಇದ್ದಾರೆ, ನಮ್ಗೆ ಆತಿಲ್ಲ ಅಂತ ಹೇಳ್ಕೊಂಡ ಅಂತ ಸಂದರ್ಭದಲ್ಲಿ ನಿಮ್ ಮನೆಯಲ್ಲಿ ದನ ಇತ್ತು, ನೀವು ಯಾರಿಗಾರು ಕೊಡೋಕೆ ಈಗಾಗಲೇ ರೆಡಿ ಇದ್ದೀರಿ ಅಂತ ಆದ್ರೆ, ಈಗಷ್ಟೇ ಹೇಳಿದ್ರು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಅವರು, ಒಂದು ಫ್ಯಾಮಿಲಿಗೆ ಒಂದು ದನದ ಅಗತ್ಯ ಇದೆ ಅವ್ರ ಮನೆ ನಿರ್ವಹಣೆಗೆ, ದಯವಿಟ್ಟು ಅದನ್ನೊಂದು ನೀವು ಮಾಡುದಾದ್ರೆ ಭಾರಿ ಒಳ್ಳೇದಿತ್ತು ಅಂತ ಮನಸ್ಸಿದ್ದಲ್ಲಿ ರೇಡಿಯೋ ಕುಂದಾಪುರ ನಂಬರ್ ನ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಲಕ್ಕ, ನಮ್ಮ ವಾಟ್ಸ್ಆಪ್ ನಂಬರ್ ನಮ್ಮ ರೇಡಿಯೋ ಕುಂದಾಪುರ ಆಪ್ ಅಲ್ಲೇ ಇತ್ತು. ಸೊ ಆಪ್ ಮೂಲಕ ನೀವು ನಂಬರ್ ತಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಇಷ್ಟೊತ್ತವರಿಗೆ ಪ್ರದೀಪ್ ಮೊಗವೀರ ಅವರು, ಸುನೀಲ್ ಖಾರ್ವಿ ಅವರು, ನಾಗರಾಜ್ ಮೊಗವೀರ ಅವರು, ಆಕಾಶ್ ಖಾರ್ವಿ ಮತ್ತು ರತನ್ ಹೆರಿಕುದ್ರು, ಇಷ್ಟು ಜನ ನಮ್ಮ ಈ ರೇಡಿಯೋ ಕುಂದಾಪುರಕ್ಕೆ ಬಂದು.
3: ಒಂದು ಮಿಸ್ ಆಯ್ತು ಮೇಡಮ್, ನಾವು ಇಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಟೀಮ್ ನಿಲ್ಲಕ್ಕೆ ಕೆಲವರು ನಮ್ಮ ಟೀಮ್ ನ ಗೌರವ ಅಧ್ಯಕ್ಷ ದೊಡ್ಡ ಶಕ್ತಿ, ಅವರಿಗೆ ಯಾವ ಯೋಜನೆಗಳಿಗೆ ನಮ್ಮ ಜೊತೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೂ ಎಲ್ಲ ಯೋಜನೆಗಳಿಗೂ ಸಲಹೆ ಕೊಡ್ತಾ, ಏನಾದರೂ ಬೇರೆ ಬೇರೆ ಮೂಲಗಳಿಂದ ಎಲ್ಲಿಂದ ಆರ್ಥಿಕ ಮೂಲ ಬರುತ್ತೆ ಅದನ್ನ ನಮಗೆ ರೀಚ್ ಮಾಡಿಸುವಂತ ಕೆಲಸ ನಮ್ಮ ಜ್ಞಾನಾನಂದ ಐರೋಡಿ ಅಂತ, ನಮ್ಮ ಗೌರವ ಅಧ್ಯಕ್ಷರು ಮತ್ತೆ ರವೀಂದ್ರ ರಟ್ಟಾಡಿ ಅಂತ, ಆಮೇಲೆ ರಾಘವೇಂದ್ರ ಪೂಜಾರಿ ಅಂತ, ಇವರೆಲ್ಲ ನಮ್ಮ ದೊಡ್ಡ ಬೆನ್ನೆಲುಬು. ಅವ್ರನ್ನ ನಾವು ನೆನೆಸಿಕೊಳ್ಳದೆ ಇವತ್ತು ಹೋದ್ರೆ ದೊಡ್ಡ ತಪ್ಪಾಗುತ್ತೆ. ಅವ್ರಿಗೆಲ್ಲರಿಗೂ ನಾನು ನಮ್ಮ ಟೀಮ್ ಪರವಾಗಿ ಈ ಸಮಯದಲ್ಲಿ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ ಮೇಡಮ್.
4: ಎಲ್ಲ ಯೋಜನೆಗಳಿಗೆ ನಿಸ್ವಾರ್ಥವಾಗಿ ನಮಗೆ ಸಹಕಾರ ಕೊಡ್ತಿರುವ ಎಲ್ಲ ದಾನಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು.
0: ಗೊತ್ತಾಯ್ತಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ಹೆಲ್ಪ್ ಮಾಡ್ಕಂದ್ರೆ ಅವರಿಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಬೇಕತ್ತ ಅಂತ. ಎಷ್ಟೋ ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ಈಗಾಗಲೇ ಹೆಲ್ಪಿಂಗ್ ಹ್ಯಾಂಡ್ಸ್ ತುಂಬಾ ಸಹಾಯ ಮಾಡಿದ್ದಾರೆ, ಇನ್ನಷ್ಟು ಸಹಾಯದ ನಿರೀಕ್ಷೆಯಲ್ಲಿದೆ. ಯಾಕಂದ್ರೆ ಅವರ ಕನಸುಗಳು ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ, ಇಲ್ಲಿ ಯಾರು ಅವ್ರ ಹೊಟ್ಟೆ ತುಂಬಿಸ್ಕಂತ ಇಲ್ಲ, ಅವರು ತಗೊಂಡ ಪ್ರತಿ ಪೈಸೆನು ಬೇರೆಯವರಿಗೆ ಅಂತಾನೆ ಅದನ್ನ ಸಲ್ಲಿಸ್ತಿದ್ದಾರೆ. ಸೊ ಹಾಂಗಾಗಿ ಹೆಲ್ಪಿಂಗ್ ಹ್ಯಾಂಡ್ಸ್ ಇವತ್ತು ಒಂದು ಒಳ್ಳೆ ಹೆಸರು ಗಳಿಸಿದೆ, ಜನ ನಂಬುತ್ತಿದ್ದಾರೆ ಅವರ ಪ್ರಾಮಾಣಿಕತೆ ಮತ್ತೆ ನಿಷ್ಠೆಯಿಂದ. ಸೊ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈಗ ನಾನು ಹೇಳ್ತಾ ಇದ್ದೆ. ರೇಡಿಯೋ ಕುಂದಾಪುರಕ್ಕೆ ಬಂದು ಇಷ್ಟೊತ್ತು ನಮ್ ಜೊತೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಷ್ಟು ಕೆಲಸ ಮಾಡಿತ್ತು, ಇನ್ನಷ್ಟು ಮಾಡಿತ್ತು ಅದನ್ನೆಲ್ಲ ಈಗ ಹೇಳುಕ್ ಟೈಮ್ ಇಲ್ಲ, ಪುರ್ಸೋತಿಲ್ಲ,
6: ಅಷ್ಟು ನೆನಪಾಗಿದೆ
0: ಅಷ್ಟು ಹೇಳಿರ ಅವರು. ಹೌದು,
6: ಈಗ ಪ್ರದೀಪಣ್ಣ ಅವರು ಈ ಟೀಮ್ ನ ರಿಜಿಸ್ಟರ್ ಮಾಡಿದ್ದು, ಅದಾದ್ಮೇಲೆ ಈಗ ಯೂಟ್ಯೂಬ್ ಚಾನಲ್ ಇದೆ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಬಹುದು. ಹೆಲ್ಪಿಂಗ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ ಇದೆ. ನಾವೀಗ ಕೋಡೆ ಹಬ್ಬದಲ್ಲಿ ಮಕ್ಕಳಿಗೆ ಏನಾದ್ರೂ ಬಾಕ್ಸ್ ಅಲ್ಲಿ ಇದ್ವಿ, ಅದು ಓಪನ್ ಮಾಡೋದಿಲ್ಲ ಆ ದಿನ, ಅದು ಹಾಗೆ ಇಟ್ಟಿರ್ತೀವಿ. ಯಾಕಂದ್ರೆ ಅದನ್ನ ಓಪನ್ ಮಾಡೋ ದಿನಾನೇ ಅವ್ರು ಲೈವ್ ಬಂದಿರ್ತಾರೆ, ಫೇಸ್ಬುಕ್ ಲೈವ್ ಮತ್ತೆ ಯೂಟ್ಯೂಬ್ ಲೈವ್ ಬಂದಿರ್ತೀವಿ. ಅದ್ರಲ್ಲಿ ಸಹ ಯಾವ್ದು ರೀತಿಯ ಮೋಸ ಕೂಡ ಇಲ್ಲ. ಆ ಹಣನ ಓಪನಿಂಗ್ ಮಾಡೋ ಸಹ ಲೈವ್ ಅಲ್ಲೇ, ಮತ್ತೆ ಆ ಟೈಮಲ್ಲಿ ಸಹ ಬ್ಯಾಂಕ್ ಸ್ಟೇಟ್ಮೆಂಟ್ ಸಹ ಅಲ್ಲಿ ಸಹ ಲೈವ್ ಅಲ್ಲೇ ತೋರಿಸ್ತೀವಿ. ಅದು ಯಾವ ರೀತಿಯಲ್ಲಿ ಸಹ ಮೋಸ ಸಹ ಆಗುದಿಲ್ಲ.
0: ಸೊ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ. ಇಲ್ಲಿ ಈ ನಿಷ್ಠೆ ಇಪ್ಪುಕೋ, ಈ ಪ್ರಾಮಾಣಿಕತೆ ಇಪ್ಪುಕೋ, ಜನ ನಿಮ್ಮನ್ನ ನಂಬ್ತಾ ಇರೋದು. ಈ ಕೆಲಸ ಇನ್ನಷ್ಟು ಮುಂದುವರಲಿ, ಇನ್ನಷ್ಟು ಮನಸ್ಸುಗಳಿಗೆ, ನೊಂದ ಹೃದಯಗಳಿಗೆ ನಿಮ್ಮ ಸಹಾಯ ಹಸ್ತ ಸಿಕ್ಲಿ, ಚಾಚದನ್ನ ಸಿಕ್ಕೋ ಹಂಗ ಇಲ್ಲಿ ಅಂತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಮ್ಗೆ ನಮ್ಮ ಟೀಮ್ ಅನ್ನ ಇಲ್ಲಿಗೆ ಕರೆದು ನಮ್ಮ ಒಂದು ಸಣ್ಣ ಸೇವೆಯನ್ನ ಗುರುತಿಸಿ ಇಷ್ಟು ಹೊತ್ತು ನಮ್ಗೆ ಸಮಯಕ್ಕೋಸ್ಕರ ಕೊಟ್ಟಿದ್ದಕ್ಕೆ ಖಂಡಿತ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಯಿಂದ ರೇಡಿಯೋ ಕುಂದಾಪುರ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ತುಂಬಾ ಧನ್ಯವಾದ.
0: ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗರೆ, ಇಷ್ಟೋ ತನಕ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಕೇಳ್ರಿ ಅಲ್ಲ, ಸೊ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಜೊತೆ ನೀವು ಸೇರ್ತೀರಿ, ನಾನು ಒಂದು ಇದರಲ್ಲಿ ಒಂದು ಭಾಗ ಆತೆ ಅಂದ್ರೆ ಖಂಡಿತವಾಗ್ಲೂ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಭಾಗ ಇಲ್ಲಕ್ಕ. ಒಂಚೂರು ನಿಮ್ಮ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಪ್ರದೀಪ್.
1: ನಮ್ಮ ಟೀಮ್ ಅನ್ನ ಆಲ್ಮೋಸ್ಟ್ ಬಂಡಕರ್ಸ್ ಕಾಲೇಜ್ ಅಲ್ಲಿ ಇರೋ ಹುಡುಗರಿಗೆಲ್ಲ ನಮ್ಮ ಟೀಮ್ ಗೊತ್ತು. ಲಾಸ್ಟ್ ಟೈಮ್ ಇದೇ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಒಂದು ಯುವಶಕ್ತಿ ಅಂತ ಟೀಮ್ ಅನ್ನ ಮಾಡಿ ನಮ್ಮನ್ನ ಕರೆದು ಇಲ್ಲಿ ಗೌರವಿಸಿದ್ರು. ಆ ಹುಡುಗರು ನಮ್ಮ ಟೀಮ್ ಬಗ್ಗೆ ಗೊತ್ತಿದೆ. ಯಾರು ಯಾರೇ ಆಗಿರ್ಲಿ, ನಿಮ್ಮ ಹತ್ರ ದುಡ್ಡಿರಬೇಕಂತಿಲ್ಲ, ನಿಮ್ಮ ಹತ್ರ ಸೇವೆ ಮಾಡಬೇಕನ್ನುವ ಮನಸ್ಸಿದ್ರೆ ಸಾಕು, ನೀವು ನಮ್ಮ ಜೊತೆ ಸೇರಬಹುದು. ಆದ್ರೆ ಒಂದ್ಸಲ ಸೇರಿ ನಂಗೆ ನಾಳೆ ಹೋಗ್ಲಿಕ್ಕೆ ಆಗಲ್ಲ, ಯಾವತ್ತಾಗ ನಿಮ್ಗೆ ಸಮಯ ಅವಕಾಶ ಇದ್ದಾಗ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9535309691 9535309691. ನೀವು ಯಾವಾಗ ಬೇಕಾದ್ರ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ಜೊತೆ ಕೈ ಜೋಡಿಸಿ. ನಮಗೆ ಹೆಚ್ಚಿನ ನಿಮ್ಮ ಸಹಕಾರ ಬೇಕಾಗೋದು ಮುಂದೆ ಬರುವಂತ ಕೊಡಿ ಹಬ್ಬದಲ್ಲಿ. ಈ ವರ್ಷ ಸಹ ನಾವು ಯಶ ಆಗ್ತಾ ಇದ್ದೀವಿ. ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾ ಪೇಜ್ ಇದೆ, ಎಲ್ಲ ಪೇಜ್ ಇದೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ ಕೊಡಿ ಹಬ್ಬದಲ್ಲಿ ನಮ್ಗೆ ಬೇಕಾಗತ್ತೆ. ನಮ್ಮನ್ನು ಗುರುತಿಸಿ ನಮ್ಮ ತಂಡ ಹಬ್ಬದಲ್ಲಿ ಕೇಳ್ತಿರೋ ಕೇಳೋದ್ರಲ್ಲಿ ನಾನು ಕೇಳ್ಕೊಳ್ಳೋದು, ಹಬ್ಬದಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋ ಒಂದು ಟೀ ಶರ್ಟ್ ಅನ್ನು ಧರಿಸಿ ಒಂದು ಬಾಕ್ಸ್ ಅನ್ನು ಇಟ್ಕೊಂಡು ಪುಟಾಣಿ ಮಕ್ಕಳಿಗೋಸ್ಕರ ಈ ವರ್ಷ ಸಹ ವಿಶೇಷ ವೇಷದೊತ್ತಿಗೆ ನಾವೆಲ್ಲ ಬರ್ತಾ ಇದ್ದೀವಿ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಮತ್ತಷ್ಟು ಪುಟಾಣಿ ಮಕ್ಕಳ ಚಿಕಿತ್ಸೆಗೆ ನಾವು ಜೊತೆಯಾಗುವ, ನೀವು ಸಹ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿಕೊಳ್ಬಹುದು.
0: ಒಳ್ಳೇದಾಯ್ತು, ಒಳ್ಳೆ ದಾಯಿಲಿ ನಿಮ್ಗೆ. ಹಂಗೆ ಯಾರಾದ್ರೂ ಆರ್ಥಿಕ ಸಹಾಯ ಮಾಡುವವರಿದ್ರೆ ಖಂಡಿತವಾಗ್ಲೂ ಪ್ರದೀಪ್ ಅವ್ರು ಈಗಾಗಲೇ ನಂಬರ್ ಕೊಟ್ಟಿರಲ್ಲ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಕ್ಕ. ಧನ್ಯವಾದಗಳು ಮತ್ತೊಮ್ಮೆ. ಪ್ರಿಯ ಕೇಳುಗರೆ, ನಿಮ್ಗೂ ಧನ್ಯವಾದಗಳು ಇಷ್ಟೋ ತನಕ ನಮ್ಮ ಈ ಕಾರ್ಯಕ್ರಮನ ಕೇಂದ್ರದಕ್ಕೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ.
10: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ವೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಈಗ October 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋಳಿ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ಚಿತ್ರಕೂಟದ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕೆ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕೆ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕೆ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕೆ, ಅಂದರೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, October 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
0: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ October 4 ಬೆಳಿಗ್ಗೆ 7 ಸಂಜೆ 6 ತನಕ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರ್ ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕೆ ಹಾಪ.
1: ಆಯುರ್ವೇದ ಹಬ್ಬವಾ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆ ತಿಪ್ಪದ ಅಕ್ಟೋಬರ್ 4 ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878.
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಪ್ರಿಯ ಮನಸ್ಸೆಯ ಈ ಸಂಚಿಕೆಯಲ್ಲಿ ಎಂತ ಇತ್ತು? ಫಸ್ಟಿಗೆ ನಮ್ಮೊಟ್ಟಿಗೆ ಯಾರಿದ್ರ, ಯಾರು ಮತ್ತಾರ ಅವರೇ, ನಮ್ಮ ಸುವರ್ಣ ಕುಂದಾಪುರ ಅವರು, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಹೆಂಗಿದ್ರಿ ಮೇಡಮ್?
5: ಸೂಪರ್.
4: ಓಕೆ, ಇವತ್ತಿನ ಈ ಪ್ರಿಯ ಮನಸ್ಸೆಯ ಈ ಸಂಚಿಕೆಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದ ನಾವು?
5: ನಾವು ಈಗ ಇವತ್ತೊಂದು ಹೊಸ ಸಬ್ಜೆಕ್ಟ್ ತಗೊಳ್ಳುವ. ನಾವು ಇವತ್ತು ಒಂದು ಎಲ್ರಿಗೂ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನ್ಸ್ಬೋದು, ಆ ತರದೊಂದು ಪ್ರಶ್ನೆ ಕೇಳುವ. ನಿಮ್ಗೆ ನಿಜವಾಗ್ಲೂ ಸತ್ಯ ಬೇಕಾ ಅಥವಾ ನಿಮ್ಗೆ ಇಷ್ಟ ಆಗುವ ಸತ್ಯ ಬೇಕಾ?
4: ಫಸ್ಟ್ ಸತ್ಯ ಯಾರನ್ನು ಕ್ಲಿಯರ್ ಮಾಡಿಲ್ಲ ನನಗೆ. ಓಕೆ, ನಿಮಗ್ ನಿಜವಾಗ್ಲೂ ಸತ್ಯ ಬೇಕಾ ಅಥವಾ ಇಷ್ಟವಾಗುವ ಸತ್ಯ ಬೇಕಾ?
5: ಫಾರ್ ಎಕ್ಸಾಂಪಲ್, ಈಗ ಯಾವಾಗ್ಲೂ ನಾವು ಏನ್ ಹೇಳ್ತೇವೆ, ಸತ್ಯವನ್ನೇ ಹೇಳ್ಬೇಕು ಅಂತ. ಅಥವಾ ಕೆಲವರೀಗ ಹೇಳ್ತಾರೆ, ನಂಗೆ ಸುಳ್ಳು ಹೇಳೋರ್ನ ಕಂಡ್ರೆ ಆಗುದಿಲ್ಲ ಅಂತ, ಸತ್ಯನೇ ಇರ್ಬೇಕಂತ. ಓಕೆ, ಅವ್ರೇನಾದ್ರೂ ನಮ್ಮ ಬಗ್ಗೆ ನಮಗೆ ಅಪ್ರಿಯವಾದಂತಹ ಒಂದು ಸತ್ಯವನ್ನ ಹೇಳಿದ್ರೆ, ನಮ್ ಬಗ್ಗೆ ಏನೋ ಒಂದು ಕೆಟ್ಟದನ್ನ ಹೇಳಿದ್ರು ಅಂತ ಇಟ್ಕೊಳ್ಳಿ, ಸತ್ಯನೇ ಇದ್ದಿರ್ಬೋದು. ಹೇಳಿದ್ರು ಅಂದ್ರೆ ನಾವ್ ಅದನ್ನ ಸ್ವೀಕರಿಸ್ತೇವ? ಅದು ನಮ್ಗೆ ಇಷ್ಟ ಆಗತ್ತಾ?
4: ಇಷ್ಟ ಆಗುದಿಲ್ಲ, ಆದ್ರೆ ಸ್ವೀಕರಿಸ್ತೇವೆ ಇಲ್ಲ ಅನ್ನೋದು ಮತ್ತೆ.
5: ಹಾ, ಇಷ್ಟ ಆಗುದಿಲ್ಲ. ನಮ್ ಬಗ್ಗೆ ಈಗ ಏನೋ ಹೇಳಿದ್ರು, ಸತ್ಯನೇ ಇದ್ದಿರ್ಬೋದು, ಅಪ್ರಿಯವಾದಂತದ್ ಇದ್ರೆ
4: ಇಷ್ಟ ಅಂತೂ
5: ಇಷ್ಟ ಆಗದೆ ಇರುವಂತದ್ದೊಂದೇನಾದ್ರು ಸತ್ಯ ಈಗ ಹೇಳಿದಾಗ ನಮ್ಗೆ ಹೇಗೆ, ನಾವು ಒಪ್ಕೊಳ್ತೇವಾ? ಇಲ್ಲ. ಆವಾಗ ನಾವ್ ಏನ್ ಹೇಳ್ತೇವೆ, ಅವ್ರಿಗೆ ನನ್ ಬಗ್ಗೆ ಎಷ್ಟು ಗೊತ್ತು ಅನ್ನುವ ಪ್ರಶ್ನೆಯನ್ನ ಇಡ್ತೇವೆ ಹೊರತು ಅದು ನಿಜ ಅಂತ ಹೇಳಿ ನಾವು ಒಪ್ಕೊಳ್ಲಿಕ್ಕೆ ಹೋಗುದಿಲ್ಲ. ನಮ್ಗೆ ಇಷ್ಟ ಆಗುದಿಲ್ಲ ಅದು. ಅಂದ್ರೆ ಮನ್ಸು ಹೇಗಂತ ಹೇಳಿದ್ರೆ, ಕೆಲವೊಮ್ಮೆ ಒಂದು ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನೆಲ್ಲಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ನಮ್ಗೆ ಫಸ್ಟ್ ಒಂದು ಇದ್ರಲ್ಲಿ ಇಷ್ಟ ಆದ್ರೆ, ನಾವು ಅವನ್ ಹಾ ಇವನ್ ತುಂಬಾ ಇಂಟೆಲಿಜೆಂಟ್ ಅಥವಾ ಇವಳು ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಕೊಂಡ್ರೆ, ಅವ್ರು ಏನೇ ತಪ್ಪುಗಳನ್ನ ಮಾಡಿದ್ರು ನಮ್ಗದು ಕಾಣಿಸೋದಿಲ್ಲ. ಜೊತೆಗೆ ಯಾರೋ ಒಬ್ರು ಹಾ ಇವರೊಂದೇನೋ ತಪ್ಪು ಮಾಡಿದ್ರು, ಅವ್ರ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅವ್ರು ಮತ್ತೆ 100 ಒಳ್ಳೇದನ್ನ ಮಾಡಿದ್ರು ಕೂಡ ನಮಗ್ ಇಷ್ಟ ಆಗುದಿಲ್ಲ. ಅಂದ್ರೆ ನಾವು ಹೇಗೆ ಆಕ್ಟ್ ಮಾಡ್ತೇವೆ ಮನುಷ್ಯರು ಅಂತ ಹೇಳಿದ್ರೆ, ನಮ್ಮ ನಂಬಿಕೆ ಏನ್ ನಾವು ಮಾಡ್ಕೊಂಡಿರ್ತೇವೆ ಅದ್ರ ಪ್ರಕಾರ ನಾವು ರಿಯಾಕ್ಟ್ ಮಾಡ್ತೇವೆ. ಅದ್ರ ಪ್ರಕಾರನೇ ನಾವು ನಮ್ಮ ನಂಬಿಕೆಯನ್ನೇ ಸಾಬೀತುಪಡಿಸ್ಲಿಕ್ಕೆ ನಾವು ಹೋಗ್ತಾ ಇರ್ತೇವೆ. ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಬಗ್ಗೆ ಅವನು ಸ್ವಾರ್ಥಿ ಅಂತ ನಾವು ಮೊದ್ಲೇ ಅಂದ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳಿ, ಆಮೇಲೆ ಅವನು ಎಷ್ಟೇ ನಿಸ್ವಾರ್ಥ ಕೆಲಸಗಳನ್ನ ಮಾಡಿದ್ರು ಕೂಡ ನಮ್ಮ ನಂಬಿಕೆ ಹೇಗಿರತ್ತೆ?
4: ನಂಬುದೇ ಇಲ್ಲ,
5: ನಾವು ನಂಬುದಿಲ್ಲ ಅಲ್ವಾ? ನಾನ್ ನೋಡಿದ್ಯಾ ಏನಾದ್ರೂ ಮತ್ತೆ ಎಲ್ಲಿಯಾದ್ರೂ ಒಂದು ಕೆಲಸ ತಪ್ಪು ಆಯ್ತು ಅಂತ ಹೇಳಿದ್ರೆ ನಾವೇನ್ ಹೇಳ್ತೇವೆ, ನೋಡಿದ್ಯಾ ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ಅವನ್ ದೊಡ್ಡ ಸ್ವಾರ್ಥಿ ಅಂತ ಅಲ್ವಾ? ಈ ತರದ ಒಂದು ಕನ್ಕ್ಲೂಷನ್ಗೆ ಬರ್ತೇವೆ, ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದ್ ವೇಳೆ ನಾವು ಫ್ಯಾಕ್ಟ್ಸ್ ಅನ್ನ ಹುಡುಕೋದಕ್ಕಿಂತ ಮುಂಚೆನೆ ನಾವೊಂದು ಏನು ಯೋಚನೆ ಮಾಡಿದ್ದೇವೆ, ನಾವೊಂದು ಡಿಸೈಡ್ ಮಾಡಿದ್ದೇವೆ ಅವ್ರ ಬಗ್ಗೆ, ಅದ್ರ ಬಗ್ಗೆನೆ ನಾವು ನಂಬೋದು. ನಾವು ಅದೇ ರೀತಿಯಾಗಿ ಯೋಚನೆ ಮಾಡೋದು. ಇದಕ್ಕೆ ನಮ್ದೀಗ ಸೈಕಾಲಜಿಯಲ್ಲಿ ನಾವು ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳಿ ಹೇಳ್ತೇವೆ ಇದಕ್ಕೆ.
4: ಓಕೆ,
5: ನಮ್ಗೆ ನಾವ್ ಏನು ಯೋಚನೆ ಮಾಡಿದ್ದೇವೆ ಅದೇ ಸತ್ಯ, ಅದನ್ನೇ ಅದು ಸುಳ್ಳಾಗಿದ್ರು ಕೂಡ ನಾವ್ ಅದನ್ನೇ ಸತ್ಯ ಅಂತ ಹೇಳಿ ಸಾಬೀತುಪಡಿಸುವಂತದ್ದು. ಒಂದ್ ವೇಳೆ ಅದು ಸತ್ಯ ಆಗಿದ್ರೂ ಕೂಡ ನಾವ್ ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ, ನಮಗದು ಇಷ್ಟ ಆಗೋದಿಲ್ಲ. ನಂಬೋದಕ್ಕೆ ರೆಡಿ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಮಗದು ಇಷ್ಟ ಆಗೋದಿಲ್ಲ. ಈ ತರದ ಒಂದು ಇದು. ಈಗ ಒಂದು ತಂದೆಗೆ ಅವನ್ ಮಗನ ಬಗ್ಗೆ ಇವನ್ ತುಂಬಾ ಕೇರ್ಲೆಸ್ ಅಂತ ಹೇಳುವಂತಹ ಒಂದು ಅಭಿಪ್ರಾಯ ಇದೆ ಅಂತ ಇಟ್ಕೊಳ್ಳಿ. ಇವನು ಯಾವ್ದನ್ನು ಸರಿ ಮಾಡೋದಿಲ್ಲ, ಸರಿಯಾಗಿ ಓದೋದಿಲ್ಲ, ಇವನಿಗೆ ಜೀವನದ ಬಗ್ಗೆ ಒಂದು ಸೀರಿಯಸ್ನೆಸ್ ಇಲ್ಲ, ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿ ಎಲ್ಲ ಇದ್ದಿದ್ರೆ, ಒಂದಿನ ಅವನ್ ಕಾಲೇಜಿಗೆ ಹೋಗೋ ಒಂದ್ ಪುಸ್ತಕ ಮರ್ತು ಬಿಟ್ಟು ಹೋದ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ?
6: ನೀ ಹಿಂಗೆ
5: ಒಂದೂ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನೀ
6: ಭಾಷೆ ಬತ್ತಿಲ್ಲ
5: ಆತರ. ಅದೇ ಮಗ ಹತ್ತು ಜವಾಬ್ದಾರಿಯುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ತಂದೆ ನೋಟಿಸ್ ಮಾಡೋದಿಲ್ಲ. ಬಟ್ ಒಂದು ತಪ್ಪು ಮಾಡಿದಾಗ ಅಂದ್ರೆ ಅವರ ಕನ್ಕ್ಲೂಷನ್ ಬಂದಿರ್ತಾರಲ್ಲ, ನನ್ ಮಗ ಕೇರ್ಲೆಸ್, ಸೊ ನನ್ ಮಗ ಹತ್ತು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ನಾನು ಅದನ್ನ ನೋಡೋದಿಲ್ಲ. ಆದ್ರೆ ಒಂದು ಎಲ್ಲಿದ್ರೂ ತಪ್ಪು ಮಾಡಿದ್ರೆ ನಾನು ಏನ್ ಹೇಳ್ತೇನೆ, ನನ್ನ ಒಂದು ಯೋಚನೆ ಏನಿದೆ, ನನ್ನ ನಿರ್ಧಾರ ಏನಿದೆ, ಅದನ್ನು ನಾನು ಸಮರ್ಥಿಸಿಕೊಳ್ಳುವಾಗೆ ನಾನು ಹೇಳ್ತೇನೆ, ನೋಡ್ದ್ಯಾ ನಾನು ಮೊದ್ಲೇ ಹೇಳಿದ್ನಲ್ಲ, ನಂಗೆ ಗೊತ್ತಿತ್ತು ಅವನು ಹೀಗೆ ಅಂತ. ಈ ತರ ನಾವು ಇದ ಹೇಳ್ತಾ ಬರ್ತೇವೆ. ಅಥವಾ ಒಂದು ಹುಡುಗಿ ಮಗಳು ತುಂಬಾ ರೆಸ್ಪಾನ್ಸಿಬಲ್ ಇವಳು, ತುಂಬಾ ಜವಾಬ್ದಾರಿ ಇವಳಿಗೆ ಅಂತ ಹೇಳಿ ನಾವೊಂದು ಅಂದ್ಕೊಂಡ್ರೆ ಅವಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ
6: ಕಾಣಿಸುದಿಲ್ಲ.
5: ಅದು ಏನೋ ರೀಸನ್ ಇದ್ದು ಹಾಗೆ ಮಾಡಿರ್ಬಹುದು ಅಂತ ಅಂದ್ರೆ ನಮ್ಮ ಯೋಚನೆಗೆ ನಾವೇ ಜಸ್ಟಿಫೈ ಮಾಡ್ಕೊಳ್ತೇವೆ. ತಪ್ಪು ಮಾಡಿದ್ರು ಕೂಡ ಅದೇನೋ ಇರ್ಬಹುದು ಕಾರಣ ಇರ್ಬೋದು, ಅವಳು ಹಾಗೆ ಮಾಡ್ಲಿಕ್ಕೆ ಏನೋ ರೀಸನ್ ಇರ್ಬೋದು ಅಂತ ಹೇಳಿ ಅಂದ್ಕೊಳ್ತೇವೆ ಹೊರತು ಅವಳು ನಿಜ ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಿಲ್ಲ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ನಂಬಿಕೆ ಬದಲಾದ್ರೆ ನಮ್ಮ ಇಂಟರ್ಪ್ರಿಟೇಷನ್ ಕೂಡ ಬದಲಾವಣೆ ಆಗುತ್ತೆ.
6: ಅಂದ್ರೆ ನಾವ್ ಏನ್ ನಂಬ್ತೀವಿ ಅದನ್ನೇ ನಾವು ಮಾತಾಡ್ತೀವಿ, ಅದನ್ನೇ ನಾವು ಬಿಲೀವ್ ಮಾಡ್ತೀವಿ,
5: ಅದನ್ನೇ ಕೇಳೋದಕ್ಕೆ ಇಷ್ಟಪಡ್ತೀವಿ.
6: ಕರೆಕ್ಟ್. ಓಕೆ, ಈಗ ಒಬ್ಬರ ಬಗ್ಗೆ ನಮ್ಗೊಂದು ಒಪಿನಿಯನ್ ಇರುತ್ತೆ, ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ಕೊಂಡು ಇನ್ಯಾರೋ ಬಂದ ಹೇಳ್ತಾರೆ, ಇಲ್ಲ ಮಾರೆ ಅವ್ರು ಹಂಗ್ ಮಾರೆ ಹಿಂಗ್ ಮಾರೆ, ಹೇ ಸುಮ್ನೆ ಯಾಕಂತ್ರೆ ಸುಮ್ನೆ ನಿಮ್ಗೆ ಆತಿಲ್ಲ ಅಂದ್ರೆ ಹೇಳ್ಬೇಡಿ, ನಾನು ನಂಬಕ್ ಆತಿಲ್ಲ. ಅನ್ಲೆಸ್ ನಾವು ಕಂಡಾದ್ಮೇಲೆ ನಂಬ್ಲಕ್ ಬಿಟ್ರೆ, ನಮ್ಗೆ ಗೊತ್ತಾದ್ರೆ ಅನುಭವ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಅದನ್ನ ನಾವು ನಂಬಕ್ ಆಗತ್ತಿಲ್ಲ ಇನ್ನೊಬ್ರು ಬಾಯಿಂದ ಬಂದ್ರು. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಒಂದು ಬಿಲೀಫ್ ಇದೆ, ಆ ವ್ಯಕ್ತಿ ಒಳ್ಳೆಯವರು, ನಾವು ಲೇಬಲ್ ಹಾಕಿಟ್ಟಿದ್ದೇವೆ ಅವರನ್ನ ಒಳ್ಳೆಯವರು ಅಂತ. ಅದೇ ವಿಷಯದಲ್ಲಿ ಕೆಟ್ಟವರಾದ್ರೂ ಹಾಗೆ, ಮತ್ತೆ ಯಾರು ಎಂತ ಹೇಳ್ರು ಅವ್ರು ನಂಬಕ್ ಆತಿಲ್ಲ, ಡೌಟೇ ಆತ್ ಅವ್ರೇನೋ ಹೇಳ್ತಿದ್ದಾರೆ, ಹೌದು ಈ ಜನ ಚೇಂಜ್ ಆದ್ ಹೌದಾ ಮಾರೆ ಒಳ್ಳೆಯವರಾದ ಹೌದಾ, ಆ ಲೇಬಲ್ ಅನ್ನು ನಾವು ಅಪ್ಪ ಚೇಂಜ್ ಮಾಡ್ಕೊಂಬ ಆತಿಲ್ಲ. ಅಥವಾ ಒಂದ್ಸಲ ಲೇಬಲ್ ಅಂತ ನಾವು ಹಾಕಿದಾಗ ಒಂದ್ ವ್ಯಕ್ತಿ ಬಗ್ಗೆ ಒಂದ್ ವಿಷಯದ ಬಗ್ಗೆ ಹಿಂಗೆ ಅಂತ ನಾವು ಅಂದ್ಕೊಂಡಾಗ ನಮ್ಗೆ ಅದನ್ನ ಚೇಂಜ್ ಮಾಡೋ ಮನಸ್ಸು ಇಪ್ಪುದಿಲ್ಲೇನೋ ಅಲ್ದಾ?
5: ಹೌದು, ಖಂಡಿತವಾಗ್ಲು. ಮತ್ತೆ ಇದರಲ್ಲಿ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಹೇಗಂತ ಹೇಳಿದ್ರೆ, ಯಾವ್ದೋ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವರೇ, ನಾವು ಒಳ್ಳೆಯವರು ಅಂತ ಅಂದ್ಕೊಳ್ತೀವಿ, ನಾಳೆ ಒಂದ್ ನಾಲ್ಕು ಜನ ಅವ್ರ ಬಗ್ಗೆ ಕೆಟ್ಟದ್ದು ಹೇಳಿದಾಗ್ಲೂ ನಾವು ನಂಬ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಗೆ ಕನ್ಫರ್ಮೇಶನ್ ಬಯಸ್ ಇದೆ, ನಾವು ಆಲ್ರೆಡಿ ಅವರನ್ನೊಂದು ಜಡ್ಜ್ ಮಾಡಿ ಆಗಿದೆ ನಮ್ಮ ಮನಸ್ಸಲ್ಲಿ. ಸೊ ಒಂದ್ ರೀತಿಯಲ್ಲಿ ಇದು ಒಳ್ಳೇದು ಅಲ್ವಾ? ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಳ್ಳೆಯವರಂತ ಹೇಳಿ ನಂಬಿದ್ದೇವೆ ಬಟ್ ನಿಜವಾಗ್ಲೂ ಒಳ್ಳೆಯವರಲ್ಲ, ನಾಲ್ಕು ಜನ ಬಂದ್ ಹೇಳಿದ್ರು ನಾವು ನಂಬೋದಿಲ್ಲ ಅಂದ್ರೆ, ಆವಾಗ ನಮ್ಗೆ ಕೆಲವು ಸಲ ನಾವು ತೊಂದರೆಗಳಿಗೆ ಸಿಕ್ಕಾಕೊಳ್ಳುವಂತದ್ದು ಇರುತ್ತೆ. ಸೊ ಇದು ಒಳ್ಳೇದು ಕೆಲವು ಸಲ ಕೆಲವು ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟದ್ದು. ಹೌದು, ಒಂದೇ ಸಲ ನಾವು ಇದನ್ನು ಕೆಟ್ಟದ್ದು ಅಂತ ಹೇಳೋದಕ್ಕೂ ಬರುದಿಲ್ಲ, ಒಳ್ಳೇದು ಅಂತ ಹೇಳಲಿಕ್ಕೂ ಬರುದಿಲ್ಲ. ಎರಡೂ ರೀತಿಯ ಮಿಶ್ರ ಫಲ ಇದರಲ್ಲಿ ಇದೆ. ಈ ದಾಂಪತ್ಯದಲ್ಲೂ ಕೂಡ ಹಾಗೆ ನೋಡಿ, ಕೆಲವರು ಹೆಂಡತಿಗೆ ತನ್ನ ಗಂಡನಿಗೆ ತನ್ನ ಬಗ್ಗೆ ಒಂಚೂರು ಕಾಳಜಿನೇ ಇಲ್ಲ ಅಂತ ಹೇಳಿ ಇರುತ್ತೆ, ಅವಳು ಆತರ ತಿಳ್ಕೊಂಡಿರ್ತಾಳೆ. ಅವನು ಒಂದಿನ ಮನೆಗೆ ಬಂದು ಅವನಿಗೆ ಏನೋ ಸುಸ್ತಾಗಿರುತ್ತೆ, ತುಂಬಾ ಸುಮ್ಮನೆ ಕೂತ ಅಂತ ಹೇಳಿದ್ರೆ ಆಯ್ತು ಇವಳದ್ದು ಶುರು ಆಗುತ್ತೆ, ಇವನ್ಗೆ ನಾನಂದ್ರೆ ಇಷ್ಟನೇ ಇಲ್ಲ, ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಅಂದ್ರೆ ಏನೇ ಮಾಡಿದ್ರು ನಾವು ಏನು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅವರ ಮೇಲೆ, ಅದ್ರ ಪ್ರಕಾರನೇ ನಮ್ಮ ಯೋಚನೆ ಕೂಡ ಇರುತ್ತೆ. ಎಷ್ಟೇ ಒಳ್ಳೇದು ಮಾಡ್ಲಿ, ಎಷ್ಟೇ ಸರಿ ಇರ್ಲಿ, ನಾವು ನಮ್ಮ ಯೋಚನೆಯ ಪ್ರಕಾರನೇ ಹೋಗೋದು. ನಾವೊಂದ್ ಏನೋ ಜಡ್ಜ್ ಮಾಡಿರ್ತೇವಲ್ಲ ಅದ್ರ ಪ್ರಕಾರ. ನಾನೀಗ ರೇಡಿಯೋ ಮೇಡಮ್ ಒಳ್ಳೆಯವರು ಅಂತ ಹೇಳಿ ಅನ್ಸಿದ್ರೆ, ಅವ್ರು ಏನೇ ಮಾಡಿದ್ರು ನನ್ಗದು ಕೆಟ್ಟದ್ದು ಮಾಡಿದ್ರು ನನಗೆ ಕಾಣಿಸೋದಿಲ್ಲ. ಅದೇ ನನ್ಗೆ ಅವ್ರು ಸರಿ ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ರೆ, ನೀವ್ ಎಷ್ಟೇ ಒಳ್ಳೇದು ಮಾಡಿದ್ರು ನನ್ನ ದೃಷ್ಟಿಯಲ್ಲಿ ನೀವು ಸರಿಯಾಗ್ಲಿಕ್ಕೆ ಕಷ್ಟ ಅಲ್ವಾ? ಅಂದ್ರೆ ಮನುಷ್ಯನ ಪ್ರತಿಯೊಬ್ಬರದು ಅವರವರ ಒಂದು ನಂಬಿಕೆಗೆ ಅನುಗುಣವಾಗಿ ಪ್ರತಿಯೊಬ್ಬರ ಜೊತೆಗೆ ಅವರ ವರ್ತನೆ ಇರುತ್ತೆ. ಕೆಲವು ಸಲ ನಾನು ಹೇಳಿದಾಗೆ ಸರಿಯೂ ಆಗಿರ್ಬೋದು, ಕೆಲವು ಸಲ ತಪ್ಪು ಆಗಿರ್ಬೋದು, ಸಂದರ್ಭಕ್ಕೆ ವ್ಯಕ್ತಿಗಳಿಗೆ ಅನುಗುಣವಾಗಿ. ಅದಕ್ಕೆ ಯಾವುದೋ ಒಂದೇ ಇದರಲ್ಲಿ ನಾವು ಸ್ಟಿಕ್ ಆಗಿರೋದಕ್ಕಿಂತ ಅದನ್ನ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು ಅಂತ ಹೇಳಿ ಹೇಳ್ತಾರಲ್ಲ, ಆತರ ಒಂದು ಡಬಲ್ ಚೆಕ್ ಮಾಡ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳಿ. ಯಾವುದೇ ಒಂದೇ ಒಂದ್ ಇದಕ್ಕೆ ನಾವು ಸ್ಟಿಕ್ ಆಗಿದ್ರೆ, ನಾವು ಕೆಲವು ಸಲ ಈಗ ನೋಡಿ ಗಂಡ ನಿಜವಾಗ್ಲೂ ಕೇರಿಂಗ್ ಆಗಿದ್ರು ಕೂಡ ಅವಳ ಮನಸ್ಸಲ್ಲಿ ಅವನ್ ಕೇರಿಂಗ್ ಇಲ್ಲ ಅಂತ ಹೇಳಿ ಬಂದ್ರೆ, ಪ್ರತಿದಿನ ಅವಳ ಅದಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಜಗಳ ಮಾಡ್ತಾಳೆ ಹೊರತು, ಅಥವಾ ಅವನು ನಿಂತಿದ್ದಕ್ಕೆ ಕೂತಿದ್ದಕ್ಕೆ ತಪ್ಪನ್ನೇ ಅವಳು ಯೋಚನೆ ಮಾಡ್ತಾಳೆ ಹೊರತು ಆ ಮನೆಯಲ್ಲಿ ಒಂದು ಸಾಮರಸ್ಯ ಅನ್ನೋದು ಇರೋದಿಲ್ಲ ಅಲ್ವಾ. ಒಂದ್ ವೇಳೆ ಗಂಡನಿಗೆ ಹೆಂಡತಿಗೆ ಏನು ಬುದ್ಧಿ ಇಲ್ಲ ಅಂತ ಹೇಳಿ ಅವನ್ಗೆ ಒಂದು ಕನ್ಕ್ಲೂಷನ್ ಬಂದಿದ್ರೆ, ಅವಾಗ ಏನಾಗತ್ತೆ, ಅವಳು ಏನೇ ಒಳ್ಳೆಯ ಒಂದು ಸಜೆಷನ್ ಕೊಟ್ರು ಕೂಡ ಇವಳಿಗೇನ್ ಬುದ್ಧಿ ಇಲ್ಲ, ಇವಳದ್ದು ಸಜೆಷನ್ ನಾನೆಂತ ಕೇಳುದಂತೇಳಿ.
6: ಅದಂತೂ ಹೌದು ಮರ್ರೆ, ಅದು ಗಂಡ ಹೆಂಡತಿ ಸಂಬಂಧದಲ್ಲಿ ಈ ತರದ್ದೊಂದು ಒಪಿನಿಯನ್ ಬಂದ್ಬಿಟ್ರೆ, ಇವಳು ಫಿನಾನ್ಷಿಯಲಿ ಇವಳಿಗೆ ಎಂತ ನಾಲೆಜ್ ಇಲ್ಲ, ಇವಳಿಗೆ ಎಂತ ಆರ್ಥಿಕವಾಗಿ ಎಂತ ಆಗೋಗು ಆಗ್ತಿದೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇವಳು ನಾನು ಒಳ್ಳೇದಕ್ಕೆ ಹೇಳ್ತಾ ಇಲ್ಲ, ಇವಳಿಗೆ ನಾನು ಒಳ್ಳೇದಪ್ಪದ್ ಬೇಕಿಲ್ಲ, ಅಥವಾ ಇದು ತದ್ವಿರುದ್ಧ.

0: ಮಾತಾಡಿದ್ರಿ ನನ್ನ ಹತ್ರ, ಮಾತಾಡಿದಾಗ ಒಂಬತ್ತು ನನಗೆ ಇಷ್ಟ ಆಯ್ತು, ಒಂದು ಇಷ್ಟ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ನೀವು ಹೇಳಿದ್ದು ನಾನು ಮನೆಗೆ ಹೋದ ಮೇಲೂ ಆ ಒಂದು ಇಷ್ಟ ಆಗದೆ ಇರೋ ವಿಷಯವನ್ನ ಕುರಿತು ಯೋಚನೆ ಮಾಡ್ತೇನೆ. ಜ್ಯೋತಿ ಮೇಡಮ್ ಹೀಗೆ ಮಾತಾಡಬಾರ್ದಿದ್ದಿತ್ತು, ಹೀಗೆ ಹೇಳಬಾರ್ದಿದ್ದಿತ್ತು, ಆದ್ರೆ ಆ ಉಳಿದ ಒಂಬತ್ತು ಒಳ್ಳೇದು ಏನಿತ್ತಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಪ್ರತಿಯೊಬ್ಬರು ಮನುಷ್ಯರು ಹಾಗೆ ಅಂದ್ರೆ ಎಲ್ಲ ವಿಷಯ ತುಂಬಾ ಒಳ್ಳೇದು ಹೇಳಿದಾಗ್ಲೂ ಯಾವುದೋ ಒಂದು ಅವ್ರು ನಮಗಿಷ್ಟ ಇಲ್ದಿದ್ದು, ನೀವಾಗ್ಲೇ ಒಂದ್ ಮಾತು ಹೇಳ್ತಾ ಇದ್ರಿ, ನಮ್ಮ ಪ್ರಕಾರವೇ ಮಾಡಿದ್ರೆ ಒಳ್ಳೆಯವರು
1: ಮೂಗಿನ ನೇರಕ್ಕೆ,
0: ನಮ್ ಮೂಗಿನ ನೇರಕ್ಕೆ ಅಲ್ವಾ. ನಾವು ಸಹ ಅಂದ್ರೆ ಅವರು ಸಹ ಹೇಳ್ಬೇಕು, ಅವ್ರೇನಾದ್ರು ನಾವು ಸಹ ಹೇಳ್ದಾಗ ಅವ್ರು ಸೂ ಹೇಳಿದ್ರೆ ನಮ್ಗ ಅವ್ರು ಇಷ್ಟ ಆಗೋದಿಲ್ಲ. ನಮ್ಮ ಅಮ್ಮ ಯಾವಾಗ್ಲೂ ಈ ಉದಾಹರಣೆ ಹೇಳ್ತಾ ಇದ್ರು, ಸಗೆ ಸಗುಡೋದು ಅಂತ.
1: ಸಗುಡೋದು
0: ಸಗುಡೋದು ಸ ಅಂತ ಹೇಳಿದ್ರೆ ನೀವು ಸಹ ಸಹ ಹೇಳೋದು, ನೀವೇನಾದ್ರು ಸೂ ಹೇಳಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ, ನನ್ ವಿರುದ್ಧವಾಗಿ ಹೇಳಿದ್ರಿ ಅಂತ. ಅದು ಸತ್ಯ ಇದ್ರೂ ಕೂಡ ನನಗದು ಇಷ್ಟ ಆಗೋದಿಲ್ಲ ಆತ. ಅಂದ್ರೆ ನಾವು ಹತ್ತು ಒಳ್ಳೇದನ್ನ ಮರೆತು ಆ ಒಂದು ಯಾವುದು ಕೆಟ್ಟದ್ದು ನೆಗೆಟಿವ್ ಇರ್ತದಲ್ಲ ಅದನ್ನು ಮಾತ್ರ ನಾವು ನೆನಪು ಮಾಡ್ಕೊಳ್ತೇವೆ. ಅದ್ರ ಮೇಲೆ ಮತ್ತೆ ನಾನು ನಿಮ್ಮ ಜೊತೆ ವರ್ತನೆ ನಮ್ದು ಏನಿರುತ್ತೆ ಅದೆಲ್ಲವೂ ಆ ಒಂದು ಕೆಟ್ಟದೇನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನನ್ನ ವರ್ತನೆ ನಿಮ್ ಜೊತೆಗಿರುತ್ತೆ. ಓ ಜ್ಯೋತಿ ಮೇಡಮ್ ಹೀಗೆ ಹೇಳ್ಬಿಟ್ರಲ್ಲ ಅವ್ರು ಸರಿನೇ ಇಲ್ಲ, ಈ ತರ ಒಂದ್ ಕನ್ಕ್ಲೂಷನ್ಗೆ ಬಂದ್ಬಿಡತ್ತೆ ಮನಸ್ಸು. ನಮ್ ಮನ್ಸು ಕೆಲಸಲ ಇಡೀ ಒಬ್ಬ ಮನುಷ್ಯ ಮಾತಾಡ್ತಿದ್ದಾನಂತ ಹೇಳಿದ್ರೆ ನಾವೆಲ್ಲವನ್ನ ಕೇಳಲಿಕ್ಕೆ ಹೋಗುದಿಲ್ಲ, ನಮ್ಗೆ ಯಾವ್ದು ಬೇಕು ಅದನ್ನ ಮಾತ್ರ ನಾವು ಕೇಳ್ತೇವೆ.
1: ಆಕ್ಟಿವ್ ಲಿಸ್ನಿಂಗ್ ಅಲ್ಲಿ ಚೂಸಿಂಗ್ ಲಿಸ್ನಿಂಗ್
0: ಅದರಲ್ಲಿ ನೆಗೆಟಿವೇ ಜಾಸ್ತಿ ಅಬ್ಸರ್ವ್ ಆಗೋದು. ಸೊ ಪಾಸಿಟಿವ್ ಆಗಿ ಅವ್ರು ಎಷ್ಟು ಹೇಳಿರ್ತಾರೆ ಅದ್ ಯಾವ್ದು ನಾವು ಕೇಳಿರೋದಿಲ್ಲ. ಅದ್ ನಾವು ಇಲ್ಲ ಇದು ಒಂದು ಮಾತ್ರ ಅಲ್ಲ, ಆದ್ರೆ ಒಂಬತ್ತು ಒಳ್ಳೇದು ಹೇಳಿದ್ರಲ್ಲ ಅವರು ಅಂತ ನಾನು ಯೋಚನೆ ಮಾಡ್ಬೋದು, ಬಟ್ ಆತರ ಯೋಚನೆ ಮಾಡಲ್ಲ. ಅಂದ್ರೆ ಮನುಷ್ಯನ ಒಂದು ಯೋಚನೆ ಮಾಡುವ ರೀತಿ ಕೂಡ ಹಾಗೆ. ಇನ್ನೊಂದೇನಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ಇದನ್ನ ಹೆಚ್ಚಿಸುತ್ತೆ.
1: ಯಾವ್ದನ್ನ?
0: ಈ ನಮ್ಮ ನಂಬಿಕೆಯನ್ನ. ಯಾಕಂತ ಹೇಳಿದ್ರೆ ಕೆಲವು ಸಲ ನಾವು ನಮ್ಗೆ ಇಷ್ಟವಾದದ್ದನ್ನೇ ನಾವು ನೋಡ್ತಾ ಹೋಗ್ತೇವೆ ಅಲ್ವಾ. ಅದರಲ್ಲಿ ಕೂಡ ಹಾಗೆ ಒಂದು ಸಲ ಒಂದು ನಮ್ಗೆ ಇಷ್ಟ ಆದ ನೋಡಿದ್ರೆ ಅದೇನ್ ಮಾಡತ್ತೆ, ನೆಕ್ಸ್ಟ್ ನಮ್ಗೆ ಇಷ್ಟ ಆದದ್ದನ್ನೇ ತೋರಿಸ್ತಾ ಹೋಗುತ್ತೆ.
1: ಕರೆಕ್ಟ್.
0: ಅವಾಗ ನಮ್ಮ ನಂಬಿಕೆ ಏನಾಗುತ್ತೆ, ಇನ್ನಷ್ಟು ಗಟ್ಟಿಯಾಗತ್ತೆ ಅದೇ ವಿಷಯ. ಆಮೇಲೆ ನಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದೇ ಸೇಮ್ ಟು ಸೇಮ್ ರಿಪೀಟ್ ಆಗ್ತಾ ಹೋಗುತ್ತೆ. ನಮ್ಮ ನಂಬಿಕೆಗಳು ಕೂಡ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಹೊರತು ನಂದು ತಪ್ಪಿರಬಹುದು ಅಂತ ಹೇಳಿ ನಾವು ಇದ್ ಮಾಡೋದಿಲ್ಲ. ಆ ನಮ್ಮ ತಪ್ಪನ್ನ ನಾವು ಮತ್ತೆ ಜಸ್ಟಿಫೈ, ಎಲ್ರು ಹೀಗೆ ಹೇಳ್ತಿದಾರಲ್ಲ, ಎಲ್ರು ಹೀಗೆ ಹೇಳ್ತಿದಾರಂದ್ರೆ ಸರಿ ಅಂತ.
1: ಎಲ್ರು ಹೇಳ್ರೆ ಸರಿ,
0: ಎಲ್ರು ಹೇಳ್ತಿದಾರಲ್ಲ ಸರಿ ಇರ್ಬೋದು ಅಂತ. ಸರಿ,
1: ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಕನ್ಫ್ಯೂಷನ್ ಗಳಿದೆ ಮಾರ್ರೆ.
0: ಹೌದು, ಅದೇ
1: ಎಲ್ಲರೂ ಹೌದು ಬಸವ, ಹೌದು ಹೌದು ಬಸವ, ಹೌದು ಒಂಬತ್ತಿಗೆ ನಮ್ಗೂ ಹೌದು ಹೌದು ಒಂಬಗಾತ.
0: ಅದು ನಾನು ಒಂದು ಉದಾಹರಣೆ ಕೊಡೋದಿದೆ ಯಾವಾಗ್ಲೂ. ನನ್ಗೀಗ ಕುಂದಾಪುರದಿಂದ ಉಡುಪಿಗೆ ಹೋಗ್ಬೇಕು, ನಾನ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೇನೆ. ಜನ ಎಲ್ಲ ಕುಂದಾಪುರದಿಂದ ಬೈಂದೂರಿಗೆ ಹೋಗೋ ಬಸ್ ಜಾಸ್ತಿ ಹತ್ತುತ್ತಿದ್ದಾರೆ ಅಂತ ಇಟ್ಕೊಳ್ಳಿ, ತುಂಬಾ ಜನ ಎಲ್ರೂ ಹತ್ತತಾ ಇದ್ದಾರೆ ಅಂತ ಹೇಳಿ ನಾನು ಹತ್ತದ, ನಾನ್ ಹಾಗೆ ಮಾಡಿದ್ರೆ ಏನಾಗತ್ತೆ?
1: ನಿಮ್ ಡೆಸ್ಟಿನೇಷನ್ ಅಲ್ಲಿ ಅಲ್ಲಿಗೆ ಹೋಯ್ಕತ್ತ, ನೀವು ಕುಟ್ಟಿ ಕುಂದಾಪುರಕ್ಕೆ ಹೋದಾಗ
0: ಅದೇ. ಅದಕ್ಕೆ ಅಂದ್ರೆ ಎಲ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸರಿ ಅನ್ನೋದಕ್ಕೆ ಪ್ರೂಫ್ ಅಲ್ಲ ಅಲ್ವ. ಅದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ಒಂದ್ ಹತ್ತು ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ ಅಂತ ಇಟ್ಕೊಳ್ಳಿ, ಯಾರದ್ದು ಒಂದ್ ಬರ್ತ್ಡೇ ಪಾರ್ಟಿ ಇದೆ, ಏನೋ ಅಲ್ಲಿ ಬೇರೆ ರೀತಿ ಅವ್ರು ಮಾಡ್ತಾರೆ ಅಂತ. ಆಗ ಒಂದು ಫ್ರೆಂಡ್ಸ್ ಅನ್ನ ಈಗ ಕರೆದಾಗ, ಬಾ ಅಂತ ಹೇಳಿ ಕರೆದಾಗ ಅವನೊಬ್ಬ ನಾನ್ ಬರೋದಿಲ್ಲ ಹೇಳ್ತಾನೆ, ನನ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ನಾನ್ ಬರೋದಿಲ್ಲ. ಆಗ ಎಲ್ರು ಬರ್ತಾರೆ ನಿಂದೇನು ಅಂತ. ಅಂದ್ರೆ ಎಲ್ರು ಮಾಡ್ತಾರೆ ಅಂದ ತಕ್ಷಣ ಅದು ಸರಿ ಅಂತ ಹೇಳಿ.
1: ಎಕ್ಸಾಕ್ಟ್ಲಿ. ಅವರೆಲ್ಲ ಮಾಡ್ತಿದ್ರು ಮರೇ ನಿಂಗೆ, ಈಗ ಅವ್ರು ಡ್ರಿಂಕ್ಸ್ ಅಭ್ಯಾಸ ಎಲ್ಲ ಮಾಡಿಸುವಾಗ್ಲೂ ಹಿಂಗೆ ವಿಷಯ ಅಥವಾ ಡ್ರಗ್ಸ್ ಇರ್ಬೋದು, ನೀ ಎಲ್ಲ ಕುಡಿದ್ರು ಮರೇ ನೀ ಒಂದೆಂತ ಅಂತ ಹೇಳಿಯೇ ಶುರು ಮಾಡ್ತಾರೆ
0: ಕೂಡ. ಇದರಲ್ಲಿ ಕೂಡ ಒಂದು ನಾವು ತುಂಬಾ ಜನರನ್ನ ಈಗ ಈ ಆಲ್ಕೋಹಾಲಿಕ್ ಪೇಷಂಟ್ಸ್ ಅನ್ನೆಲ್ಲ ಮಾತಾಡಿದಾಗ ಅವರೆಲ್ಲ ನೀವ್ ಯಾವಾಗ ಫಸ್ಟ್ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಸಣ್ಣ ಏಜ್ ಅಲ್ಲಿ ಶುರು ಮಾಡಿರ್ತಾರೆ. ಹೇಗ್ ಶುರು ಆಯ್ತು ಅಂತ ಕೇಳಿದ್ರೆ ಫ್ರೆಂಡ್ಸ್ ಪಾರ್ಟಿ, ಬರ್ತ್ಡೇ ಪಾರ್ಟಿನೋ ನ್ಯೂ ಇಯರ್ ಪಾರ್ಟಿನೋ ಯಾವ್ದೋ ಹಬ್ಬದ ಪಾರ್ಟಿನೋ ಮತ್ತೊಂದು ಇದರಲ್ಲಿ ಶುರುವಾಗಿದೆ. ಬಟ್ ಇದರಲ್ಲಿ ನಾವು ಒಂದು ಗಮನಿಸಬೇಕು, ಈಗಿನ ಯಂಗ್ಸ್ಟರ್ಸ್ ಗಮನಿಸಬೇಕೇನಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಟಾಲರೆನ್ಸ್ ಲೆವೆಲ್ ಸೇಮ್ ಇರೋದಿಲ್ಲ ಆಯ್ತಾ. ಈಗ ಯಾರು ಇವರನ್ನ ಹೋಗಿ ಪರಿಚಯ ಮಾಡಿಸಿರ್ತಾರೆ ಆಲ್ಕೋಹಾಲ್ ಅನ್ನ, ಇವ್ರ ಅಡಿಕ್ಷನ್ ಆದಾಗೆ ಅವನ್ ಯಾಕೆ ಅಡಿಕ್ಷನ್ ಆಗಿಲ್ಲ, ಇವನಿಗೆ ಶುರು ಮಾಡಿದ್ದವನು, ಶುರು ಮಾಡಿಸಿದ್ದವನು.

0: ಬಟ್ ಅವನ್ ಅಡಿಕ್ಷನ್ ಆಗಿಲ್ಲ, ಇವನ್ ಅಡಿಕ್ಷನ್ ಆಗಿದ್ದಾನೆ. ಇವನ್ ಲೈಫ್ ಹಾಳಾಗಿದೆ, ಅವನ್ ಲೈಫ್ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಟಾಲರೆನ್ಸ್ ಲೆವೆಲ್ ಸೇಮ್ ಇರಲ್ಲ. ಅವನಿಗೆ ಆ ಅಡಿಕ್ಷನ್ ಇದಿಲ್ದೇ ಇರಬಹುದು. ಇವರಿಗೆ ಕೆಲವಲ್ಲಿ ಜೀನ್ಸ್ ಅಲ್ಲಿ ಇರುತ್ತೆ, ತಂದೆ ತಾಯಿ ಅಡಿಕ್ಷನ್, ತಂದೆ ಅಡಿಕ್ಟ್ ಆಗಿರ್ಬೋದು, ಅಜ್ಜ ಅಡಿಕ್ಟ್ ಆಗಿರ್ಬೋದು, ಇವರ ಮನೆಯಲ್ಲಿ ಅದೇ ಒಂದು ಕೆಲವರ ಮನೆಯಲ್ಲೇ ತಂದು ಕುಡಿತಾರೆ, ಮಕ್ಕಳದನ್ನು ನೋಡಿ ಬೆಳೆದಿರ್ತಾರೆ, ಕುಡಿದಿಲ್ದೇ ಇದ್ದದಿದ್ರು ನೋಡಿ ಅಭ್ಯಾಸ ಇರುತ್ತೆ. ಸೊ ಇವರಿಗೆ ಅದು ಅಡಿಕ್ಷನ್ ಆಗೋ ಚಾನ್ಸಸ್ ಬೇಗ ಇರುತ್ತೆ. ಅಂತ ಸಮಯದಲ್ಲಿ ಯಾರೋ ಒಬ್ಬ ಪರಿಚಯ ಮಾಡಿಸ್ದಂದ್ರೆ ಅವನಿಗೆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇದೆ, ಇವನಿಗೆ ಇಲ್ಲ ಅಂತ ಹೇಳಿಯಾದಾಗ ಅವನ್ ಅಡಿಕ್ಷನ್ಗೆ ಒಳಗಾಗಲ್ಲ, ಇವನು ಬೇಗ ಅಡಿಕ್ಷನ್ಗೆ ಒಳಗಾಗ್ತಾನೆ ಅಲ್ವಾ. ಕೆಲವರಿಗೆ 30 ml ಕುಡಿದ್ರೆ ಅವರು ಫುಲ್ ಇದಾಗ್ತಾರೆ, ಮತ್ತ ಬರುತ್ತೆ ಅವರಿಗೆ. ಇನ್ನು ಕೆಲವರಿಗೆ 90 ಕುಡಿದ್ರು ಆಗಲ್ಲ, ಯಾಕಂದ್ರೆ ಅವರಿಗೆ ಆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಸರಿ ಅಂತ ಹೇಳಿ ಅಲ್ಲ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನೋ ಒಂದು ನಂಬಿಕೆಯನ್ನ, ತಪ್ಪು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅದು ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡೋದು ಸರಿ ಅಂತ ಹೇಳಿ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಇನ್ನೊಂದು, ಫ್ಯಾಕ್ಟ್ ಮತ್ತೆ ಒಪಿನಿಯನ್ ಎರಡು ಒಂದೇ ಅಲ್ಲ.
1: ಫ್ಯಾಕ್ಟ್ ಅಂದ್ರೆ ಎಂತ?
0: ನಿಜ.
1: ಒಪಿನಿಯನ್ ಅಂದ್ರೆ ಎಂತ?
0: ನನ್ನ ಅಭಿಪ್ರಾಯ.
1: ಅದು ಹೆಂಗ್ ಡಿಫ್ರೆನ್ಸ್, ಹೆಂಗ್ ಗೊತ್ತಪ್ಪದು
0: ಡಿಫ್ರೆನ್ಸ್? ಈಗ ನೋಡಿ, ಒಂದ್ ಮಳೆ ಬಂದ್ರೆ ಇಡೀ ದಿನ ಹಾಳು ಅಂತ ಹೇಳುವಂತದ್ದು ನನ್ನ ಒಪಿನಿಯನ್.
1: ಓಕೆ,
0: ಇವತ್ ಮಳೆ ಬಂದಿದೆ ಅದು ಫ್ಯಾಕ್ಟ್ ಅಲ್ವಾ? ಇವತ್ ಮಳೆ ಬಂದಿದೆ ಅನ್ನೋದು ಫ್ಯಾಕ್ಟ್, ನಿಜ ಮಳೆ ಬಂದಿದೆ. ಬಟ್ ಒಂದ್ ಮಳೆ ಬಂದ್ರೆ ಇಡೀ ದಿನ ಹಾಳಾಗತ್ತೆ ಅನ್ನೋದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಪ್ರಕಾರ ಬೇರೆ ಇರ್ಬೋದು. ಮಳೆ ಬಂದ್ರೆ ತುಂಬಾ ತಂಪಾಗಿರುತ್ತೆ ಅಂತ ನೀವು ಹೇಳ್ಬೋದು, ಮಳೆ ಬಂದ್ರೆ ತುಂಬಾ ಒಳ್ಳೇದು, ರೈತರಿಗೆಲ್ಲ ಒಳ್ಳೆ ಬೆಳೆ ಆಗತ್ತೆ ಅಂತ ನೀವು ಹೇಳ್ಬೋದು. ಸೊ ಒಪಿನಿಯನ್ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್, ಅದು
1: ಓಕೆ,
0: ಅದು ಫ್ಯಾಕ್ಟ್ ಆಗಿರ್ಬೇಕು ಅಂತ ಏನು ಇಲ್ವಲ್ಲ.
1: ಕರೆಕ್ಟ್,
0: ಸರಿ ಅಲ್ವಾ?
1: ಒಪಿನಿಯನ್ ಫ್ಯಾಕ್ಟ್ ಆಗ್ಬೇಕಾಗಿಲ್ಲ, ಬಟ್ ಫ್ಯಾಕ್ಟ್ ಇಸ್ ಆಲ್ವೇಸ್ ಅ ಫ್ಯಾಕ್ಟ್ ಅನ್ನೋದು
0: ಅಲ್ವಾ? ಸೊ ಅದನ್ನ ನಾವು ಇದ್ ಮಾಡ್ಬೇಕು. ಹಾಗಂತ ಹೇಳಿ ಇವತ್ತು ಒಬ್ಬ ನನ್ ಜೊತೆ ಮಾತಾಡ್ಲಿಲ್ಲ ಅಂತ ಹೇಳಿ ಇದು ಒಂದು ಘಟನೆ. ನನ್ ಫ್ರೆಂಡ್ ಒಬ್ಬ ನನ್ ಜೊತೆ ಇವತ್ ಮಾತಾಡ್ಲಿಲ್ಲ.
1: ಓಕೆ,
0: ಸೊ ನಾನು ನನ್ ಬಗ್ಗೆ ಅವನಿಗೆ ಕೇರೇ ಇಲ್ಲ, ಅವನಿಗೆ ಫ್ರೆಂಡ್ಶಿಪ್ ಬಗ್ಗೆನೆ ಕೇರ್ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಅದು ನನ್ ಒಪಿನಿಯನ್ ಅಷ್ಟೇ, ಅದು ನಿಜ ಆಗಿರ್ಬೇಕು ಅಂತೇನಿಲ್ಲ ಅಲ್ವಾ? ಅವನೇನೋ ಬಿಸಿ ಇದ್ದಿರ್ಬೋದು, ಅವನ್ ಮೂಡ್ ಏನೋ ಹಾಳಾಗಿದ್ದಿರ್ಬೋದು, ಅವನ್ ನೋಡದೆ ಇದ್ದಿರ್ಬೋದು. ಈ ತರ ಅಂದ್ರೆ ನಾವು ಈ ಎರಡು ಅಭ್ಯಾಸ ಏನಿದೆ ಅಲ್ಲ, ಫ್ಯಾಕ್ಟ್ ಮತ್ತೆ ಒಪಿನಿಯನ್, ಇದೆರಡನ್ನ ಬೇರ್ಪಡಿಸಿ ನೋಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಎರಡು ಒಂದೇ ಅಲ್ವಲ್ಲ. ಕೆಲವೊಮ್ಮೆ ಸತ್ಯ ನಮ್ಗೆ ಇಷ್ಟ ಆಗೋದಿಲ್ಲ. ಈಗ ಯಾರು ಫ್ರೆಂಡ್ಸ್ ಈಗ ಹೇಳ್ಬೋದು, ನೋಡು ನೀನ್ ಈ ತರ ಮಾಡ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ, ಇದು ತಪ್ಪು ಮಾಡ್ತಾ ಇದೀಯಾ, ಆ ತರ ಹೇಳ್ದಾಗ ಇಷ್ಟ ಆಗತ್ತೆ ನಮ್ಗೆ?
1: ಒಂಥರ ಬೇಸರ,
0: ನಾವು ಮಾಡ್ತಿರೋದು ತಪ್ಪೇ.
1: ಹೌದು, ಆದ್ರೆ ಆದ್ರೂ ಬೇಜಾರ.
0: ಯಾಕೆ? ಸತ್ಯ ಅಲ್ವಾ ಅದು.
1: ಅದಕ್ಕೆ
0: ಅದೇ ಸತ್ಯ,
1: ಅಪ್ರಿಯವಾದದ್ದು.
0: ಅಪ್ರಿಯವಾದದ್ದು ನಮ್ಗೆ ತುಂಬಾ ಬೇಜಾರಾಗತ್ತೆ, ಈ ತರ ಹೇಳ್ಬಿಟ್ರಲ್ಲ ಅಂತ ಹೇಳಿ. ಒಂದು ಅದು ತಪ್ಪಾಗಿರ್ಬಹುದು, ಅವ್ರು ತಪ್ಪಾಗಿರ್ಬಹುದು.
1: ಓಕೆ,
0: ಇಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಗೆ ಬೇಡದೇ ಇರೋ ಸತ್ಯವನ್ನ ಹೇಳಿರ್ಬೋದು ಅಲ್ವಾ? ಎರಡು ಸಾಧ್ಯತೆಗಳು. ಒಂದೇ ಕೆಲಸಲ ಈಗ ನಾನೇನೋ ಒಂದ್ ಮಾಡ್ತಾ ಇದ್ದೀನಿ, ನನ್ನ ದೃಷ್ಟಿಯಲ್ಲಿ ಅದು ಸರಿ ಅಂತ ಕಾಣಿಸ್ತಿರ್ಬೋದು.
1: ಓಕೆ,
0: ಆದ್ರೆ ನನ್ ಫ್ರೆಂಡ್ ದೃಷ್ಟಿಯಲ್ಲಿ ಅದು ತಪ್ಪು ಅಂತ ಹೇಳಿ ಅನ್ಸಿರ್ಬೋದು ಅವರಿಗೆ. ಅದು ಕೂಡ ಸಾಧ್ಯತೆಗಳಿದೆ ಅಲ್ಲ. ನಾನೀಗ ಇಲ್ಲಿ ಏನು ನನ್ಗೆ ತುಂಬಾ ಇಂಟ್ರೆಸ್ಟ್ ಅಂತ ಹೇಳಿ ನನ್ ರೇಡಿಯೋ ಪ್ರೋಗ್ರಾಮಿಗೆ ಬಂದಿರಬಹುದು, ನನ್ ಫ್ರೆಂಡ್ಸ್ ಅಯ್ಯೋ ನೀನ್ ಮನೇಲೆ ಕೂತ್ಕೊಂಡು ನೀನ್ ಕೌನ್ಸಿಲಿಂಗ್ ಮಾಡಿದ್ರೆ ನಿನ್ಗೆ ಎಷ್ಟು ಇದಾಗ್ತಿತ್ತು, ನೀನ್ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ಅಂತ ಹೇಳ್ಬೋದು.
1: ಕರೆಕ್ಟ್.
0: ಹಾಗಂತ ಹೇಳಿ ಅವ್ರು ಹಾಗೆ ಹೇಳದ ತಕ್ಷಣ ಅದು ಸತ್ಯ ಆಗಿರ್ಬೇಕು ಅಂತ ಏನಿಲ್ಲ ಅಲ್ಲ. ನನ್ ಮನ್ಸಿಗೆ ಇದು ಸಂತೋಷ ಕೊಡ್ತಾ ಇದೆ, ನಾನು ಸಂತೋಷವನ್ನ ಹಣಕ್ಕಿಂತ ಜಾಸ್ತಿ ತೂಗ್ತಾ ಇರ್ಬೋದು ಅಲ್ವಾ?
1: ಕರೆಕ್ಟ್.
0: ಹಾಗಾಗಿ ಎಲ್ಲವೂ ಹಾಗೆ ಇರುತ್ತೆ ಅಂತ ಹೇಳಿ ಅಲ್ಲ, ಎರಡೂ ಸಾಧ್ಯತೆಗಳಿರುತ್ತೆ. ಒಂದು ಅವ್ರು ತಪ್ಪಾಗಿರ್ಬೋದು, ಇನ್ನೊಂದು ನಮ್ಗೆ ಬೇಡದೆ ಇರುವಂತ ಸತ್ಯವನ್ನ ಅವ್ರು ಹೇಳ್ತಾ ಇರ್ಬೋದು, ಅವಾಗ ನಮ್ಗೆ ಬೇಜಾರಾಗತ್ತೆ, ನನ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ, ಆತರ ಇದಿರತ್ತೆ. ಹಾಗಾದ್ರೆ ನಮಗ್ ಬೇಕಾಗಿರೋ ಸತ್ಯವನ್ನ ಅವ್ರು ಹೇಳ್ದಾಗ ನಾವ್ ಏನ್ ಮಾಡ್ಬೇಕು? ಫಸ್ಟ್ ನಾವು ಡಿಫೆಂಡ್ ಮಾಡ್ಕೊಳ್ಬಾರ್ದು, ಹಾಗಲ್ಲ ಹೀಗೆ ಅದು ನಾನ್ ಈ ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ, ನಾನು ಆ ತಪ್ಪು ಮಾಡೋದ್ರ ಹಿಂದೆ ಈ ತರ ಕಾರಣ ಇತ್ತು ಅದಕ್ಕೆ ನಾನ್ ಮಾಡಿದೆ ಅಂತ ಹೇಳೋದನ್ನ ನಾವು ಮಾಡಬಾರ್ದು. ಜೊತೆಗೆ ಹೌದು ನಾನ್ ತಪ್ಪು ಮಾಡಿದೆ ಏನೀಗ ಅಂತ ಹೇಳಿ ಅದನ್ನ ಒಪ್ಕೊಳ್ಳೋದು ಕೂಡ ಮಾಡಬಾರ್ದು. ಆದ್ರೆ ನಾವು ಒಂದು ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಅವ್ರು ಹೇಳಿದ್ರಲ್ಲ ಆ ಮಾತುಗಳಲ್ಲಿ ನಮಗ್ ಇಷ್ಟ ಆಗದೆ ಇರೋದು ಯಾವ್ದು, ನಮ್ಗೆ ಇಷ್ಟ ಆಗದೆ ಇರೋ ಭಾಗ ಯಾವ್ದು, ಅದನ್ನ ನಾವು ಯೋಚನೆ ಮಾಡ್ಬೇಕು. ಅದು ಸುಳ್ಳು ಅಂತ ಹೇಳಿ ನನಗ್ ಗೊತ್ತಿದೆಯಾ, ಅಥವಾ ಅದು ಸತ್ಯ ಅಂತ ಹೇಳೋದನ್ನ ಒಪ್ಕೊಳ್ಳೋದಕ್ಕೆ ನಂಗ್ ಕಷ್ಟ ಆಗ್ತಿದ್ಯಾ,
1: ಎರಡು ವಿಷಯ.
0: ಈಗ ನನ್ಗೆ ಯಾರೋ ಒಬ್ರು ಏನೋ ಒಂದ್ ಹೇಳಿದ್ರು, ನೋಡಿ ನೀನ್ ಹಾಗೆ ಮಾಡ್ತಾ ಇದೀಯಾ, ನೀನ್ ಸರಿ ಇಲ್ಲ ಅಂತ ಹೇಳಿದಾಗ ನಾನ್ ಫಸ್ಟಿಗೆ ನೋಡ್ ನಾನ್ ಸರಿ ಇಲ್ಲ ಹೌದು, ಬಟ್ ಅದು ಹಾಗೆ ಮಾಡೋದಕ್ಕೆ ನನ್ಗೆ ಬೇಕಾದಷ್ಟು ಕಾರಣ ಇದೆ, ನಿನಗ್ ಗೊತ್ತಿಲ್ಲ ಅಂತ ಹೇಳಿ ನಾವು ಒಂದು ಹೇಳೋದು, ಅದನ್ನು ನಾವು ಮಾಡಬಾರ್ದು. ಹೌದಾ ನಾನ್ ತಪ್ಪು ಮಾಡಿದೆ ಏನೀಗ ಅಂತೇಳಿ ಆ ತರನು ನಾವು ಮಾಡೋದಲ್ಲ. ಅದಕ್ಕೆ ಬದಲಾಗಿ ಹಾಗಾದ್ರೆ ಅವ್ರೀಗ ಈ ತರ ಹೇಳಿದ್ರಲ್ವಾ, ಈ ತರ ಹೇಳ್ದಾಗ ನಿಜವಾಗ್ಲೂ ನನ್ನಲ್ಲಿ ಏನಾದ್ರೂ ತಪ್ಪುಗಳಿದೀಯಾ, ಅಥವಾ ಅವ್ರು ಏನ್ ಹೇಳ್ತಿದಾರಲ್ಲ ಅದ್ರಲ್ಲಿ ನನ್ಗೆ ಇಷ್ಟ ಆಗದೆ ಇರೋದು ಯಾವ್ದು, ನಾನ್ ಅದನ್ನ ಅನಲೈಸ್ ಮಾಡ್ಬೇಕು ಫಸ್ಟ್. ಆಮೇಲೆ ನನ್ಗೆ ಎರಡರ ನಡುವೆ ವ್ಯತ್ಯಾಸ ಗೊತ್ತಾಗತ್ತಲ್ವಾ, ನನ್ ಕಷ್ಟ ಆಗ್ತಿದ್ಯಾ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ, ಸುಳ್ಳು ಹೇಳ್ತಿದಾರ, ಅಥವಾ ಯಾವ ಭಾಗ ನನ್ಗೆ ಇಷ್ಟ ಆಗ್ಲಿಲ್ಲ.
1: ಅಲ್ಲ ನಾವು ಯಾರು ಹಂಗ ಹೇಳ್ರಿ, ಇಷ್ಟೆಲ್ಲ ಯೋಚನೆ ಮಾಡತ್ತ ಮಾರ್ರೆ, ಫಸ್ಟ್ ಅವ್ರ ಮೇಲೆ ಸಿಟ್ ಮಾಡ್ಕಂತ, ಇವ್ರು ಯಾರು ಬೇಕಲ್ಲ ಹೊಟ್ಟೆ ಕಿಚ್ಚಕಂತ ಅದಕ್ಕೆ ಬಂದಿರ ಹೇಳುಕಂತ ಅಲ್ವಾ.
0: ಇಷ್ಟೊಂದೇ ಸಂಬಂಧಗಳು ಹಾಳಾಗೋದು, ಸಂಬಂಧಗಳು ಹಾಳಾಗೋದು ಹಾಗೆ. ಅದಕ್ಕೆ ಇವತ್ತು ಯಾರಿಗೂ ಕೂಡ ಒಂದು ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ಏನಂತ ಗೊತ್ತಿಲ್ಲ, ಒಂದು ಟ್ರೂ ರಿಲೇಶನ್ಶಿಪ್ ಅಂದ್ರೆ ಗೊತ್ತಿಲ್ಲ. ಈ ಅಟ್ರಾಕ್ಷನ್, ಈ ಪಾಸಿಸಿವ್ನೆಸ್, ಅಥವಾ ಅವ್ರಿಗೆ ಬೇಕಾದ ರೀತಿ ಅವರ ಮೂಗಿನ ನೇರಕ್ಕೆ ನಡ್ಕೊಂಡು ಹೋಗೋದನ್ನೇ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಅಂತ ಹೇಳಿ ಅಂದ್ಕೊಂಡ್ ಬಿಟ್ಟಿದ್ದಾರೆ. ನಿಜವಾದ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು ಏನು, ಅದು ಎಷ್ಟು ಅಲ್ಲಿ ಬೌಂಡ್ರೀಸ್ ಏನಿದೆ, ಅಲ್ಲಿ ಅಲ್ಲಿ ಸತ್ಯ ಏನಿದೆ, ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ, ಅದನ್ನೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ನಾವು ಹೋಗೋದಿಲ್ಲ. ನಮ್ಮ ಮೂಗಿ ನೇರಕ್ಕೆ ಇಷ್ಟ ಆಯ್ತು ಅಂದ್ರೆ ಅದು ತಪ್ಪಾಗಿದ್ರು ನಾವು ಒಪ್ಕೊಳ್ತೇವೆ,
1: ಕರೆಕ್ಟ್.
0: ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಆದ್ರೂ ನಾವು ಒಪ್ಕೊಳ್ಳೋದಿಲ್ಲ. ಸೊ ಆತರ ಆಗ್ಬಾರ್ದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಒಂದು ರೀತಿಯಲ್ಲಿ ನನ್ನಲ್ಲಿರುವ ಕೊರತೆಗಳನ್ನ ಬೇರೆಯವರು ತೋರಿಸಿದಾಗ ನಾನದನ್ನು ಒಪ್ಕೊಂಡಾಗ ತಾನೇ ನಾನು ಇಂಪ್ರೂವ್ ಆಗೋಗೋದಕ್ಕೆ ಸಾಧ್ಯ. ನಾನು ಒಪ್ಕೊಂಡೇ ಇಲ್ಲ ಅಂದ್ರೆ ನಾನು ಯಾವಾಗ ಇಂಪ್ರೂವ್ ಆಗ್ತೇನೆ, ನಾನು ಸರಿ ಮಾಡ್ಕೊಳ್ಳೋದು ಯಾವಾಗ ನನ್ನನ್ನ?
1: ಅದೇ ಯಾವಾಗ ನಾವು ಒಪ್ಕೊಂಡ ಅಂತ, ಒಪ್ಪಿಕೊಂಡ್ರೆ ಆ ವ್ಯಕ್ತಿ ಜೀವನದಲ್ಲಿ ಮುಂದುವರಿತಾನೆ ಅಂತ.
0: ಖಂಡಿತವಾಗ್ಲು ಒಪ್ಕೊಂಡಾಗ ಮಾತ್ರ, ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ, ಒಪ್ಕೊಂಡಾಗ, ಆವಾಗ ಮಾತ್ರ ನಾವು ನಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋ ಒಂದು ಅವಕಾಶ ನಮ್ಗೆ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಕನ್ಫರ್ಮೇಶನ್ ಬಯಾಸ್, ಯಾವಾಗ ನೋಡಿದ್ರು ಒಂದು ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತವಾಗಿ ನಾವೊಂದು ನಿರ್ಧಾರಕ್ಕೆ ಬಂದಾಗ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಿದ್ರೆ ಜೀವನ ಪೂರ್ತಿ ಒಂದ್ ರೀತಿ ಕತ್ತಲೆಲ್ಲೇ ಇದ್ದು ಬಿಡ್ತೀವೇನೋ ಅಂತ. ನಾವು ಈಗ ಒಂದು ಸಣ್ಣ ಪರೀಕ್ಷೆ ನಾವು ಮಾಡ್ಕೊಳ್ಬೇಕು, ಏನಾದ್ರೂ ಒಂದು ನನ್ನ ಬಗ್ಗೆ ಒಂದು ಕೆಟ್ಟದಾಗಿ ಯಾರೋ ಮಾತಾಡಿದ್ರು, ಒಂದ್ ಕ್ರಿಟಿಸಿಸಂ ಬಂತು ನನ್ನ ಬಗ್ಗೆ, ಸೊ ಆವಾಗ ಸಡನ್ ರಿಯಾಕ್ಟ್ ಮಾಡೋದಲ್ಲ, ಇಲ್ಲ ನಾನು ಹಾಗಲ್ವೇ ಅಲ್ಲ, ಹಾಗಲ್ದೇ ಇರಬಹುದು, ನಾನು ತಪ್ಪು ಮಾಡಿಲ್ದೇ ಇರಬಹುದು, ಮಾಡಿಯೂ ಇರಬಹುದು ಅಲ್ವಾ.
1: ಅಲ್ಲ ಆ ಹೊತ್ತಲ್ಲಿ ಇನ್ನೊಂದು ಇಮಿಡಿಯೇಟ್ ಆಗಿ ಯಾರಾದ್ರೂ ನಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದಾಗ ನಮ್ದು ಅನಲೈಸ್ ಮಾಡುದು ಬಿಡಿ, ನೀನೆಂತ ಜಗಳದನ ಫಸ್ಟ್ ಅವ್ರ ಕ್ಯಾರೆಕ್ಟರ್ ಅವ್ರು ಎಂತ ಅಂತ ನಾವು ಹೋಗ್ಬಿಡತ್ತೆ. ನಾವೊಂದು ಅವ್ರ ಬಗ್ಗೆ ಒಂದ್ ಅನಲೈಸ್ ಮಾಡ್ಕ ಇರತ್ತಲ್ಲ, ಅದಕ್ಕೆ ಹೋಗಿ ನಿಂತು ಬಿಡತ್ತೆ, ನಮ್ದನ್ನ ಅನಲೈಸ್ ಮಾಡೋದಿರ್ಲಿ, ನೀನ್ ನನ್ ಬಗ್ಗೆ ಹೇಳ್ ಬಂದ, ಇದು ನಾನ್ ನಿನ್ ಬಗ್ಗೆ ಹೇಳ್ತೆ ಅಂತ.
0: ಸೊ ಅದೇ ಮಾಡೋದು ಅಲ್ವಾ. ಸೊ ಯಾರು ಕೂಡ ಹೌದು ಇವ್ರೀಗ ಹೇಳಿದ್ದಾರೆ, ಸೊ ಸತ್ಯನೂ ಇರಬಹುದು ನನಗ್ ಗೊತ್ತಿಲ್ಲದೆ ಇರೋ ಹಾಗೆ, ಅಥವಾ ಅವ್ರ ತಪ್ಪರ್ತನೂ ಮಾಡ್ಕೊಂಡಿರ್ಬೋದು. ಫಸ್ಟ್ ನಾನು ಅದನ್ನ ಸರಿ ಮಾಡ್ಕೊಳ್ಬೇಕಲ್ವಾ, ಅದನ್ ಬಿಟ್ಟು ನಾನು ರಿಯಾಕ್ಟ್ ಮಾಡಿದ್ರೆ, ನಾವು ಅವಾಗ್ಲೇ ಹೇಳಿದ್ವಲ್ಲ ಯಾವುದೇ ಒಂದು ಮೊಮೆಂಟ್ ಅಲ್ಲಿ ಸಡನ್ ನಮ್ ರಿಯಾಕ್ಷನ್ ನಾವು ಮಾಡಿದ್ರೆ ಅದ್ರಲ್ಲಿ ನಾವು ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಿಚುವೇಶನ್ ಕೂಡ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ಹೇಗೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕೋ ಅದೇ ರೀತಿ ಯಾರಾದ್ರೂ ನಮ್ಮ ಬಗ್ಗೆ ಒಂದು ಕ್ರಿಟಿಸಿಸಂ ಮಾಡಿದಾಗ ನಾವು ಮೊದಲು ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇದು ನಿಜವಾಗ್ಲೂ ತಪ್ಪು ಅಂತ ಹೇಳಿ ನನ್ಗೆ ಗೊತ್ತಿದೆಯಾ? ನಿಜವಾಗ್ಲೂ ತಪ್ಪು, ನಾನು ತಪ್ಪು ಇರಬಹುದಲ್ವಾ, ನಾನು ಅಲ್ವಾ, ನನ್ನ ದೃಷ್ಟಿಯಲ್ಲಿ ನಾನು ಸರಿ ಇರಬಹುದು, ಬಟ್ ಸಮಾಜದ ದೃಷ್ಟಿಯಲ್ಲಿ ಅಥವಾ ಇನ್ನೊಬ್ಬರ ಒಂದು ಸಾಮಾಜಿಕವಾಗಿ ಬೇರೆಯವರ ದೃಷ್ಟಿಯಲ್ಲಿ ತಪ್ಪಾಗ್ತಿರಬಹುದು ನಂದು, ಬಟ್ ನಾನು ಅದನ್ನು ಸರಿ ನಂಬಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ಅದು ಸರಿಯೇ ಆಗಿರ್ಬೇಕು ಅಂತೇನಿಲ್ಲ. ಸೊ ನಾನು ಇನ್ನೊಂದ್ಸಲ ನಾನು ನನ್ನನ್ನು ಕೇಳ್ಕೊಳ್ಬೇಕು, ಸರಿ ಇದು ತಪ್ಪಲ್ಲ ಅಂತ ನನ್ಗೆ ಗೊತ್ತಿದ್ಯಾ ಅಥವಾ ತಪ್ಪು ಅಂತ ನನ್ಗೆ ಗೊತ್ತಿದ್ಯಾ ಅಂತ ನಾನು ಕೇಳ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಆದರೂ ಸತ್ಯ ಇರಬಹುದಾ ಅಂತ ಹೇಳಿ ಅದನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ. ನನ್ಗೆ ಇಷ್ಟ ಆಗದೆ ಇರೋ ಕಾರಣಕ್ಕೆ ಅದು ಸತ್ಯ ಅಂತ ಹೇಳಿ ನಾನು ಒಪ್ಕೊಳ್ತಾ ಇಲ್ವಾ ಅಂತ ಮೂರನೇ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು. ಕೆಲವು ಸಲ ಸತ್ಯ ನಮ್ಮ ಪರವಾಗಿ ಇಲ್ಲ ಅಂತ ಹೇಳಿದ ತಕ್ಷಣ ನಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ನಾವು ಅದನ್ನ ಕೇಳ್ಕೊಳ್ಬೇಕು. ಈ ಮೂರೂ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಕೊಂಡ್ರೆ ಬಹುಶಃ ನಾವು ಆತ್ಮಾವಲೋಕನ ಮಾಡ್ಕೊಂಡು ಹಾಗೆ ಅಂತ ಹೇಳಿ ನನ್ಗನ್ಸುತ್ತೆ. ಕೆಲವು ಸಲ ನಮಗೆ ಇಷ್ಟ ಆಗದಿದ್ರು ಕೂಡ ಅದು ಸತ್ಯ ಆಗಿರಬಹುದಲ್ವಾ. ಆವಾಗ ನಾವು ಅದನ್ನ ಒಪ್ಕೊಳ್ಳೋದನ್ನ ಒಪ್ಕೊಂಡು ತಿದ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಹೆಚ್ಚಿನವರು ನೀವು ಹೇಳಿದಾಗೆ ನಮ್ಮ ತಪ್ಪನ್ನ ತೋರಿಸಿಕೊಟ್ಟಾಗ ನಾವು ಅದನ್ನ ತಿದ್ಕೊಳ್ಳುವ ಬದಲಾಗಿ ಅವರಲ್ಲಿ ತಪ್ಪುಗಳನ್ನ ಹುಡುಕೋದಕ್ಕೆ ಹೋಗ್ತಾರೆ. ಬಟ್ ಅದೇನು ನಮ್ಗೆ ಪ್ರಯೋಜನ ಆಗೋದಿಲ್ಲ. ಆ ಸಮಯದಲ್ಲಿ ಆ ಮೊಮೆಂಟ್ ಅನ್ನೋದು ಹೀಟ್ ಆಗತ್ತೆ, ಒಂದಿಷ್ಟು ಮಾತಿನ ಚಕಮಕಿಗಳಾಗಬಹುದು ಅಷ್ಟೇ ಬಿಟ್ರೆ ನಾವು ನಮ್ಮ ಪ್ರೋಗ್ರೆಸ್ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ. ನಾವು ಮತ್ತೆ ಅದೇ ಕನ್ಫರ್ಮೇಶನ್ ಬಯಸ್ ಅಲ್ಲಿ ಜೀವನ ಪೂರ್ತಿ ಕತ್ಲಲ್ಲಿ ಇರ್ತೇವೆ. ನಾವು ಅಂದ್ಕೊಂಡಿದ್ದೇ ಸತ್ಯ ಅಂತ. ಬಾವಿಯೊಳಗಿನ ಕಪ್ಪೆ ಇರುತ್ತೆ ನೋಡಿ, ಬಾವಿನೇ ದೊಡ್ಡದು ಅಂತ ಹೇಳಿ ಅಂದ್ಕೊಂಡಿರುತ್ತೆ. ಹೊರಗಡೆ ಒಂದು ಸಮುದ್ರದ ಕಲ್ಪನೆಯೇ ಅದಕ್ಕೆ ಇರೋದಿಲ್ಲ.
1: ಹೌದು.
0: ಸೊ ನಾವು ಯಾವಾಗ ಈ ತರದ ಒಂದು ಇವಳು ಒಳ್ಳೆಯವಳು, ಇವಳು ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಸೊ ಇವಳು ಒಳ್ಳೆಯವಳು, ಇವನು ಟಾಲ್ ಆಗಿ ಹ್ಯಾಂಡ್ಸಮ್ ಆಗಿದ್ದಾನೆ ಸೊ ಇವನು ಒಳ್ಳೆಯವನು, ನಾವು ಹೊರಗಡೆಯ ಒಂದು ರೂಪಕ್ಕೆ ಅಥವಾ ಇವಳು ಕಪ್ಪುಗಿದ್ದಾಳೆ ಇವಳು ಒಳ್ಳೆಯವಳಲ್ಲ, ನಾವು ಅವರ ರೂಪದ ಮೇಲೆ ಅವರ ಗುಣವನ್ನು ಕೂಡ ಇವತ್ತು ಜಡ್ಜ್ ಮಾಡೋ ಲೆವೆಲ್ ಗೆ ಬಂದಿದ್ದೇವೆ.
1: ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್.
0: ಹೌದು, ಆತರ ನಾವು ಮಾಡ್ತೇವೆ. ಅಥವಾ ಒಂದು ಸಲ ಅವ್ರು ಏನೋ ತಪ್ಪು ಮಾಡಿದ್ರು ಸೊ ಅವ್ರು ಯಾವತ್ತೂ ಕೂಡ ತಪ್ಪೇ ಮಾಡುವವರು, ಒಂದು ಸಲ ಸರಿ ಮಾಡಿದ್ದಾರೆ ಸೊ ಯಾವತ್ತೂ ಸರಿ ಮಾಡ್ತಾರೆ. ಈ ತರದ ಒಂದು ಬಯಸ್ಗಳನ್ನ ಇಟ್ಕೊಂಡಿದ್ರೆ ತುಂಬಾ ಜೀವನದಲ್ಲಿ ಕಷ್ಟ ಆಗತ್ತೆ. ಎಷ್ಟೋ ಸಲ ಜೀವನದ ಸತ್ಯಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳದೆ ಇರುವಷ್ಟರ ಮಟ್ಟಿಗೆ ಕತ್ತಲೆಯಲ್ಲಿ ಬದುಕಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ, ನಾನ್ ಯಾವಾಗ್ಲೂ ಹೇಳೋದು, ಯಾವುದೇ ಒಂದು ನಮ್ದು ಒಪಿನಿಯನ್ ಇರ್ಲಿ, ಆಗ್ಲೇ ನಾನು ಹೇಳಿದೆ ಫ್ಯಾಕ್ಟ್ ಮತ್ತೆ ಒಪಿನಿಯನ್ ಎರಡೂ ಕೂಡ ಸೇಮ್ ಅಲ್ಲ ಅಲ್ವಾ. ಇದೆಲ್ಲ ನಮ್ಮ ಒಪಿನಿಯನ್ಗಳು ಏನಿದೆ ಇದು ಯಾವತ್ತೂ ಕೂಡ ಒಂದೇ ರೀತಿ ಇರಬಾರ್ದು. ಇದು ಒಂದೇ ರೀತಿ ಇದ್ದಷ್ಟು ನಾವು ಕಷ್ಟಗಳನ್ನು ಅನುಭವಿಸ್ತೇವೆ. ಇವತ್ತು ನನ್ಗೆ ಸರಿ ಅಂತ ಹೇಳಿ ಕಂಡಿದ್ದು, ನಾಳೆ ಅದು ತಪ್ಪು ಅಂತ ಹೇಳಿ ಗೊತ್ತಾದಾಗ್ಲೂ ನಾನು ಅದನ್ನ ಸರಿ ಅಂತಾನೆ ವಾದಿಸ್ದ ಬಂದ್ರೆ ಕಷ್ಟದಲ್ಲಿ ಸಿಕ್ಕೊಳ್ಳೋದು ಯಾರು? ನಾನೇ. ಬಿಕಾಸ್ ಆಫ್ ನನ್ ಒಪಿನಿಯನ್ ಇಂದಾಗಿ ನಾನು ಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇದ್ದೀನಿ.
1: ಅದಕ್ಕೆ ಅದು ಇಂಗ್ಲಿಷ್ ವಿಂಗ್ಲಿಷ್ ಅಂತ ಒಂದ್ ಪಿಕ್ಚರ್ ಬಂದಿದ್ದಿತ್ತು, ಆ ಪಿಕ್ಚರ್ ಹಂಗ ಅದೇ ಹೇಳುದು, ಡೋಂಟ್ ಬಿ ಜಡ್ಜ್ಮೆಂಟಲ್ ಅಂತ. ಹಂಗೆ ಅಲ್ದ ಅದು?
0: ಹೌದು.
1: ಸೊ ಯಾವ್ದ್ರ ಬಗ್ಗೆನು ಯಾರ ಬಗ್ಗೆನು ಡೋಂಟ್ ಬಿ ಜಡ್ಜ್ಮೆಂಟಲ್, ಅವ್ರು ಹಿಂಗೆ ಅವ್ರ ಹಂಗೆ, ಡೋಂಟ್ ಗೋ ಟು ಅ ಕನ್ಕ್ಲೂಷನ್. ಯಾಕೆಂದ್ರೆ ಎವ್ರಿ ಮೂಮೆಂಟ್ ಎವ್ರಿ ಟೈಮಿಗೆ ಪ್ರತಿಯೊಬ್ಬರದ್ದು ರೂಪ ವರ್ತನೆ ಎಲ್ಲ ಬದಲಾವಣೆ ಆತಾ ಇರತ್ತೆ, ಯಾವುದೂ ಪರ್ಮನೆಂಟ್ ಅಂತಾನೆ ಇರಲ್ಲ. ಸ್ವರ್ಣ ಅಂದ್ರೆ ಹೀಗೆ, ಜ್ಯೋತಿ ಅಂದ್ರೆ ಹೀಗೆ, ಮತ್ತೊಬ್ರಂದ್ರೆ ಹಾಗೆ, ಇಟ್ ಇಸ್ ನಾಟ್ ಫಿಕ್ಸ್ಡ್.
0: ಸಿಚುವೇಶನ್ ಚೇಂಜ್ ಆದಾಗ ನಮ್ಮ ಬಿಹೇವಿಯರ್ ಕೂಡ ಚೇಂಜ್ ಆಗ್ತಾ ಇರತ್ತೆ ಅಲ್ವಾ?
1: ಕರೆಕ್ಟ್
0: ಅಲ್ವಾ. ನೋಡಿ, ನಾವು ಮನೆಯಲ್ಲೇ ಇದ್ದಾಗ ಒಬ್ಬರೇ ಇದ್ದಾಗ ನಾವು ಹೇಗಿರ್ತೇವೆ? ಯಾವುದೋ ಒಂದು ಹರಿದ ಡ್ರೆಸ್ ಆದ್ರೂ ನಮ್ ಕಂಫರ್ಟೇಬಲ್ ಆಗಿದೆ ಅಂತ ಹೇಳಿ ಹಾಕೊಂಡು ಕುತ್ಕೊಂಡಿರ್ತೇವೆ, ಅದರಲ್ಲಿ ಹ್ಯಾಪಿಯಾಗಿರ್ತೇವೆ ಕೂಡ. ಅದೇ ಹೊರಗಡೆ ಒಂದ್ ನಾಲ್ಕು ಜನರ ಹತ್ರ ಹೋಗುವಾಗ ನಾವು ಜನ ಏನ್ ಯೋಚನೆ ಮಾಡ್ತಾರೆ, ಜನ ಏನ್ ಹೇಳ್ತಾರೆ ಅಂತ ಹೇಳಿ ನಾವು
1: ಚಂದದ
0: ಹಾಕೊಂಡು, ಅದ್ ನಮ್ಗೆ ಎಷ್ಟೇ ಇರಿಟೇಷನ್ ಕೊಡ್ತಾ ಇರ್ಲಿ,
1: ಗನಂದ್
0: ಅಲ್ವಾ, ನಮ್ಗದು ಚುಚ್ತಾ ಇರ್ಲಿ, ನಮ್ಗದು ಇರಿಟೇಷನ್ ಕೊಡ್ತಾ ಇರ್ಲಿ, ಸೆಕೆ ಆಗ್ತಾ ಇರ್ಲಿ, ಏನೇ ಆಗ್ತಾ ಇರ್ಲಿ, ನಾವು ಅದನ್ನ ಹಾಕೊಂಡು ಹೋಗ್ತೇವೆ. ಅದು ನಮ್ಮ ಒರಿಜಿನಲ್ ಪರ್ಸನಾಲಿಟಿ ಅಲ್ಲ ಅಲ್ವಾ. ಹಾಗಂತ ಹೇಳಿ ನಾನು ಚೇಂಜೇ ಆಗಲ್ಲ, ಇಲ್ಲ ನಾನು ಕಂಫರ್ಟೇಬಲ್ ಆಗಿ ಇರ್ಬೇಕು, ನಾನು ಹರ್ದದನ್ನೇ ಹೊರಗಡೆ ಹಾಕೊಂಡು ಹೋಗ್ತೇನೆ ಅಂತ ನಾನು ಯಾವಾಗ್ಲೂ ಎಣಸಕ್ಕಾಗತ್ತಾ? ಇಲ್ಲ, ಹಾಗಂದ ಮಟ್ಟಿಗೆ ನಾನು ಚೆನ್ನಾಗಿಯೇ ಕಾಣ್ಬೇಕು, ಮನೆಯಲ್ಲೂ ನಾನು ಚುಚ್ಚುದನ್ನೇ ಹಾಕೊಂಡು ಅಲ್ಲಿ ಮನೆಯಲ್ಲಿ ಇರ್ಬೇಕಾದ್ರು ಅದನ್ನೇ ಹಾಕೊಂಡಿರ್ತೇನೆ ಅಂತ ಹೇಳೋ ನಿರ್ಧಾರಕ್ಕೆ ಬರಕ್ಕಾಗತ್ತಾ? ಇಲ್ಲ. ಅಂದ್ರೆ ಸಿಚುವೇಶನ್ ಬಂದಾಗ ಬೇರೆ ಬೇರೆ ರೀತಿಯಾಗಿ ನಾವು ವರ್ತಿಸ್ತೇವೆ. ಒಂದೇ ರೀತಿಯಲ್ಲಿ ವರ್ತನೆ ನಮ್ದು ಯಾವತ್ತೂ ಕೂಡ. ಈ ಕನ್ಫರ್ಮೇಶನ್ ಬಯಸ್ ಅನ್ನೋದು ಹೇಗಂತ ಹೇಳಿದ್ರೆ ಅದು ಯಾವತ್ತಿದ್ರು ಸೇಮ್, ನಾನ್ ಬದಲೇ ಆಗಲ್ಲ. ನಾನು ಅವನ್ ಸ್ವಾರ್ಥಿ ಅಂತ ನಾನು ಅನ್ಕೊಂಡಿದ್ದೀನಿ, ಅವನ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವನ್ ಸ್ವಾರ್ಥಿನೇ ನನ್ನ ದೃಷ್ಟಿಲಿ. ಅದು ನನ್ನ ಒಪಿನಿಯನ್, ಅದು ಫ್ಯಾಕ್ಟ್ ಆಗಿರ್ಬೇಕು ಅಂತೇನಿಲ್ಲ. ಸೊ ನಾವು ಈ ತರ ಒಂದು ಫರ್ಮ್ ಬಿಲೀಫ್ ಅಂತ ಏನು ಇದೆ ಹೇಳ್ತೇವೆ, ಅದನ್ನ ಇಟ್ಕೊಳ್ದೆ ಕಾಲಕಾಲಕ್ಕೆ ಸರಿಯಾಗಿ ಚೆಕ್ ಮಾಡ್ತಾ, ಡಬಲ್ ಚೆಕ್ ನಮ್ಮ ಮನಸ್ಸಿನ ಸ್ಥಿತಿಯನ್ನ, ನಮ್ಮ ಒಪಿನಿಯನ್ಸ್ ಅನ್ನ ಕಾಲಕಾಲಕ್ಕೆ ತಕ್ಕ ಹಾಗೆ ಡಬಲ್ ಚೆಕ್ ಮಾಡಿ ಬದಲಾವಣೆ ಮಾಡ್ಕೊಳ್ತಾ ಬಂದ್ರೆ ನಾವು ಜೀವನದಲ್ಲಿ ತುಂಬಾ ಸಂತೋಷವಾಗಿರ್ಬಹುದು ಅಂತ ನಂದೊಂದು.
1: ಒಳ್ಳೆ ಮಾತು ಇದು ಮಾತ್ರ, ಯಾಕೆಂದ್ರೆ ಯಾವುದೇ ವಸ್ತು, ಯಾವುದೇ ಪರಿಸ್ಥಿತಿ, ಯಾವುದೇ ವ್ಯಕ್ತಿ ಒಂದೇ ತರ ಇರ್ಪೋದಿಲ್ಲ. ಅದು ಸಮಯಕ್ಕೆ, ಕಾಲಕ್ಕೆ, ಅವರವರ ವಿಷಯ ಸಂಬಂಧಿಸಿದಂತೆ ಅದು ಬದಲಾತಾ ಹೋತ. ಹಾಂಗಾಗಿ ಡೋಂಟ್ ಬಿ ಜಜ್ಮೆಂಟಲ್. ಅಥವಾ ಯಾವುದೇ ಸತ್ಯ ಇದ್ರೂ, ಸುವರ್ಣ ಮೇಡಮ್ ಹೇಳಿದಂಗೆ, ಒಂದ್ಸಲ ನಮ್ಮ ಬಗ್ಗೆನೆ ಸತ್ಯ ಹೇಳಿದಾಗ ಸತ್ಯನ ಸುಳ್ಳು ಅಂತ ನಾವೇ ಒಂದ್ಸಲ ಅನಲೈಸ್ ಮಾಡ್ಕೊಂಬ. ಇದು ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ತುಂಬಾ ಒಳ್ಳೇದು. ಹಾಗೆ ಒಂದ್ ಒಳ್ಳೆ ಟಾಪಿಕ್, ತುಂಬಾ ಸೀರಿಯಸ್ ಇತ್ತು ಈ ಟಾಪಿಕ್ ಮಾತ್ರ. ಎಷ್ಟು ಜನಕ್ಕೆ ಇದೆ ಇಷ್ಟ,
0: ಎಷ್ಟೋ ಸಂಬಂಧಗಳು ಮುರಿದು ಬೀಳುವುದು ಇದೇ ಕನ್ಫರ್ಮೇಶನ್ ಬಯಸ್ ಇಂದ, ಎಷ್ಟೋ ಸಂಬಂಧಗಳು ಉತ್ತಮಗೊಳ್ಳೋದು ಕೂಡ ಇದರಿಂದ ಕೂಡ ಆಗಿರ್ಬೋದು. ನಾನು ಹೇಳ್ದಲ್ಲ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜ್ ಇದೆ ಅಂತ ಹೇಳಿ ಗೊತ್ತಾದಾಗ ಅದನ್ನ ಉಪಯೋಗಿಸ್ಕೊಂಡು, ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಿದಾಗ ಅದನ್ನ ಬದಲಾಯಿಸಿಕೊಂಡು, ನಮ್ಮನ್ನು ನಾವು ಬದಲಾಯಿಸಿಕೊಳ್ತಾ ಉತ್ತಮವಾಗುವ ಕಡೆಗೆ, ಕೆಳಗಡೆ ಹೋಗೋದು ಕೂಡ ಬದಲಾವಣೆನೆ, ಬಟ್ ಅದಲ್ಲ, ನಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸುವಂತಹ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಹೋದ್ರೆ ತುಂಬಾ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ.
1: ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಮೇಡಮ್ಗೆ.
0: ನಿಮಗೂ ಕೂಡ ಥ್ಯಾಂಕ್ ಯು.
1: ಸೊ ಪ್ರಿಯ ಕೇಳುಗರೆ, ಈ ಸಂಚಿಕೆ ನಿಮ್ಮಲ್ಲೂ ನಮ್ಮಲ್ಲೂ ಒಂದೊಂದ್ ಚೂರು ಬದಲಾವಣೆ, ನಮ್ಮನ್ನೇ ನಾವು ಅನಲೈಸ್ ಮಾಡ್ಕೊಂಬ ಹಂಗೆ ಒಂದು ಯೋಚನೆಗೆ ಹತ್ತಿಸಿದ್ರೆ ಭಾರಿ ಒಳ್ಳೇದು, ಅದು ನಮ್ಮ ಯಶಸ್ಸು. ಹಾಗೆಯೇ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಂತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ಜೊತೆ. ಪ್ರಿಯ ಮನಸ್ಸೆಯಲ್ಲೇ ಬತ್ತ, ಇದು ರೇಡಿಯೋ ಕುಂದಾಪುರ 89.6 FM, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ಹಾಯ್ ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಈಗ ಅಕ್ಟೋಬರ್ 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧೀಯ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಂಡ್ಲಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಂಡ್ಲಕ್ಕ, ಅಂದ್ರೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
1: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ತನಕ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ಕನಸು ಕಂಡು ಕಣ್ಣಿಗೆ ನಿರ್ಮಿಸುತ್ತ ಎಂತ ಹೇಳುದು.
1: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಇವತ್ತು ಕೇಳೆ ಸಖಿಯಲ್ಲಿ ನಮ್ಮೊಟ್ಟಿಗೆ ಯಾರು ಸಖಿ ಇದ್ದಾರೆ ಅಂತ ಕೇಳಿದ್ರೆ, ಇವರು ಕಲ್ಪನಾ ಭಾಸ್ಕರ್ ಅವರು, ಪರಿಸರ ಪ್ರೇಮಿಯವರು. ಇವರು ಎಂತ ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ನಾವು ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ಗಳನ್ನ ಬಳಸ್ತೇವೆ. ಬಳಸಿ ಎಂತ ಮಾಡ್ತೀವಿ, ಜಸ್ಟ್ ಬಿಸಾಡ್ತೀವಿ. ಬಿಸಾಡ್ತೀವಿ ಅಂದ್ರೆ ಡಸ್ಟ್ ಬಿನ್ನಿಗೆ ಹಾಕೋದು, ಇಲ್ಲ ಕೆಲವರು ಟಾಯ್ಲೆಟ್ಗೆ ಹೊರದೊರೆದು ಹಾಕೋದು, ಇಲ್ಲ ಕೆಲವರು ಸುಟ್ಟು ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ಒಂದು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಕೊಂಡು ಅಷ್ಟಪ್ಪ ಕೆಲಸ ಅದ್ರ ಮೇಲೆ ಮಾಡ್ಕಾದ್ರೆ ಅದೆಷ್ಟು ಕಷ್ಟ ಅಲ್ದ. ಎಷ್ಟೋ ಸಲ ಹೆಣ್ಮಕ್ಳು ಇರಿಟೇಟ್ ಆಗೋದು ಬರೀ ಅವರ ಮೆನ್ಸ್ಟ್ರೇಷನ್ ಸೈಕಲ್ ಇಂದ ಮಾತ್ರ ಅಲ್ಲ, ಆ ಮೆನ್ಸ್ಟ್ರೇಷನ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಇದು ಕೂಡ ತುಂಬಾ ಇರಿಟೇಟ್ ಮಾಡತ್ತೆ. ಎಲ್ಲ ಹೊರಗಡೆ ಹೋಗಿರ್ತಾರೆ, ಆ ಪ್ಯಾಡ್ ಎಲ್ಲಿ ಬಿಸಾಡೋದು, ಬೇರೆ ಚೇಂಜ್ ಮಾಡ್ಕೊಂಡು, ಇಂಥದ್ದೆಲ್ಲ ಸಂದಿಗ್ಧತೆ ಹೆಣ್ಣು ಮಕ್ಕಳಿಗೆ ಹಾಪು ತುಂಬಾ ಇತ್ತು. ನಮ್ಮ ಅತಿಥಿ, ಇವತ್ತಿನ ಅತಿಥಿ ಕೇಳೆ ಸಖಿಯಲ್ಲಿ ಕಲ್ಪನಾ ಭಾಸ್ಕರ್ ಅವರು ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಮಾತಾಡ್ತಾರೆ. ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ಏನಂಬುದನ್ನ ನಾವೆಲ್ಲ ಒಟ್ಟಾಗಿ ಸಮಾಕೆಂಬ, ಇದು ನಮಗೂ ಬೇಕು ಅನಿಸಿದ್ರೆ ಕೇಂದ್ಮೇಲೆ ಖಂಡಿತ ಅದನ್ನ ಬಳಸ್ಕೋಬಹುದು. ನಮಸ್ಕಾರ ಕಲ್ಪನಾ ಭಾಸ್ಕರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೇಗಿದ್ರಿ, ಹುಷಾರಿದ್ರಿಯಾ?
3: ಹುಷಾರಿತ್ತಲ್ಲ.
2: ಭಾರಿ ಚಟುವಟಿಕೆಯ ಕಲ್ಪನಾ ಭಾಸ್ಕರ್ ಅವರು. ಈಗ ಕಲ್ಪನಾ ಮೇಡಮ್ ಹೇಳಿ, ನೀವು ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು, ಅದನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಅಂಬುದು ಕೂಡ ಅದನ್ನ ಒಂಚೂರು ಹೇಳಿ ಡೀಟೇಲ್ ಆಗಿ.
3: ಖಂಡಿತ, ನಾನು ಹೇಳುವ ವಿಚಾರ ಅಂತ ಹೇಳಿದ್ರೆ, ಒಂದು ಬಾಳೆ ನಾರಿನಿಂದ ಮಾಡಿದಂತ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳ್ತಾ ಇದ್ದೇನೆ.
2: ಬಾಳಿ ಬಳ್ಳಿಗೆ ನಾವು ಹೂ ಕಟ್ಟುತ್ತ, ಅದ್ರಂಗೆ ಸ್ಯಾನಿಟರಿ ಪ್ಯಾಡ್ ಮಾಡತ್ತಂದ್ ಗೊತ್ತಿಲ್ಲ.
3: ಅದೇ ವಿಶೇಷ ಇದ್ರಲ್ಲಿ, ಯಾಕಂದ್ರೆ ಅದು ತುಂಬಾ ಹೈಜೀನ್, ಹಾಗಾಗಿ ಹೂ ಕಟ್ಟತ್ರೆ.
2: ಕರೆಕ್ಟ್.
3: ಅದರಿಂದ ಮಾಡ್ದಂತ ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೇವೆ. ಅದು ಹೇಳಕ್ ಉದ್ದೇಶನೂ ಮತ್ತೆಂತ ಅಂತ ಹೇಳಿದ್ರೆ, ಈಗ ನಾವು ಬಳಸುತ್ತಲ್ಲ ಈ ಡಿಸ್ಪೋಸಬಲ್ ಪ್ಯಾಡ್ಸ್ಗಳು, ಅದ್ರೊಳಗೆ ಆಕ್ಚುಲಿ 4 ಪ್ಲಾಸ್ಟಿಕ್ ಅಷ್ಟು ಪ್ಲಾಸ್ಟಿಕ್ ಅಂಶ ಅದ್ರಲ್ಲಿ ಉಂಟು. ಜೊತೆಗೆ ಅದರಲ್ಲಿ ಏನ್ ನಮ್ಮ ಬ್ಲೀಡಿಂಗ್ ಅನ್ನ ಅಬ್ಸಾರ್ಬ್ ಮಾಡುತ್ತಲ್ಲ, ಅದಕ್ಕೊಂದೆಂತದ್ದು ಸೆಲ್ಲರ್ ಫೈಬರ್ ಅಂತ ಹೇಳ್ತಾರೆ. ಆ ಫೈಬರ್ ಮಾಡೋದು ಸಹ ಮರ ಕಡ್ದಂಬರ್, ಆ ಮರ ಕಡ್ದು ಮಾಡೋದು. ಹಾಗಾಗಿ ಪರಿಸರಕ್ಕೆ ಎರಡು ರೀತಿ ಹಾನಿ, ಇದ್ 4 ಪ್ಲಾಸ್ಟಿಕ್ ಜರಿ ಬೀಳುದು, ಮತ್ತೊಂದ್ ಬದಿಯ ಮರ ಕೊಡುದು, ಎರಡು ರೀತಿ ಪರಿಸರಕ್ಕೆ ಹಾನಿ ಆಗ್ತಾ ಉಂಟು. ಮತ್ತಪ್ಪ ಆ ಮರ ಬ್ಲೀಚಿಂಗ್ ಮಾಡ್ತಾರ ಅವ್ರು ಬೆಳ್ಳಗ್ ಮಾಡೋಕೆ, ಆ ಬ್ಲೀಚಿಂಗ್ ಮಾಡೋಕೆ ಏನ್ ಕೆಮಿಕಲ್ ಉಪಯೋಗಿಸ್ತಾರ, ಅದರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿ ಆಗ್ತಿತ್ತು ಅಂತ ಹೇಳಿ, ಇದಂದ್ರೆ ಇವತ್ತು ಮೆಡಿಕಲ್ ಸೈನ್ಸ್ ಹೇಳ್ತಾ ಉಂಟು ಇದ್ರ ಬಗ್ಗೆ. ಹಾಗಾಗಿ ನಾವು ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 40 ಈ ಮೆನ್ಸೆಸ್ಟ್ರಲ್ ಸೈಕಲ್ ಪಾಸ್ ಆತ್ಲಂತ, ಅದು ಪಾಸ್ ಆದವಾಗ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದ್ 10-12 ಪ್ಯಾಡ್ ಲೆಕ್ಕ ಹಾಕಿ, 12 ತಿಂಗಳಿಗೆ ಎಷ್ಟಾಯ್ತು, 40 ಎಷ್ಟಾಯ್ತು.
2: ಕರೆಕ್ಟ್
3: ಮಾಡಿ ಅದೊಂದು ಹೇಳ್ರಿ, ಹೆಚ್ಚು ಕಮ್ಮಿ ಒಂದು 60,000 1.5 lakh ನಾವು ಖರ್ಚು ಮಾಡಿ ನಾವು ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ತಂದ್ಕಂತಿತ್ತಂದ್ ನಮ್ಗೆ ಗೊತ್ತಿಲ್ಲ.
2: ಓಕೆ.
3: ಅಂದ್ರೆ ಆ ಕೆಮಿಕಲ್ ಇಂದ ನಮ್ ತುಂಬಾ ಅಂದ್ರೆ ಈಚಿಂಗ್, ರ್ಯಾಶಸ್, ಕಡೆಗೆ ಗರ್ಭಕೊರಳಿನ ಕ್ಯಾನ್ಸರ್ ಅಂತಲ್ಲ ಅದು ಬಪ್ಪದ ಇದ್ರಿಂದ ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾ ಇದ್ರು. ನಂತರ ಲೇಟ್ ಮಕ್ಕಳ ಅಪ್ಪದ ಕ್ರಾಂಪ್ಸ್, ಹೊಟ್ಟೆ ನೋವು ಬಪ್ಪದ, ನಾವೆಲ್ಲ ಸಣ್ಣಕಿಪ್ಪತ್ತಿಗೆ ಬಟ್ಟೆ ಉಪಯೋಗಿಸ್ತಿದ್ದಿತ್ತು.
2: ಕರೆಕ್ಟ್.
3: ಕಾಟನ್ ಬಟ್ಟೆ ಚಂದ ಮಾಡಿ ಒಗ್ದು ಒಣಸಿ ಅದನ್ನ ಉಪಯೋಗಿಸ್ತಿದ್ದಿತ್ತು. ಹಂಗಾಗಿ ನಾವೆಲ್ಲ ಕಾಲೇಜಿಗೆ ಹೋಗ್ತಾರ, ನಾವು ಶಾಲೆಗೆ ಹೋಗಪ್ಪ, ಹೈಸ್ಕೂಲಿಗೆ ಅಪ್ಪತ್ತಿಗೆ 40 ಹೆಣ್ಮಕ್ಳಿದ್ರೆ ಒಂದು 2-3 ಹೊಟ್ಟೆ ನೋವು ಅಂತ ಕೇಳಿತ್ತು.
2: ಕರೆಕ್ಟ್.
3: ಆದ್ರೆ ಇವತ್ತು 40 ಇದ್ರೆ 36 ಹೊಟ್ಟೆ ನೋವು ಮನೆ ಮನೆ ಕಂತರು 3 ಅದೆಲ್ಲವುದು ಇದರಿಂದ ಅಂತೇಳಿ ನಮ್ಗೆ ಅನ್ಸ್ತಿತ್ತು. ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಹೇಳ್ತಾ ಇತ್ತು, ನಮ್ಮ ಆಯುಷ್ ಡಾಕ್ಟರ್ ಎಲ್ಲ ಹೇಳ್ತಾ ಇದ್ರು ಅದಿಂದೇ ಬರ್ತಾ ಉಂಟು ಅಂತೇಳಿ ಹೇಳ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಇದ್ರ ಬಗ್ಗೆ ಒಂಚೂರ ಇದ್ ಮಾಡ್ತಾ ಇರುವತ್ತಿಗೆ ನನಗೊಂದು ಬಾಳೆನಾರಿನ ಸ್ಯಾನಿಟರಿ ಪ್ಯಾಡ್ ಗೊತ್ತಾಯ್ತು. ಅದು ಕೇರಳದಿಂದ ಮಾತಾ ಅಮೃತಾನಂದಯ್ಯ ಮೈ ಅವರದ್ದು ಒಂದು ಆಶ್ರಮದಾಗೆ ಸೌಖ್ಯಂ ಫೌಂಡೇಶನ್ ಅಂತೇಳಿ ಉಂಟು, ಅದರಿಂದ ಮಾಡ್ತಾ ಇದ್ರು ಅವರು. ಅದನ್ನ ಫಸ್ಟ್ ನಾನು ತಕೊಂಡು ಉಪಯೋಗಿಸಿದೆ. ಉಪಯೋಗಿಸ್ ಒಂದ್ ಸರಿ ನಾವು ತಕೊಂಡ್ರೆ ಒಂದ್ ನನ್ನ ಮಗ ನಾನ್ ತಗೊಂಡದ ಒಂದ್ 7-8 ವರ್ಷದ ಹಿಂದೆ, 10 ವರ್ಷ ಆಯ್ತದ ಪ್ರಾರಂಭ ಆಗಿ. 5 ವರ್ಷ ಉಪಯೋಗಿಸ್ಲಕ್ ಹೆಚ್ಚು ಕಮ್ಮಿ 5 ವರ್ಷ ಉಪಯೋಗಿಸಿದೆ ನಾನು.
2: ಅಂದ್ರೆ
3: ರೀಯೂಸೇಬಲ್ ಪುನಃ ವಾಶ್ ಮಾಡಿ ಉಪಯೋಗಿಸುವಂತದ್ದು. ಮತ್ತೆ ಬಾಳೆನರ ಆದ್ರಿಂದಾಗಿ ಅದು ಬೇಗ ಒಣಗತ್ತೆ. ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಈ ಪರಿಸರಕ್ಕೆ ನಂಗ್ ಸ್ವಲ್ಪ ಪರಿಸರದ ಬಗ್ಗೆ ತುಂಬಾ ಕಾಳಜಿ, ಅದರಿಂದಾಗಿ ಇದನ್ನ ಆರೋಗ್ಯ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ ಜೊತೆಗೆ ಪರಿಸರವನ್ನು ನಾವು ಇಷ್ಟು ಹಾಳು ಮಾಡ್ತಾ ಉಂಟು. ಇಡೀ ಪ್ರಪಂಚದ ಹೆಣ್ಮಕ್ಳನ್ನ ತಕೊಂಡ್ರೆ, ಮಹಿಳಾ ಪಾಪ್ಯುಲೇಷನ್ ತಕೊಂಡ್ರೆ, ಒಂದ್ ದಿನಕ್ಕೆ ಹೆಕ್ಟರ್ ಗಟ್ಟಲೆ ಭೂಮಿ ಮುಚ್ಚುವತ್ತಂಬ ರೀತಿ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಷ್ಟು ಒಂದ್ ಹೆಕ್ಟರ್ ಮುಚ್ಚಿ ಹೋಗುವಷ್ಟು ಸ್ಯಾನಿಟರಿ ಪ್ಯಾಡ್ ಬಳಕೆ ಆಗ್ತ ಅಂತೇಳಿ. ಅದು ಬಿದ್ರೆ ಭೂಮಿ ಅಂತ ಕತ್ ಒಂದ್ ಪ್ಯಾಡ್ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗೋಕೆ ಅಂದ್ರೆ ಡಿಕಂಪೋಸ್ಟ್ ಆಗೋಕೆ 850-900 ವರ್ಷ ಬೇಕಂತ.
2: ಓ,
3: ನಾವ್ ಇವತ್ ಹಾಕದ ಕಸ ನಾವಲ್ಲ, ನಮ್ ಮಕ್ಕಳಲ್ಲ, ಮರಿಮಕ್ಕಳಲ್ಲ, ಎಷ್ಟೋ ಜನರೇಷನ್ ಪಾಸ್ ಆರು, ನಾವ್ ಹಾಕದ ಕಸ ಅಲ್ಲೇ ಇರತ್ತೆ.
2: ಕರೆಕ್ಟ್.
3: ನಾವ್ ಇದ್ರ ಬಗ್ಗೆ ನಾವ್ ಸ್ವಲ್ಪ ಚಿಂತನೆ ಮಾಡ್ಲೇಬೇಕಲ್ಲ. ಹೆಚ್ಚಿನ ಗೊತ್ತಿರುದಿಲ್ಲ, ನನ್ಗೆ ಹೇಳ್ದವಾಗ ಇಷ್ಟು ಸಮಸ್ಯೆ ಉಂಟ ಇದಕ್ಕ ಕೇಳ್ತಾರೆ. ಖಂಡಿತ ಇದ್ ನಾವ್ ಅರ್ಥ ಮಾಡ್ಕೊಂಡ್ಲೇಬೇಕಾದಂತ ವಿಚಾರ. ಅದರಿಂದಾಗಿ ನಾನೀಗ ಅದನ್ನೇ ಶಾಲಾ ಕಾಲೇಜಿಗೆ, ಈ ಸ್ವಸಹಾಯ ಸಂಘದಲ್ಲಿ, ಒಟ್ಟಾರೆ ಹೆಂಗಸರಿಗೆ ನನ್ನಿಂದ ಆದಷ್ಟು ಇದ್ರ ಮಾಹಿತಿಯನ್ನ ಕೊಡ್ತಾ ಬರ್ತಾ ಇದ್ದೆ. ಒಂದ್ ಫಸ್ಟ್ ನಾನು ಉಪಯೋಗಿಸಿದೆ, ಅದ್ರ ರಿಸಲ್ಟ್ ನಂಗೆ ಗೊತ್ತಾಯ್ತು.
2: ಏನಾಯ್ತು
3: ರಿಸಲ್ಟ್ ಅಂತ ಹೇಳ್ರಿ? ಈಗ ಈಚಿಂಗ್, ರ್ಯಾಶಸ್, ಅದೆಲ್ಲವೂ ಇದಾಗಿ ಹೆವಿ ಬ್ಲೀಡಿಂಗ್ ಸಹ ಅದು ಕಮ್ಮಿ ಆಯ್ತು. ನನಗೆ ರಿಸಲ್ಟ್ ನಂಗೆ ಗೊತ್ತಾದ ನಂತರ ಇದ್ರದ್ದು ಮಹತ್ವದ ಬಗ್ಗೆ ನಾ ಅರ್ತ್ಕೊಂಡು ಮತ್ತೆ ನಾನು ಅದನ್ನ ಸ್ಟಡಿ ಮಾಡಿದೆ. ಕಡೆಗೆ ಅಲ್ಲೂ ಸಹ ಏನಲ್ಲಿ ಮಾಡ್ತಾರೆ ಸೌಖ್ಯಂ ಫೌಂಡೇಶನ್ ಇಂದ, ಅವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ರೆ ಅದ್ರದ್ದು ಇಡೀ ವರ್ಲ್ಡ್ ವೈಡ್ ಇದ್ರ ಬಗ್ಗೆ ಇದಾಗ್ತಾ ಉಂಟು ಈಗ. ಅಂದ್ರೆ ತಿಳ್ಕೊಂಬಕ್ಕೆ ಅದ್ರದ್ದು ಎಷ್ಟೋ ಪೇಪರ್ಸ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ, ಹೊರದೇಶದಲ್ಲೂ ಸಹ ಅದ್ರದ್ದು ಸಬ್ಮಿಟ್ ಆಗಿದೆ, ಅದ್ರ ಮೇಲೆ ಸರ್ವೆ ಆಗಿದೆ. ಒಂದ್ ಅಂದ್ರೆ ತುಂಬಾ ನಿಮ್ಗೆ ರಿಸರ್ಚ್ ಪೇಪರ್ ಬೇಕಾದ್ರೆ ಸಿಗತ್ತೆ. ನೀವು ಸೌಖ್ಯಂ ಫೌಂಡೇಶನ್ ಇವಾರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಷಯ ಸಿಕ್ಕತ್ತೆ ಸೈಟ್ಗೆ. ಹಾಗಾಗಿ ನಾನು ಎಲ್ಲರಿಗೂ ಇದನ್ನ ಹೇಳಕ್ ಸ್ಟಾರ್ಟ್ ಮಾಡಿದೆ, ಉಪಯೋಗಿಸಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದರಿಂದ ನಂತರ ನಾನು ಒಂದಿಷ್ಟು ಕಾಲೇಜ್ಗಳಲ್ಲಿ ಹೋಗಿ ಹೇಳಿದೆ. ನಂತರ ಒಬ್ರು ನೆಕ್ಸಸ್ ಮಾಲ್ ಅಂದೇಳಿ ಮಂಗಳೂರಿನವರು, ಅವರು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿ ಕರ್ನಾಟಕದ ತುಂಬಾ ಶಾಲೆಗಳಿಗೆಲ್ಲ ಫ್ರೀ ಕೊಡೋಕೆ ಪ್ಲಾನ್ ಮಾಡ್ರು. ಅಂದ್ರೆ ಅದಕ್ಕೊಂದು ಒಂದು ಕಾರ್ಯಕ್ರಮನೇ ಅವ್ರು ಇದ್ ಮಾಡಿರು, ಅಂದ್ರೆ
2: ಅಭಿಯಾನ ತರ
3: ಮಾಡಿರು. ಅದಕ್ಕೆ ಆವಾಗ ನಾನು ಸಹ ಅವರನ್ನ ನನ್ಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಕೊಟ್ರಿ. ಇಲ್ಲಿಗೆ ನಾನು ಕುಂದಾಪುರದ ಒಂದು 3 ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೇಳಿ ಆ ಮಕ್ಕಳಿಂದ ಅದನ್ನು ಯಾರು ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಿ ಯಾರಿ ಬೇಕಿತ್ತು ಫಿಲ್ ಮಾಡಿ ಅಂತೇಳಿ ಅವ್ರು ಫಿಲ್ ಮಾಡಿದ್ರು. ನಂತರ ಅವರು ಅದನ್ನ ಸ್ಪಾನ್ಸರ್ ಮಾಡಿ ಆ ಮಕ್ಕಳಿಗೆಲ್ಲ ಕೊಡ್ತು. ನಂತರ ಇಡೀ ಭಾರತದಾದ್ಯಂತ ಈ ತರದ ತುಂಬಾ ಅಭಿಯಾನ ಮಾಡಿ ಅಡೋಲೆಸೆನ್ಸ್ ಅಂದ್ರೆ ಸಣ್ಣ ಈ ಮಕ್ಕಳಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಅವ್ರ ಸಮಸ್ಯೆ ಅಂತ ಆಗ್ತಾ ಉಂಟು ಈ ಪೀರಿಯಡ್ ಸಮಯದಲ್ಲಿ. ಅದನ್ನ ತಿಳ್ಕೊಂಡು ಇದನ್ನ ಕೊಟ್ಟ ನಂತರ, ಇದನ್ನ ಉಪಯೋಗಿಸಿದ ನಂತರ ಆ ಸಮಸ್ಯೆ ಪರಿಹಾರ ಸಿಕ್ಕಿತ್ತ. ಈ ರೀತಿಯ ಒಂದು ಅವರೊಟ್ಟಿಗೆ ಅವರದ್ದೊಂದು ಫೀಡ್ಬ್ಯಾಕ್ ಗಳನ್ನ ತಕ್ಕಂತ ಬಂದದ್ರಿಂದಾಗಿ 10,000 ಈ ಹುಡುಗಿಯರು ಅಂದ್ರೆ ಅಡೋಲೆಸೆನ್ಸ್ ಹುಡುಗಿಯರು ಅವ್ರ ಹತ್ರಲ್ಲಿ ನಾವು ಫೀಡ್ಬ್ಯಾಕ್ ತಕೊಂಡವಾಗ ಅವರದ್ದು ಆ ತರದ್ದೆಲ್ಲ ಅಂದ್ರೆ ಏನ್ ಅವರದ್ದು ನಾರ್ಮಲಿ ಎಲ್ಲ ಹೆಣ್ಮಕ್ಳಿ ಬರುವಂತ ಎಲ್ಲ ಸಮಸ್ಯೆಗಳು ಉಂಟಲ್ಲ ಅದೆಲ್ಲ ಸಾಲ್ವ್ ಆಗಿರುವುದು ಆ ಫೀಡ್ಬ್ಯಾಕ್ ಇಂದ ಗೊತ್ತಾಗಿದೆ. ಹಾಗಾಗಿ ಅಂದ್ರೆ ಇದು ಹೆಚ್ಚು ಜನರು ತಿಳ್ಕೊಳ್ಬೇಕು. ಒಟ್ಟಾರೆ ಪರಿಸರಕ್ಕೋಸ್ಕರ ಮತ್ತೆ ತಮ್ಮ ಹೆಲ್ತಿಗೋಸ್ಕರ, ತಮ್ಮ ಆರೋಗ್ಯ ರಕ್ಷಣೆಗಾಗಿ, ಪರಿಸರ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ, ಇದೆರಡು ಉದ್ದೇಶದಿಂದ ಈ ಯೂಸ್ ಅಂಡ್ ಥ್ರೋ ಇಂದ ಹೊರಗೆ ಬಂದು ಮರುಬಳಕೆಯ ಸ್ಯಾನಿಟರಿ ಪ್ಯಾಡ್ ಗಳನ್ನು ಪ್ರತಿಯೊಬ್ಬರು ಉಪಯೋಗಿಸ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಆಸ್ತಿಯೋ ಮನೆಯೋ ಚಿನ್ನವೋ ದುಡ್ಡವೋ ಮಾಡಿ ಇಟ್ಟು ನಮ್ಮ ಮಕ್ಳಿ ಮಾಡಿ ಇಡತ್ತೆ, ಅದರಿಂದ ಅವರಿಗೂ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ನನ್ನ ಮಗುವೆ 1 ಲಕ್ಷ ಸಂಬಳ ತಕೊಂಡ್ರು ಬಟ್ಲಿಗೆ ಇದನ್ನ ಕೊಯ್ನ ಐಕ ತಿಮ್ಕಾತಿಲ್ಲ.
2: ಕರೆಕ್ಟ್.
3: ಅನ್ನ ಬೇಕು. ಭೂಮಿಯೇ ಹಾಳಾಗಿ ಹೋರೆ ಬೆಳೆ ಬೆಳೆಯೋಕೆ ಇಲ್ದಿದ್ರೆ ಊಟ ಮಾಡೋದಂತ. ಹಾಗಾಗಿ ನಾವೇನ್ ನಮ್ಮ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ನಮ್ಗೆ ಏನ್ ಬೇಕು ಉಪಯೋಗಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಸರಿಯಾಗಿ ಬಿಟ್ಟು ಹೋಯ್ಕು. ಆದ್ರೆ ಇವತ್ತು ನಾವೆಂತ ಮಾಡ್ತಿತ್ತಂದ್ರೆ ಆದಷ್ಟು ಹಾಳು ಮಾಡಿ
2: ತೆಗ್ದೆಲ್ಲದನ್ನೇ ಹಾಳು ಮಾಡಿ.
3: ಕೆಲವ್ರು ಹೇಳ್ತಾರೆ ಇಲ್ಲ ನಾವು ಅದನ್ನೇ ಬಿಸಾಡುದಿಲ್ಲ ಸುಟ್ಟಾಕತ್ತಂತಾರೆ. ಸುಟ್ಟಾಕ್ರು ಸಹ
2: ಪ್ರಕೃತಿಗೆ
3: ಅಲ್ದ, ನಮ್ಮ ಉಸಿರಾಡು ಗಾಳಿ ಹಾಳಾಗ್ತಾ ಉಂಟು. ಹಾಗಾಗಿ ನಾವ್ ಇದೆಲ್ಲ ನೆಲ ಜಲ ಮತ್ತೆ ವಾಯು ಇದು ಮೂರನ್ನ ಸರಿಯಾಗಿ ಇಟ್ಕೊಂಡ್ಕಿದ್ರೆ ನಮ್ಮ ಈ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದರಲ್ಲಿ ಮಹಿಳೆಯರಿಂದ ಪರಿಸರಕ್ಕೆ ಇಷ್ಟ ಹಾನಿ ಆಗ್ತಾ ಉಂಟು ಅಂತ ಹೇಳಿದ್ರ ಮೇಲೆ ನಾವು ಅದನ್ನ ನಮ್ಮನ್ನ ಬದಲು ಮಾಡ್ಕೊಳ್ಳೇಬೇಕಂತೇಳಿ ನಾನು ಹೇಳುವಂತದ್ದು.
2: ಈಗ ನೀವು ಈ ಸ್ಯಾನಿಟರಿ ಪ್ಯಾಡ್ ಎಂತಕ್ ಬಳಸಕಂತ ಹೇಳಿದ್ರಿ, ಅಂದ್ರೆ ಪ್ರಕೃತಿಯಲ್ಲಿರುವ ನಾವ್ ಏನೀಗ ಎಲ್ಲ ಸಾಯಿಲ್ ಪೊಲ್ಯೂಷನ್ ಆ ಪೊಲ್ಯೂಷನ್ ಈ ಪೊಲ್ಯೂಷನ್ ಮಾಡ್ತೀವಿ, ಅದ ತಡೆಗಟ್ಟಬಹುದು. ಮತ್ತಿದು ರೀಯೂಸಬಲ್, ನೀವು ದಿನ ಪ್ರತಿ ಮೆನ್ಸಸ್ಸಿಗೂ ಒಂದೊಂದ್ ಪ್ಯಾಕ್ ತಕೋ ಎರಡು ಪ್ಯಾಕ್ ತಕೋ ಖರ್ಚು ಮಾಡ ಬಿಸಾಡ ಅಂತ ಹೇಳೋದಲ್ಲ, ಮತ್ತೆ ಮತ್ತೆ ಬಳಸಬಹುದು. ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಬಹಳ ಒಳ್ಳೇದು, ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಹಬ್ಬಿರ್ಬೋದು, ಇಚ್ಚಿಂಗ್ ಇರ್ಬೋದು, ಇಂತ ಸಮಸ್ಯೆಗಳನ್ನೆಲ್ಲ ಅದು ಕಮ್ಮಿ ಮಾಡುತ್ತ. ಈಗ ಈ ಪ್ಯಾಡ್ ನ ವಿಶೇಷತೆ ಅಂತಂದ್ರೆ ನಂಗೆ ಆಶ್ಚರ್ಯ ಆಗಿದ್ದು ಅದು ಬಾಳಿ ನಾರಿಂದ ಮಾಡದ್ದು ಅಂತ. ಬಾಳೆ ಗಿಡದ ನಾರ್ ಅಲ್ದಾ, ಅದನ್ನ ಹ್ಯಾಂಗ್ ಮಾಡ್ತಾರೆ, ಅದು ಹ್ಯಾಂಗ್ ಗೊತ್ತಿರುತ್ತ, ಅದು ಹ್ಯಾಂಗ್ ಇರತ್ತ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಆತ. ಯಾಕಂದ್ರೆ ನಾವು ಹೂ ಕೊಟ್ಟು ಬಾಳಿ ಬೆಳಿತ ಅಂದ್ರೆ ಅದೇ ಪಟಕ್ ಪಟಕ್ ಅಂತ ಉಂಡಾತಿರತ್ತೆ, ಹೆಚ್ಚಾಗಿ ನೀರನ್ನ ನೆನೆಸ್ಕೊಂಡು ಹಿಂಗ್ ಮಾಡ್ಕೊ ಟಪಕ್ ಟಪಕ್ ಹೋಯತ್ತದ್. ಇದ್ರಂಗ್ ಹ್ಯಾಂಗೆ ಏನು ಈ ತರದೊಂದು ಕ್ಯೂರಿಯಾಸಿಟಿ ಇದ್ರ ಬಗ್ಗೆ ಹೇಳ್ತಾರೆ.
3: ಅದು ಅಲ್ಲಿ ದೊಡ್ಡ ಒಂದು ಫ್ಯಾಕ್ಟ್ರಿ ಟೈಪನೆ ಮಾಡ್ಕೊಂಡಿದ್ದೆ ನಾನು, ಹೋಗಿ ನೋಡಿ ಬಂದಿದ್ದೆ ಅದನ್ನು ಸಹ. ಯಾಕಂದ್ರೆ ಒಂದೇದಾಗಿ ಬಾಳೆನಾರ ಅವರು ಅಂತ ಹೇಳಿದ್ರೆ ಬಾಳೆ ಹಣ್ಣಾದ ನಂತರ ಬಾಳೆ ಗಿಡ ವೇಸ್ಟ್, ಅದು ಹೇಳ್ತಾರೆ ಕಸದಿಂದ ರಸ, ಅದ್ರ ಮರುಬಳಕೆ. ಅದನ್ನ ಅವರು ಮೆಷಿನರಿಗಳುಂಟು ಅದರಲ್ಲಿ ಫುಲ್. ನಾವೀಗ ಕಾಯಿ ಕತ್ತ ಇತ್ತು ನೋಡಿ, ಕಾಯಿ ಕತ್ತದ ಸುಂಬಿರತ್ತೆ ಗಟ್ಟಿ ಇರತ್ತೆ ಕಾಯಿ ಕತ್ತ, ನಾವು ಕಾಮ್ಕೋರಿ ಇದ್ರೊಳಗೆ ಹುರಿ ಹಗ್ಗ ಮಾಡೋ ಕತ್ತ ಅಂದ ಆಲೋಚನೆ ಆಯ್ತಲ್ಲ, ಆಲೋಚನೆ ಬತ್ತ ನಮ್ಗೆ. ಅದೇ ರೀತಿ ಈ ಬಾಳೆ ಇದ್ರನ್ನ ಅವರು ಅದೇ ಒಂದ್ ರೀತಿ ಅದನ್ನೆಲ್ಲ ತೆಗ್ದು ಅದನ್ನ ಮೆಷಿನಿಗೆ ಕೊಟ್ಟು ಅದನ್ನ ಕೀಸಿ ಈಗ ಹೊಗೆ ಸೊಪ್ಪು ಬೇರೆ ಬೇರೆ ಮಾಡ್ತಾರಲ್ಲ, ಕಾಯಿ ಕತ್ತ ಅಂದ್ರೆ ನಾವು ಕುಟ್ಟಿ ಮಾಡತ್ತ, ಇದು ಮೆಷಿನಿಗೆ ಕೊಟ್ಟು ಅದನ್ನ ದಾರ ಮಾಡಿ ಅದನ್ನ ಮತ್ತೆ ಕೂತ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದೊಂದು ಕ್ವಾಲಿಟಿ ಗೊತ್ತುಂಟು, ಆ ಕ್ವಾಲಿಟಿನೆಲ್ಲ ಬೇರೆ ಬೇರೆ ಮಾಡಿ ಅದನ್ನ ಕಡಿಕ ಅದರಲ್ಲಿ ಬೇರೆ ಬೇರೆ 9mm 6mm ಆ ರೀತಿದ ಒಂದ್ ರೀತಿ ಒಂದು ಎಂತ ಹೇಳ್ತಾರೆ ಅದು ಪ್ಯಾಡ್ ಟೈಪ್ ಇದು ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ತಾರೆ. ಅದಕ್ಕೆ ಬಟ್ಟೆಯಿಂದ ಅಡಿಬದಿಗೆ ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕ್ತಾರೆ, ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕಿ ಮತ್ತೆ ಫುಲ್ ಇದಕ್ಕೆ ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಇದ ತರ ಅದಕ್ಕೆ ಎರಡು ಬಟನ್ ಇಟ್ಟು ನಮ್ಮ ನ್ಯಾಪ್ಕಿನ್ಗಳಿಗೆ ಬಟನ್ ಹಾಕುವ ಹಾಗೆ ಮಾಡಿ ಇಡ್ತಾರೆ. ಅದರಿಂದ ನಮ್ಮಲ್ಲಿ ಅಂದ್ರೆ ಬಟ್ಟೆ ನಾವೀಗ ಬೇರೆ ಇದ್ ಮಾಡಿದವಾಗ ಮೈ ಆಗುವಂಥದ್ದು ಕೆಲವೊಮ್ಮೆ ಹೆವಿ ಫ್ಲೋಗೆ ಅಥವಾ ಮಲಗಿದಾಗ ನಮ್ಮ ಬಟ್ಟೆ ತಾಗುದು ಈ ರೀತಿದೆಲ್ಲ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಈ ನಮ್ಮ ಮ್ಯಾನ್ಸೆಸ್ಟರ್ ಬ್ಲೀಡಿಂಗ್ ಆಕ್ಚುಲಿ ಹೇಗಿರುತ್ತೆ ಅಂತ ಹೇಳ್ರೆ, ನಮ್ಗೆ ಕೈ ಗಾಯಾರೆ ರಕ್ತ ಹೊತ್ತಲ್ಲ, ಅದೇ ರೀತಿ ಕ್ಲೀನ್ ಬ್ಲೀಡಿಂಗ್. ಆದ್ರೆ ನಾವು ಈ ಯಾವ್ದು ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸುತ್ತಲ್ಲ ಅದ್ರಲ್ಲಿ ನಮ್ಗೆ ಬ್ಯಾಡ್ ಸ್ಮೆಲ್ ಎಲ್ಲ ಬರುವುದುಂಟು, ಅದು ಕೆಮಿಕಲ್ ರಿಯಾಕ್ಷನ್ ಇಂದ. ಇದ್ರಲ್ಲಿ ಅದಿಲ್ಲ. ಮತ್ತೆ ಒಂದು ನೀವು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಉಂಟು, ಅಂದ್ರೆ ಕಮ್ಮಿ ಫ್ಲೋ ಇದ್ದವಾಗ ಸಿಂಗಲ್ ಯೂಸ್ ಮಾಡುವಂತದ್ದು, ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಇನ್ಸರ್ಟರ್ ಇರ್ತದೆ ಎಕ್ಸ್ಟ್ರಾ ಹಾಕೊಂಡು, ಸ್ವಲ್ಪ ಲಾಂಗ್ ಜರ್ನಿ ಹೆವಿ ಫ್ಲೋ ಇದಕ್ಕೆಲ್ಲ ಉಪಯೋಗಿಸುವಂಗೆ ಅದಕ್ಕೆ ವ್ಯವಸ್ಥೆಗಳುಂಟು. ಅದನ್ನೇ ಅದು ಅಂದ್ರೆ ಆ ತರವೇ ಸಿಗುತ್ತದೆ ಎಲ್ಲ.
2: ನೀವೀಗ ಬಟ್ಟೆ ಯೂಸ್ ಮಾಡೋದು ಅದರಲ್ಲಿ ಅಂತ ಹೇಳಿದ್ರೆ, ಯೂಶುವಲಿ ನೀವು ಮೆನ್ಸಸ್ ಟೈಮ್ ಅಲ್ಲಿ ಕಾಟನ್ ಬಟ್ಟೆನೆ ಬಳಸಿದ್ರು ಅದ್ ಕೆಲವು ಸಲ ವಾಸನೆ ಒಪ್ಪುದಿತ್ತು, ಅಂದ್ರೆ ನೀವು ಸರಿ ತೊಳೆದಿಲ್ಲ, ಬಿಸಿ ನೀರಲ್ಲಿ ತೊಳೆದಿಲ್ಲ, ಬಿಸಿಲಿಗೆ ಹಾಕ್ಲಿಲ್ಲ, ಮಳೆಗಾಲ ಮನೆ ಒಳಗೆ ಹುಕ್ಸಿಟ್ಟು ಅಣಸ್ರಿ, ಅದೊಂದು ಸ್ಮೆಲ್ ಇರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಈಗ ಬಟ್ಟೆ ಯೂಸ್ ಮಾಡಿ ಅದನ್ನ ರೀಯೂಸ್ ಮಾಡುದಲ್ಲ, ಅದು ಸ್ಮೆಲ್ ಬತ್ತಿಲ್ಲ.
3: ಇಲ್ಲ, ಒಳಗೆ ಬಾಳೆನಾರಿ ಇರುದ್ರಿಂದಾಗಿ ಏನೋ, ಯಾಕಂದ್ರೆ ನಾನು ಯೂಸ್ ಮಾಡಿ ಕಂಡದ್ದು ಕೇಳುದ, ಅದು ನಾವು ಅದಕ್ಕೆ ತುಂಬಾ ಇಲ್ಲ ನೀರನ್ನೇ, ನೀವು ಟ್ಯಾಪ್ ಆಗಿ ಹಿಂಗೆ ಡೈರೆಕ್ಟ್ ಬಿಟ್ಟರು ಒಂದಮ್ ಕ್ಲೀನ್ ಆಗಿ ಹೋಗುತ್ತೆ, ಮತ್ತೆ ಸ್ವಲ್ಪ ಅದ್ದಿ ತೆಗಿಬಹುದು, ಮತ್ತೆ ಸೋಪ್ ವಾಟರ್ ಅಲ್ಲಿ ಅದು ಸ್ಕ್ವೀಸ್ ಮಾಡೋಕೆ ಒಂದುಂಟು, ಅಂದ್ರೆ ನಾವು ಬಟ್ಟೆ ಹಿಂಡಿದಾಗ ಹಿಂಡ್ಲಿಕ್ಕಿಲ್ಲ, ಅದು ರೌಂಡ್ ಆಗಿ ಸ್ಕ್ವೀಸ್ ಮಾಡಿ ಅಥವಾ ಹಾಗೆ ಇಟ್ಟರು ಬೇಗ, ಅಂದ್ರೆ ಬಾಳೆನಾರ ಅದ್ರಿಂದಾಗಿ ಬೇಗ ಡ್ರೈ ಆಗತ್ತೆ, ಬಟ್ಟೆ ಆತರ ಸ್ಮೆಲ್ ಬರುದಿಲ್ಲ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಅದು
2: ಬಾಳೆನಾರು ಕೂಡ ನೀವು ತುಂಬಾ ಟೈಮ್ ಅದು ಲಡ್ ಆತಿಲ್ಲ ಒಳಗೆ,
3: ಅದೇ ನಾನು ಅನ್ಸೋದು. ಆದ್ರೆ ಇದಿಲ್ಲ, ಅದು ಒಳಗೆ ಅದು ಅದನ್ನ ಅವರು ಯಾವ ತರ ಒಂಥರ ಈಗ ಹಾಸಿಗೆ ಇರುತ್ತಲ್ಲ, ಹಾಸಿಗೆ ಮಾಡ್ತಾರೆ ಕಾಯಿ ಸುಂಬಿದ, ಕಾಯಿ ಸುಂಬಿದ ಹಾಸಿಗೆ ಮಾಡೋಕೆ ಯಾವ ರೀತಿ ಅವರು ಅದನ್ನೇ ಪಂಚ್ ಮಾಡಿ ಅದನ್ನೇ ಒಂದು ಯಾವ್ದೋ ಒಂದ್ ರೀತಿ ಅದು ಸ್ಕ್ವೇರ್ ಟೈಪ್ ಮಾಡಿ ಅದನ್ನೆಲ್ಲ ಕುಳಿಸ್ತಾರಲ್ಲ, ಆ ರೀತಿ ಏನೋ ಮೆಷಿನ್ ಅಲ್ಲಿ ಪಂಚ್ ಮಾಡಿದವಾಗ ಅದು ಹಾಗೆ ದಪ್ಪ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಅದು ಲಡ್ಡ ಅಂದ್ರೆ ಲಡ್ಡಾಗಿ ಹೊರಿಯೋದು ಅಷ್ಟು ಸುಲಭದಾಗ ಆಗುದಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ಉಪಯೋಗಿಸಿದೆ 4-5 ವರ್ಷ, ಅದೇ ಅಷ್ಟೇ ಫ್ರೆಶ್ ಉಂಟು ಅದು.

0: ಸಾಕಷ್ಟು ಉಂಟು ಹಾಗೆ.
1: ಸೊ ಹಾಗಾಗಿ ನೀವೊಂದು 4-5 ವರ್ಷ ಅದನ್ನ ಬಳಸು. ಇಷ್ಟೆಲ್ಲ ಕೆಂಬತ್ತಿಗೆ ಕೆಂಬರಿಗೆ ಒಂದು ಆಸಕ್ತಿ ಬತ್ತೀಗ ಎಂತಂತ ಕೇಂದ್ರೆ ಎಷ್ಟು ರೇಟ್ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದ್ ನಾನು ಕೆಂಬದ್ ಮಾರ್ತೆ. ಈಗ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಇಪ್ಪತ್ತಿಗೆ ದಿನಕ್ಕೊಂದು 3-4-5 ಪ್ಯಾಡ್ ಎಲ್ಲ ಹಾಕುವರು ಇರ್ತಾರೆ, 5-6-7. ಕೆಲವು ಸಲ ಡಬಲ್ ಡಬಲ್ ಪ್ಯಾಡ್ ಹಾಕಂತರು, ಎಲ್ಲರೂ ಲೀಕ್ ಆದ್ರೆ ಹೊರಗಡೆ ಕೆಲಸಕ್ಕೆ ಹೋಪರು, ಕಾಲೇಜಿಗೆ ಹೋಪ್ ಮಕ್ಕಳೆಲ್ಲ. ಸೊ ಇದು ಹೆಂಗ್ ಅದ್ರ ಬಳಕೆ ಅಂದ್ರೆ ಒಂದೇ ಪ್ಯಾಡ್ ಇಡೀ ದಿನ ಇಷ್ಟು ಗಂಟೆ. ಫಾರ್ ಎಕ್ಸಾಂಪಲ್ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತೀವಿ, ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ಇಷ್ಟು ಟೈಮಿಗೆ ಅದನ್ನ ತೆಗೆದು ಒಂದ್ಸಲ ಹೊರ ಹಾಕಿ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡಿದ್ರು ಒಳ್ಳೇದು, ಮಾಡಿ ನೀವು ಮತ್ತೆ ಹಾಕೊಂಡ್ರು ಒಳ್ಳೇದು ಅಂತ ಹೇಳಿದ್ರು. ಸೊ ಇದಾದ್ರೆ ಹೆಂಗೆ
2: ಇನ್ಸರ್ಟರ್ ಅಂತ ಹೇಳಿ ಎಕ್ಸ್ಟ್ರಾ ಇರುತ್ತೆ. ಇದಕ್ಕೆ ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಹಾಕೊಂಡು, ಹೆವಿ ಇರುವತ್ತಿನ ಹೇಳಿದ್ ಹೆವಿ ಅಥವಾ ಲಾಂಗ್ ಜರ್ನಿಗೆಲ್ಲ ಡಬಲ್ ಹಾಕ್ಲಕ್ಕ. ಆ ಡಬ್ಬಲ್ ಅಲ್ಲೂ ಮತ್ತೊಂದ್ ಬ್ಯಾಗ್ ಬತ್ತದ್ರೊಳಗೆ ಅಂದ್ರೆ ಒಳ್ಳೆ ಅಂದ್ರೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇದೆ, ಕೊಡಿಯೋರ್ ವಿ ಟೈಪ್ ಇದೊಂದು ಬ್ಯಾಗ್ ಇರುತ್ತೆ ಜಿಪ್ ಇದ್ದದ್ದು. ಒಂದ್ ವೇಳೆ ಲಾಂಗ್ ಜರ್ನಿ ಅಥವಾ ನೀವು ಲಾಂಗ್ ಟೈಮ್ ಕಾಲೇಜು ಆಫೀಸ್ ಅಲ್ಲೋ ಇರುವಂತಿದ್ರೆ ಆ ಇನ್ಸರ್ಟರ್ ಉಂಟಲ್ಲ ಅದನ್ನ ತೆಗ್ದು ವಾಶ್ ಮಾಡಿ ಆ ಬ್ಯಾಗ್ ಒಳಗೆ ಹಾಕೊಂಡು ಎಕ್ಸ್ಟ್ರಾ ಇನ್ಸರ್ಟರ್ ಹಿಡ್ಕೊಂಡು ಹೋಗಿ ಹಾಕೊಳ್ಬಹುದು. ಆ ತರದ ವ್ಯವಸ್ಥೆನೂ ಉಂಟು. ಅದ್ರೊಳಗೆ ಫುಲ್ ಸೆಟ್ ಅಂತ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಒಂದ್ 3 ಬೇಸ್ 3 ಇನ್ಸರ್ಟರ್ 6 ಪೀಸ್ ಬರುತ್ತೆ ಒಂದಿದ್ರೊಳಗೆ. ಆಲ್ಮೋಸ್ಟ್ ಅದು ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವಂದ್ರೆ ಮತ್ತೊಂದ್ ತಗೊಳ್ಬಹುದು ಆನ್ಲೈನ್ ಆಗಿ ಅವೈಲೇಬಲ್ ಆನ್ಲೈನ್ ಆಗೂ ಸಿಗುತ್ತೆ. ಆನ್ಲೈನ್ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ರಿ ಇವತ್ತು.
1: ಎಂತಲ್ಲಿ ಹುಡುಕಕ್ಕೆ ಆನ್ಲೈನ್?
2: ಸೌಖ್ಯಂ
1: ಸ್ಯಾನಿಟರಿ ಪ್ಯಾಡ್ಸ್.
2: ಸೌಖ್ಯಂ ಸ್ಯಾನಿಟರಿ ಪ್ಯಾಡ್ಸ್ ಅದು ಅಂದ್ರೆ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಆಚೆ ಇರ್ಬಹುದು. ಇದು SAU ಕೆಲವ್ದು SO ಇರ್ಬಹುದು. ಇದು ಸೌಖ್ಯಮ್ಮ ಮತ್ತೆ ಇದ್ರದ್ದು ಅಮೃತಾನಂದಮಯಿ ಅದ್ರ ದಂಡರಲ್ಲಿ ಬರುವಂತದ್ದು.
1: SAU KHYAM
2: ಕೆ ಸೌಖ್ಯಂ
1: KYAM SAU KYAM ಅಂತ ಇರುತ್ತೆ. ಸೊ ಅದ ಅಮೃತಾನಂದಮಯಿಂದ. ಸೊ ಅದನ್ನ ಕಂಡ್ಕೊಂಡು ತಕೊಂಡ್ರೆ ಒಳ್ಳೇದು. ಸೇಮ್ ಬ್ರ್ಯಾಂಡ್ ನೇಮ್ ಒಂದೊಂದು ಸ್ಪೆಲ್ಲಿಂಗ್ ಆಚೀಚೆ ಇದ್ದು ಇರೋ ಚಾನ್ಸಸ್ಗಳಿರುತ್ತೆ.
2: ಬಾಳೆನಾರಿದ್ ಮಾತ್ರ ಎಲ್ಲೂ ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ದಂಗಿಲ್ಲ. ಬಾಳೆನಾರಿಂದ ಮಾಡೋದು ಅವ್ರು ಮಾತ್ರ, ಅಲ್ಲಿದ್ ಮಾತ್ರ.
1: ಓಕೆ, ಎಷ್ಟಿರುತ್ತೆ ಅದಕ್ಕೆ ರೇಟ್? ಒಂದ್ ಪ್ಯಾಡಿಗೆ
2: ಸ್ಟಾರ್ಟರ್ ಪ್ಯಾಕ್ ಅಂತೇಳಿ ಇರುತ್ತೆ. ಸ್ಟಾರ್ಟರ್ ಪ್ಯಾಕ್ ಆಗಿ ಒಂದ್ ನೈಟ್ ಒಂದ್ ಡೇ ಎರಡು ಪ್ಯಾಡ್ ಇರುತ್ತೆ. ಎರಡು ಪ್ಯಾಡ್ ಅಂದ್ರೆ ಎರಡು ಬೇಸ್ ಎರಡು ಇನ್ಸರ್ಟರ್, 4 ಪೀಸ್ ಇರುತ್ತೆ. ಇನ್ಸರ್ಟರ್ ಅನ್ನ ಸಿಂಗಲ್ ಹಾಕೊಳಕ್ ಆಗುದಿಲ್ಲ, ಅದು ಲೀಕ್ ಆಗುತ್ತೆ. ಬೇಸ್ ಮ್ಯಾನೆ ಎಕ್ಸ್ಟ್ರಾಕ್ ಮಾತ್ರ ಉಪಯೋಗಿಸುದು. ಅದು ಎರಡು ಸೆಟ್ಟಿಗೆ ಆಕ್ಚುಲಿ ಒಂದು ಆನ್ಲೈನ್ ಆಗಿ ಗೊತ್ತಿಲ್ಲ, ಅದ್ರಲ್ಲಿ 390 ಅಂತೇಳಿ ಉಂಟು. 390 ಅಂತೇಳಿ ನಾನು ಆಕ್ಚುಲಿ ಅಲ್ಲಿಂದ ನಾನು ಹೋಗಿ ತಂದು ಅವೇರ್ನೆಸ್ ಪ್ರೋಗ್ರಾಮ್ ನಾ ತುಂಬಾ ಮಾಡ್ತೆ ಅಲ್ಲಿ ಕೊಡೋಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ತರ್ತಿದ್ದೆ. ಅದೀಗ ಆವಾಗ 350 ಇದೆ. ಈಗ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 375 ಈ ಸರಿ ಇದು 375 ಹೇಳ್ತಾ ಇದ್ರೆ ಅಷ್ಟೇ.
1: ರೀಯೂಸಬಲ್ ಅಲ್ವಾ? ನಾಕೆಂಬುದು ಈಗ ನೀವೀಗ ಇಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಎಲ್ಲ ಹೋಗಿ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ, ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದಾರ?
2: ಮಾಡ್ತಾ ಇದ್ರೆ ನಂಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ರೆ. ಈಗಳು ಎಂತ ಆಯ್ತಂದ್ರೆ ಮೊನ್ನೆ ಒಂದಿನ BMC ಅದಲ್ಲ ಹಾಸ್ಟೆಲ್ BCM ಹಾಸ್ಟೆಲ್ ಗೆ ಅವರ ಆಶಾದೇವಿ ಮೇಡಮ್ ಅಂತ ಹೇಳಿದ್ರೆ ಅವರು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದ್ರೆ. ಯಾಕಂತೇಳಿದ್ರೆ ಬೇರೆ ಕಾರ್ಯಕ್ರಮ ಯೋಗ ಡೇಗ್ ಹೋದ್ ನಾನು ಯೋಗ ಡೇಗ್ ಹೋದಾಗ ಅವ್ರ ಹತ್ರ ನಾನು ಇದ್ರ ಬಗ್ಗೆನೂ ಮಾತಾಡಿ ಮಕ್ಕಳಿಗೆ ಒಂಚೂರು ಮಾಹಿತಿ ಕೊಟ್ಟೆ. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರೆ ನಿಜವಾಗ್ಲೂ ಇವತ್ತಿನ ಅವಶ್ಯಕತೆ ಅಂದ್ರೆ ಮಕ್ಕಳ ಈ ಅಂದ್ರೆ ಡಾಕ್ಟರ್ ಇದ್ರೆ ನನ್ನೊಟ್ಟಿಗೆ ಡಾಕ್ಟರ್ ಹೇಳ್ರು ಹೆಲ್ತ್ ಇಶ್ಯೂಸ್ ಏನೆಲ್ಲ ಬರ್ತುಂಟು ಅದರಲ್ಲಿ ಅಂತೇಳಿ. ಹಾಗಾಗಿ ಹೆಲ್ತ್ ಇಶ್ಯೂಸ್ ಒಂದು, ಎರಡನೇದಾಗಿ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನೀವು ಆವಾಗ ಹೇಳಿದಾಗೆ ಇದು ಬಿಸಾಡುದು ಸಿಕ್ಕಲ್ ಬಿಸಾಡುದು ಮತ್ತೆ ಇದಕ್ಕೆ ಕಮೋಡ್ ಒಳಗೆ ಹಾಕಿ ತುರ್ಕಿ ಬಿಡುದು ಬ್ಲಾಕ್ ಆಗುದು ಪೈಪ್ ಲೈನ್ ಬ್ಲಾಕ್ ಆಗುದು ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಅವರು ಇದ್ರ ಬಗ್ಗೆ ಹೇಳ್ದವಾಗ ಇದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಂಡ್ರೆ ಸ್ಟಡಿ ಮಾಡ್ರೆ ಇವತ್ತು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ BCM ಹಾಸ್ಟೆಲ್ಗಳಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡೋಕೆ ಇಲ್ಲ, ಕಂಡೀಷನ್ ತಂದ್ಬಿಟ್ಟಿದ್ರೆ. ಯಾವುದು ರಿಯೂಸಬಲ್ ಅಥವಾ ನೀವು ಕಾಟನ್ ಬಟ್ಟೆ ಉಪಯೋಗಿಸಿ ಅಥವಾ ಈ ತರದ್ ಮಾರ್ಕೆಟ್ ಅಲ್ಲಿ ಬೇಕರ್ ಸಿಗುತ್ತೆ ಅಥವಾ ಮೆನ್ಸೆಸ್ಟ್ರಲ್ ಕ್ಯಾಪ್ ಉಪಯೋಗಿಸಿ ಅದು ತುಂಬಾ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಪರಿಸರ ದೃಷ್ಟಿಯಿಂದ ಅಥವಾ ಮತ್ತೆ ಹಾಸ್ಟೆಲ್ಗಳ ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲದರಿಂದಾಗಿ ಒಳ್ಳೆ ಆಗಿದೆ. ಮಕ್ಕಳ ಹಣ ಉಳಿತಾಯ ಆಗ್ತದೆ ಇದರಲ್ಲಿ. ಹಾಗಾಗಿ ಮತ್ತೆ ತುಂಬಾ ಸರ್ಕಾರಗಳು ಅಂದ್ರೆ ಹರಿಯಾಣ ಉತ್ತರಾಖಂಡದ ಕೆಲವು ಇದ್ರಗಳು ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಸಹ ಇವತ್ತು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿರ್ ಟೈಅಪ್ ಆಗಿ ಅವರು ಅಲ್ಲಿ ಸಹ ಅಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಇದ್ರ ಬಗ್ಗೆ ತುಂಬಾ ನಡೀತಾ ಉಂಟು, ಕೇಸ್ ಸ್ಟಡೀಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮಕ್ಕಳಿಗೆ ಇದನ್ನ ಉಪಯೋಗಿಸ್ಬೇಕಂತ ಹೇಳಿ. ಅಲ್ಲೂ ಸಹ ಈ ಗವರ್ಮೆಂಟ್ ಇಂದ ಕೊಡುವಂತದ್ದು ಇತ್ತಲ್ಲ ಇದನ್ನ ಕೊಡ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಅಂದ್ರೆ ಸುಮಾರು ಗವರ್ಮೆಂಟ್ಗಳು ಅಂದ್ರೆ ನೀವು ಸೌಖ್ಯಂ ಫೌಂಡೇಶನ್ ಹೋದ್ರೆ ಅದು ಸಿಗ್ತದೆ. ತುಂಬಾ ಸರ್ಕಾರವೇ

0: ಈಗ ಇದ್ರ ಆರೋಗ್ಯ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಮ್ಮಿ ಭಾರತದ ಹೊರಗೂ ಸಹ ಇವತ್ತು ಆನ್ಲೈನ್ ಆಗಿರೋಕ್ಕೋಸ್ಕರ ಹೊರಗೂ ಸಹ ಇದ್ರ ಬಗ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಒಂದು ಇದ್ರ ಪ್ರಕಾರ ನಾನು ಒಂದು ನೋಡ್ದಾವಾಗ ಇದ್ರದ ರಿಸಲ್ಟ್ಗಳು ಅಲ್ಲಿನವರು ಸಹ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರಿ ಇವತ್ತು ಈ ರೀತಿ ನಮ್ಗೆ ಇದಾಗಿದೆ ಅಂತ ಹೇಳಿ. ಒಂದು 10,000 ಜನ ಫೀಡ್ಬ್ಯಾಕ್ ಕೊಡ್, ಕೆಲವು ಹೊರದೇಶದವ್ರ ಫೀಡ್ಬ್ಯಾಕ್ ಉಂಟು ಇದ್ರದ ರಿಸಲ್ಟ್ಗಳನ್ನು ಹೇಳ್ಕೊಂಡು. ಹಾಗಾಗಿ ಅದನ್ನ ಯಾರು ಸಹ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು.
1: ಆನ್ಲೈನ್ ಮಾತ್ರವಾ, ಇಲ್ಲಿ ಯಾವ್ದು ಸ್ಟೋರ್ಗಳಲ್ಲಿ
0: ಇಲ್ಲ? ಇಲ್ಲಿ ಯಾವ ಸ್ಟೋರ್ಗಳಲ್ಲಿ ಅಂದ್ರೆ ಮನ್ಸ್ ಮಾಡಿದ್ರೆ ತಗೊಳ್ಬಹುದು ಯಾರಾದ್ರೂ, ಬಟ್ ಇನ್ ಅಷ್ಟು ಪಬ್ಲಿಸಿಟಿ ಡಿಮಾಂಡ್ ಉಂಟು. ಆನ್ಲೈನ್ ಅಲ್ಲೇ ಸಿಗ್ತಾ ಇಲ್ಲ ಡಿಮಾಂಡ್ ಇಂದ, ಅಂದ್ರೆ ಡಿಮಾಂಡ್ ಯಾವ ರೀತಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದ್ ರೀತಿಯ ಅಂದ್ರೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದರಿಗೆ, ಸ್ವಸಹಾಯ ಸಂಘದವರಿಗೆ. ಇದನ್ನು ಸಹ ಸ್ವಸಹಾಯ ಸಂಘದ ಕೈಯಲ್ಲಿ ಮಾಡಿಸ್ತಾ ಇದ್ರ ಅಮ್ಮ ಅಲ್ಲಿ. ಅಲ್ಲಿ ಅಮೃತಶ್ರೀ ಅಂತ ಸ್ವಸಹಾಯ ಸಂಘಗಳ ಗ್ರೂಪ್ ಉಂಟು, ಅವರಿಗೆ ಅವ್ರ ಹತ್ರ ಮಾಡಿಸಿ ಇದ್ರ ಇನ್ಕಮ್ ಅವ್ರಿಗೆ ಹೋಗ್ತಾ ಉಂಟು. ಸೌಖ್ಯಂ ಫೌಂಡೇಶನ್ ಅಂದ್ರೆ ಕೆಲಸ ಮಾಡುವವರು ಅವರೇ, ಸ್ವಸಹಾಯ ಸಂಘದವರು. ಇದಂದ್ರೆ ಬಹಳ ರೀತಿಯದ ಪರಿಸರ, ನಮ್ಮ ಆರೋಗ್ಯ, ಇನ್ನೊಂದರಿಗೆ ಫೈನಾನ್ಷಿಯಲ್ ಹೆಲ್ಪ್, ಎಲ್ಲ ರೀತಿಯ ಕೆಲಸಗಳು ನಡೀತಾ ಉಂಟು ಅವರದ್ದು. ಹಾಗಾಗಿ ಡಿಮಾಂಡ್ ಜಾಸ್ತಿ ಉಂಟು, ಪ್ರೊಡಕ್ಷನ್ ಕಮ್ಮಿ ಉಂಟು, ಸಪ್ಲೈ ಕಮ್ಮಿ ಉಂಟು. ನಾವು ಕೆಲವರು ಹೇಳ್ತಾರೆ ಇಲ್ಲಿ ಮಾಡು ಅಂತೇಳಿ ಕೆಲವರು ಹೇಳಿದ್ರು, ಆದ್ರೆ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ಸ್ ಬೇಕಲ್ಲ.
1: ಅದು ಎಲ್ಲಿಂದ ಸಿಗುತ್ತೆ?
0: ಬಾಳೆ ಅಲ್ಲೆಲ್ಲ ಬಾಳೆ ತುಂಬಾ ಅಲ್ಲ, ಬಾಳೆ ಗಿಡಗಳು ಕೇರಳ ಸೈಡ್ ಅಲ್ಲಿ ಬಾಳೆ ತುಂಬಾ ಇರೋದ್ರಿಂದಾಗಿ ಅವರಿಗೆ ಅಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಉಂಟು. ಗಿಡ ಬಾಳೆ ಕಡ್ದ ನಂತರ ಗೊನೆ ತೆಗದ ನಂತರ ವೇಸ್ಟ್ ಅಲ್ಲ ಅವ್ರಿಗೆ, ಅದು ಅಲ್ಲಿ ಅಲ್ಲಿ ಸಿಗ್ತಾ ಉಂಟು. ಅಲ್ಲಿ ಸ್ವಲ್ಪ ಬಾಳೆ ಗಿಡಗಳ
1: ಮೆಟೀರಿಯಲ್
0: ಸಿಗ್ತದೆ, ಇಲ್ಲಿ ಅಷ್ಟೆಲ್ಲ ಸಿಗ್ಲಿಕ್ಕಿಲ್ಲ. ಆದ್ರೂ ಮನ್ಸು ಮಾಡಿದ್ರೆ ಯಾರು ಮಾಡಬಹುದು, ಅದಕ್ಕೆ ತುಂಬಾ ಇದು ಅಲ್ಲಿನವ್ರು ಬಂದು ಟ್ರೈನಿಂಗ್ ಕೊಡ್ಲಿಕ್ಕೂ ತಯಾರಿದ್ದಾರೆ ಇಲ್ಲಿನವ್ರು.
1: ಹೌದಾ?
0: ಖಂಡಿತ.
1: ವಾವ್.
0: ಪರಿಸರಕ್ಕೆ ಪರಿಸರದ ಬಗ್ಗೆ ತುಂಬಾ ಅಮ್ಮನಿಗೆ ಕಾಳಜಿ, ಅಮ್ಮನಿಂದ ನಾವೆಲ್ಲ ನಾವೆಲ್ಲ ಅದನ್ನ ತಗೊಂಡಿದ್ದೇವೆ. 2010 ಅವರು ಸ್ವಚ್ಛ ಇದು ಇಡೀ ಅಮಲ ಭಾರತ ಕ್ಯಾಂಪೇನ್ ಅಂತೇಳಿ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರು. ನಾವು ಸಹ ಅವರದ್ದು ಪ್ರೇರಣೆಯಿಂದ ನಾವು ಸಹ 2010 ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಉಂಟು. ಅದೇ ರೀತಿ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ಕೆಲಸಗಳನ್ನು ಮಾಡ್ತಾರಮ್ಮ. ನಮಾಮಿ ಗಂಗೆ ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಸರ್ಕಾರಕ್ಕೆ 100 crore ಹಣ ಕೊಟ್ಟಿದ್ರು ಆ ಕೆಲಸಕ್ಕೆ. ನಂತರ 2010 ಪ್ರಥಮ ಬಾರಿಗೆ ಪಂಪಾ ನದಿ 2000 ಅಮ್ಮನ ಫಾಲೋವರ್ಸ್ ಹೋಗಿ ಪಂಪಾ ನದಿಯಿಂದ ಒಂದು ಎಷ್ಟು ಒಂದು 100,000 ಗಾಡಿಯಷ್ಟು ಕಸಗಳನ್ನ ಎತ್ತಿ ತೆಗ್ದಿರಲ್ಲಿಂದ ಸ್ವಚ್ಛತೆ. ಅಷ್ಟು ತುಂಬಾ ಪರಿಸರದ ಬಗ್ಗೆ ಪರ್ಯಾವರಣದ ಬಗ್ಗೆ ತುಂಬಾ ಕಾಳಜಿ ಅಮ್ಮನಿಗೆ. ಅದು ಅವರು ಹೇಳಿದ ಅವರ ಪ್ರೇರಣೆಯಿಂದ ನಾವೆಲ್ಲ ಮಾಡ್ತಾ ಉಂಟು ಅಷ್ಟೇ.
1: ಬ್ಯೂಟಿಫುಲ್. ಬಿಕಾಸ್ ಪರಿಸರಕ್ಕಾಗಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಚಪ್ಪಾಳೆನಂತೂ ಹೊಡಿಲೇಬೇಕು. ಈಗ ಕಲ್ಪನಾ ಮೇಡಮ್, ನೀವ್ ಹೇಳಿ, ನೀವು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ರಿ, ಈ ಮನೇನು ಸಂಸಾರನು, ಇದು ನಾನೊಂದು ಎಲ್ರಿಗೂ ಈ ಪ್ರಶ್ನೆಕ್ಕೆ ಅಂತ. ಯಾಕಂದ್ರೆ ನಂಗಿಲ್ಲಿ ಕೂತು ನಂಗೂ ಸುಮಾರು ಸಲ ಅನ್ಸುತ್ತ ಹೆಂಗಪ್ಪ ಇದೆಲ್ಲ ಮ್ಯಾನೇಜ್ ಮಾಡೋದು, ಆಚೆ ಮಕ್ಕಳು, ಗಂಡ, ಮನೆ, ಸಂಸಾರ, ಕೆಲಸ, ನಮ್ಮ ಆಕಾಂಕ್ಷೆ, ನಮ್ಮ ವೃತ್ತಿಪರತೆ, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೆಂಗಪ್ಪ ಇದು ಅಂತ ನೀವ್ ಹೆಂಗ್ ಮಾಡ್ತೀರಿ ಹೇಳಿ ಕಂಬ.
0: ಖಂಡಿತ ಎಲ್ಲರಿಗಿರುವುದು 24 hours.
1: ಎರಡೇ ಕೈ
0: ಎರಡೇ ಕಾಲೆಲ್ಲವು. ಆದ್ರೆ ನಮ್ ಇಚ್ಛಾಶಕ್ತಿ, ನಮ್ಗೆ ಏನಾದ್ರು ಮಾಡ್ಬೇಕಂತ ಹೊರಟ್ರೆ ಅದ್ರಲ್ಲಿ ನಮ್ ಖುಷಿ ಸಿಕ್ಕುವಾಗ ಅದನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತೆ ಸಮಯವನ್ನು ಮ್ಯಾನೇಜ್ ಮಾಡೋದಂತ ಹೇಳಿದ್ರೆ ನಮಗೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ದಿನಚರಿಯನ್ನು ಯೋಗದಿಂದ ಪ್ರಾರಂಭ ಮಾಡ್ಬೇಕು. ಆವಾಗ ನಾವು ಖಂಡಿತ ನಾವು ಫುಲ್ ಇಡೀ
1: ಎಷ್ಟು ಯೋಗ ಮಾಡ್ತಾ ಇದ್ರೆ?
0: ನಾನು ಹೆಚ್ಚು ಕಮ್ಮಿ 40 years. ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ನಾವು ಒಂದು ಯೋಗ ಕಲ್ತದ್ದು, ಅಲ್ಲಿಂದಾನೆ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಒಂದಿಷ್ಟು ವರ್ಷ ವಿದೇಶದಲ್ಲಿದ್ದೆ, ಅಲ್ಲಿ 100 ಜನರಿಗೆ ಯೋಗ ಕಲಿಸಿ ಬಂದಿದೆ.
1: ಹೌದಾ? ವೆರಿ ಗುಡ್.
0: ನಂತರ ಇವತ್ತು ನಿರಂತರ ಯೋಗ ಮಾಡೋದ್ರಿಂದಾಗಿ ನಮ್ಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
1: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ?
0: ಬೆಳಿಗ್ಗೆ ನಾನೊಂದು 5 hours ಎದ್ರೆ ಒಂದು ಗಂಟೆ ನಂದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ರೆ, ಮತ್ತೆ ಒಂದು 10 ಒಳಗೆ ಮನೆದೆಲ್ಲ, ನಾನೇ ಒನ್ ಮ್ಯಾನ್ ಶೋ, ಮನೆ ಕೆಲಸದಲ್ಲಿ ಇಲ್ಲ, ಅಷ್ಟು ಕೆಲಸವನ್ನು ಮಾಡಿ ನಾನು ಬೇರೆ ಈ ತರದ ಕೆಲಸಗಳಿಗೆ ಹೊರಡ್ತೇನೆ. ಟಿವಿ ನೋಡುವ ಅಭ್ಯಾಸ ಇಲ್ಲ, ಯಾವ ಧಾರಾವಾಹಿ ನನಗೆ ಗೊತ್ತಿಲ್ಲ.
1: ಮೊಬೈಲ್
0: ಅಂದ್ರೆ ಬೇಕಾದಕ್ಕೆ ಹಾಗೆ ಹಿಡ್ಕೊಂಡ್ರೆ ಟೈಮ್ ಹೋಗುತ್ತೆ, ಹಿಡ್ಕೊಳಕ್ ಪುರ್ಸೋತಿಲ್ಲ ಅಷ್ಟೇ, ಹಿಡ್ಕೊಳಕ್ ಪುರ್ಸೋತಿಲ್ಲ. ಹಿಡ್ಕೊಂಡ್ರೆ ಸುಮ್ನೆ ಫ್ರೀ ಇದ್ರೆ ಹಿಡ್ಕೊಂಡ್ರೆ ನಮ್ ಸಮಯ ಹೊದ್ದೆ ಗೊತ್ತಾಗೋದಿಲ್ಲ.
1: ಎಕ್ಸಾಕ್ಟ್ಲಿ.
0: ಬಟ್ ನಾನು ಬಂದ ಕಾಲ್ ಅನ್ನಷ್ಟೇ ರಿಸೀವ್ ಮಾಡ್ತೇನೆ, ನಾನು ಕಾಲ್ ತುಂಬಾ ಮಾಡೋದು ಕಡಿಮೆಯೇ. ಮಾಡೋದು ಕಮ್ಮಿ, ಅವಶ್ಯಕತೆ ಇದ್ದಷ್ಟೇ. ಸುಮ್ನೆ ಕುತ್ಕೊಂಡು ಮಾತಾಡೋಕೆ
1: ಅದು
0: ಪಟ್ಟಂಗ ಹೊಡೆಯೋದು, ಅವ್ರ ಇವ್ರ ವಿಷಯ ಮಾತಾಡೋ ಅಭ್ಯಾಸವೇ ಇಲ್ಲ, ಧಾರಾವಾಹಿಗಳನ್ನ ಕಾಣುವ ಅಭ್ಯಾಸವೇ ಇಲ್ಲ. ಟಿವಿಯ ಸ್ವಿಚ್ ಹಾಕದೆ ಎಷ್ಟು ವರ್ಷ ಆಯ್ತು, 98ನೇ ಇಸ್ವಿಯಿಂದ ನಾ ಟಿವಿ ಸ್ವಿಚ್ ಹಾಕ್ಲಿಲ್ಲ ಅಂದ್ರೆ.
1: ಈಗ ನಿಮ್ಮನೆ ಟಿವಿ ನಿಮ್ಮನ್ನೇ ಕಾಮದು, ನಿಮ್ಮ ಟಿವಿ
0: ನಾನಲ್ಲ, ನಾನು ಕಾಣದು, ನನ್ನ ನೋಡ್ತಾ ಉಂಟು ಹಾಗೆ. ಖಂಡಿತ
1: ಸಖಿರ ಇದನ್ನ ಒಂದು ಗಮನಿಸ್ಬೇಕು ಅಂತ ಅನ್ಕೊಂಡ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಯೋಗ ಮಾಡ್ಕಂತ ಹೇಳಿದ್ರು ಕೂಡ ಎಷ್ಟೊತ್ತಿಗೆ ಮಾಡುದು, ಬೆಳಗ್ಗೆ ತೆಗೆದ ಕೂಡ ಅಡುಗೆ ಮನೆಗೆ ಓಡಕ್ ಮಕ್ಕಳ ಶಾಲಿ ಕಳ್ಸಕ್ ಮತ್ತೆ ಮನೆ ಕೆಲಸ ಮಾಡ್ಕ ಅಡುಗೆ ಮಾಡ್ಕ ಗಂಡನ್ ಕಾಣಕ ಅತ್ತಿನ ಕಾಣಕ ಅವ್ರನ್ ಕಾಣಕ ಎಷ್ಟೊತ್ತಿ ಮಾಡೋದಕ್ಕಮ್ಮ ಹೇಳಿ ಅಂತ ಒಂದು ಪ್ರಶ್ನೆ ಬರ್ತತ್ತ. ನಾವ್ ಹೆಣ್ಗಳು ಎಷ್ಟೊತ್ತಿ ಪುರ್ಸತ್ ಮಾಡ್ಕಂದ ಹೆಂಗ್ಸ್ರಿ ಕೆಲ್ಸ ಇರ್ಬೋದಿಲ್ಲ ಮನೆಗೆ ಅಂತ ಕೇಂದ್ರ. ಆದ್ರೆ ಒಂದು ಪ್ಲಾನಿಂಗ್ ಎಂತ ಕೇಂದ್ರ, ನೀವು 6 ಗಂಟೆಗೆ ಹೇಳುದಾದ್ರೆ 5 ಗಂಟೆಗೆ ಹೇಳಿ, 5 ಗಂಟೆಗೆ ಹೇಳುದಾದ್ರೆ 4 ಗಂಟೆಗೆ ಹೇಳಿ,
0: ನಮಗೋಸ್ಕರ
1: 1 ಗಂಟೆ ನಮಗೆ. ಅಂಡ್ ಇನ್ ಬಿಟ್ವೀನ್ ಮಧ್ಯಾಹ್ನ ನೀವೆಲ್ಲರೂ ಮನೇಲಿ ಇಪ್ಪದಾದ್ರೆ ಒಂದ್ 1/2 ಗಂಟೆ ಮಲ್ಕೊಳ್ಳಿ, ಅಲ್ಲಿಗೆ ಒಂಚೂರು ಬ್ಯಾಲೆನ್ಸ್ ಆಗ್ತದೆ, ನಂಗೆ ನಿದ್ರೆ ಕಡಿಮೆ ಆಯ್ತು ಎಂಬುದಾದ್ರೆ. ಕೆಲಸಕ್ಕೆ ಹೋಗುದಾದ್ರೆ ಬಸ್ ಹಂಗ ಹೋಗ್ತಿದ್ರೆ ಬಸ್ ಹಂಗ ಮನ್ಕೊಳ್ಳಿ, ಕಾರ್ ನೀವು ಬಿಡುದಾದ್ರೆ ಮಾತ್ರ ಮನ್ಕೊಂಡ್ ಕಾಯ್ಬೇಡಿ, ಇದೊಂದು ಜಾಗ್ರತೆ ಮಾಡ್ಕೊಳ್ಳಿ. ಈ ತರ ಮ್ಯಾನೇಜ್ ಮಾಡ್ಕೊಂಡು ಯೋಗನು ಮಾಡ್ಲಕ್ಕ, ಮೆಡಿಟೇಷನ್ ಮಾಡ್ಲಕ್ಕ, ಪ್ರಾಣಾಯಾಮನು ಮಾಡ್ಲಕ್ಕ, ಮತ್ತೆ ಹೆಂಗ್ಸರು ಸ್ಪೆಷಲಿ ಇದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ಒಂದೊಂದು ಏಜ್ ಒಂದೊಂದು ಸ್ಟೇಜ್ ಗೆ ಮನಸ್ಸು ವಿಕಲತೆ ಜಾಸ್ತಿ ಆತಾ ಹೋತ್ ಮೆನ್ಸ್ಟ್ರೇಷನ್ ಬಪ್ಪದಿ ಶುರುವಾತ್, PMS ಶುರುವಾತ್, ಅದಾದ್ಮೇಲೆ 39-40 ಗಡಿ ದಾಟೋತಿ ಮತ್ತೆ ಮೆನೋಪಾಸ್ ಶುರುವಾತ್, ಅದಾದ್ಮೇಲೆ ಮತ್ತೆ ಉಳಿದೆಲ್ಲ ಟೆನ್ಷನ್ ಊರಾಗ ಇದ್ದಿಲ್ಲ ನಾವೇ ಮಂಡಿಗೆ ಹಾಕೊಂಡು ಮತ್ತಷ್ಟು ನಾವು ಟೆನ್ಷನ್ ಮಾಡ್ಕೊಂಡ್ ಶುರುವಾತ್. ಸೊ ಇದೆಲ್ಲ ಆಪತಿ ನಾವು ಬ್ಯಾಡ್ದಿದ್ದಕ್ಕೆ ಹಾಪಕ್ಕೆ ಶುರು ಆಪ ಟೈಮ್ ಅಲ್ಲಿ ಸ್ವಲ್ಪ ಯೋಗ ಮೆಡಿಟೇಷನ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಆದ್ರೆ ಅಂತ ಹಾಪ ತುಂಬಾ ಕಮ್ಮಿ ಆತ ಮತ್ತು ಹೋತ ಲೈಫ್ ಬ್ಯಾಲೆನ್ಸ್ ಆತ. ಈಗ ಕಲ್ಪನಾ ಮೇಡಮ್ ಕಂಡ್ರೆ ಎಲ್ಲಾ ಬದುಕು ಕೈಕಲ್ ಹಾಕೊಂಡಿದ್ರು, ಆದ್ರೂ ಅವ್ರು ಬ್ಯಾಲೆನ್ಸ್ ಇದ್ದಾರೆ ಲೈಫ್ ಅಲ್ಲೂ ಅವರ ಜೀವನವನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರ. ಸೊ ಹಂಗಾಗಿ ನಾನು ಕೇಂದ್ರದ ಟೈಮ್ ಇಲ್ಲ ಅಂದ್ರೆ ಕಣಿ ಅವರು ಸೆಕೆಂಡ್ ಇಯರ್ ಡಿಗ್ರಿ ಕಲ್ತವ್ರು ಇನ್ನು ಬಿಡದೆ ಇನ್ನೂ 140 ಜನಕ್ಕೆ ಹೇಳ್ಕೊಟ್ಕೊಂಡ ತಾವ್ ಮಾಡ್ತಾ ಇದ್ದಾರೆ ಅಂತ. ಮತ್ತಿನ್ನೊಂದು ನೀವು ನಿಮ್ಗೆ ಎಂತ ಗೊತ್ತಿದ್ರು ಅಲ್ಲಿಗೆ ನಿಮ್ 4 ಜನ ಕಲ್ಕೊಂಡೆ ಹೋತ್ರೆ,
0: ಖಂಡಿತ
1: ಯಾವ್ದು ನಿಮ್ಮಷ್ಟಕ್ಕೆ ನೀವು ಇಟ್ಕೊಂತೀವಿ
0: ಒಳ್ಳೇದ್ರ ಬಗ್ಗೆ.
1: ಎಸ್, ಒಳ್ಳೇದಿತ್ತಂದ್ರೆ ಎಲ್ಲರಿಗೂ ಹೇಳ್ತ್ರಿ ಅವ್ರು ಬರ್ಕದ ಅವ್ರಿಗೂ ಒಳ್ಳೇದಾಯ್ಕ ಅನ್ನೋ ಒಂದು ಮನಸ್ಥಿತಿ. ಸೊ ಮೋಸ್ಟ್ಲಿ ಇದು ಕೂಡ ನಿಮ್ಮನ್ನ ಪಾಸಿಟಿವ್ ಆಗಿದೆ.
0: ಖಂಡಿತ, ನಾವು ಪಾಸಿಟಿವ್ ಆದಷ್ಟು ನಮ್ ಸುತ್ತಮುತ್ತ ಪಾಸಿಟಿವ್ ಆಗ್ತಾರೆ.
1: ಎಸ್,
0: ನಾವು ನೆಗೆಟಿವ್ ಆದ್ರೆ ನಮ್ ಹತ್ರ ಬರೋರು ನೆಗೆಟಿವ್ ಇರುತ್ತೆ,
1: ಬತ್ತೇ ಇಲ್ಲ ಅವ್ರು ದೂರ
0: ಇಲ್ಲ ಅಲ್ಲ ನಮ್ಗೆ ಅಟ್ರಾಕ್ಟ್ ಆಗೋದು ನೆಗೆಟಿವ್
1: ಅಟ್ರಾಕ್ಟ್.
0: ಹಾಗಾಗಿ ನಾವು ನಮಗೋಸ್ಕರ ಒಂದು 24 ನಿಮಿಷವರೆಗೂ ಕೊಡ್ಬೇಕಂತ ಹೇಳುವಂಥದ್ದು. ಮೆಡಿಟೇಷನ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಮಾಡ್ಬೇಕಂತಿಲ್ಲ, ನೀವು ಮೈಂಡ್ ಅನ್ನ ಮನಸ್ಸನ್ನ ಸ್ಟಿಲ್ನೆಸ್ ಅಂದ್ರೆ ಸ್ಟಿಲ್ ಆಗುವಂತ ಅಂದ್ರೆ ಯೋಚನೆ ತರಂಗಗಳನ್ನ ಬಂದ್ ಮಾಡ್ಲಿಕ್ಕೆ ಒಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಆಗ್ತದೆ, ಅದು ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ.
1: ಕಣ್ಣು ಮುಚ್ಚಿ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ
0: ಅಷ್ಟೇ,
1: ಒಂದು 10 ನಿಮಿಷ ಮಾಡ್ರು ಸಾಕಾಗ್ತದೆ.
0: ಮಕ್ಕಳಿಗೂ ಸಹ ಹೇಳಿಕೊಡ್ಬೇಕಾದ್ರೆ
1: ಮತ್ತೆ ಪ್ರಾಣಾಯಾಮ
0: ಪ್ರಾಣಾಯಾಮನ್ನು ಕೆಲವೊಂದು ಅನುಲೋಮ ವಿಲೋಮ
1: ಇನ್ನೆಲ್ಲ ಎಕ್ಸೇಲ್
0: ಅಷ್ಟೇ ಉಸಿರಾಟ ಅದೇ ಅದನ್ನು ಸಹ ಕೌಂಟ್ ಮಾಡ್ತಾ ಒಳತಗೊಳ್ಳುವಾಗ 1, 2, 3, 4, 5 ಅಂದ್ರೆ ಅಷ್ಟೇ, ಅದಕ್ಕಿಂತ ಒಂದ್ ಕೌಂಟ್ ಜಾಸ್ತಿ ಬಿಡ್ಬೇಕು ಹೊರಗೆ ಅಂತ ಹೇಳ್ತಾರೆ. ಅದೇ ಸಿಂಪಲ್ ಮಾಡಿ ಅಂದ್ರೆ ಒಟ್ಟು ನಮ್ಮ ಆರೋಗ್ಯ ಇದ್ರೆ ಇಡೀ ಕುಟುಂಬ ಸರಿ ಇರತ್ತೆ, ಹೌದಾ ಅಲ್ವಾ?
1: ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಸರಿ ಇದ್ರೆ ಮನೆಯಲ್ಲಿ ಹೆಣ್ಣು ಸರಿ ಇದ್ರೆ ಆ ಸಂಸಾರ ಒಳ್ಳೇದಿರುತ್ತಂತ.
0: ಅದೇ ನಾವು ಮಕ್ಕಳದ್ದು ಗಂಡನಿಗೆ ಮನೆಯವರಿಗೆ ಅತ್ತೆ ಮಾವ ಎಲ್ಲರಿಗೂ ನಾವು ಸರಿಯಾಗಿ ನೋಡ್ಕೊಳ್ಕಿದ್ರೆ ನಾವು ಮೊದಲು ಸರಿ
1: ಇರ್ಕೆ.
0: ಹಾಗಾಗಿ ನಮ್ಮನ್ನು ಸರಿ ಮಾಡ್ಕೊಳ್ಬೇಕಿದ್ರೆ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ ಗಳು ಖಂಡಿತ. ಯೋಗ ಮಾತ್ರ ನಾನು ಅಂದ್ರೆ ನಾನು ವಾಪಸ್ ಒತ್ತಿ ಹೇಳುವಂತ ನಾನು ಮಾಡಿ ನನ್ನ ಅನುಭವದ ಮುಖಾಂತರ ಹೇಳುವಂತದ್ದು, ನಂಗೆ ಎಷ್ಟು ಯಾವುದು ಸ್ಟ್ರೆಸ್ ಅಥವಾ ಆರೋಗ್ಯ ಸಮಸ್ಯೆ ಇಲ್ಲವೇ ಇಲ್ಲ ಇವತ್ತಿಗೂ. ಹಾಸ್ಪಿಟ್ಲಿಗೆ ಏನೋ ಡೆಲಿವರಿ ಆಗುವಾಗ ಹೋದದ್ ಬಿಟ್ರೆ ಬೇರೆ ಒಂದು ಮೆಡಿಷನ್ ಈಗ ಮತ್ತೊಂದಕ್ಕೂ ಹೋಗಿ ಅಡ್ಮಿಟ್ ಇದೆ ಅಭ್ಯಾಸವೇ ಇಲ್ಲ. ಯಾಕಂದ್ರೆ ಯೋಗ ನಮ್ಮನ್ನ ಅಷ್ಟು ಫಿಟ್ ಆಗಿ ಇಡುತ್ತೆ.
1: ಯೋಗವೇ ಆರೋಗ್ಯ ಭಾಗ್ಯ ಅಲ್ಲ,
0: ಯೋಗದಿಂದ ನಿರೋಗಿ ಆಗುವಂತರಲ್ಲ.
1: ಎಸ್,
0: ನಾವು ನಮ್ಗೆ ನಾವೇ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳು ನಂದೇ
1: ನಿಮ್ಮ ಅನುಭವ
0: ಅನುಭವ
1: ಖಂಡಿತ. ಕಲ್ಪನಾ ಭಾಸ್ಕರ್ ಅವರೇ ತುಂಬಾ ಖುಷಿ ಆಯ್ತು ನಂಗೆ, ನಂಗೆ ಈ ತರ ನಿಮ್ ತರ ಆಕ್ಟಿವ್ ಆಗಿರ್ತಾರಲ್ಲ ಎಲ್ಲಾ ಟೈಮಲ್ಲೂ ನಗಾಡ್ಕೊಂಡು ಖುಷಿಯಲ್ಲಿ ಜೊತೆಗೆ ಬೇರೆಯವ್ರಿಗೆ ಎಂತಾರು ಹೆಲ್ಪ್ ಮಾಡ್ಕ ಸಹಾಯ ಮಾಡ್ಕ ಅದಿದ್ದಾಗ ಅವರೆಲ್ಲ ಕಲ್ಪನಾ ಭಾಸ್ಕರ್ ಅವ್ರ ತರ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಡಿಯೋ ಕುಂದಾಪುರದ ಕೇಳೆ ಸಖಿ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಲೈಕ್ ಸ್ಯಾನಿಟರಿ ಪ್ಯಾಡ್ ಯಾವ್ದ್ರಲ್ಲಿ ಮಾಡದ್ದು? ಬಾಳೆ ನಾರಲ್ಲಿ. ಸೊ ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ.
0: ನಿಮ್ಗೂ ಕೂಡ ಇದೊಂದು ಅಂದ್ರೆ ಈ ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕಮ್ಮ ನಮ್ಮ ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ತಿಳಿಸ್ಲಿಕ್ಕಿಲ್ಲ ಅವಕಾಶ ಮಾಡಿಕೊಟ್ರಿ, ನಿಮ್ಗೂ ಕೂಡ ಧನ್ಯವಾದಗಳು.
1: ಓಕೆ, ಈಗ ಒಂದು ಲಾಸ್ಟ್ ಇದು ಬಾಳೆ ನಾರಲ್ ಅಂತ ಹೇಳಿದ್ರಲ್ಲ, ಅವ್ರು ಸರ್ಚ್ ಮಾಡುದು ಎಂತ ನಳಿ ಹಾಕದಕ್ಕೆ
0: ಸೌಖ್ಯಂ ಫೌಂಡೇಶನ್ ಹೋಗಿ ಸೌಖ್ಯಂ ಅಂತೇಳಿ ಹಾಕಿದ್ರೆ ಸಾಧಾರಣಕ್ಕೆ ಬರುತ್ತದೆ,
1: ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಓಕೆ ಸರಿ, ಬೇಕಾದವರು ಈ ತರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ ಪ್ರಿಯ ಕೇಳುಗ್ರೆ ಇವತ್ತಿನ ಈ ಕೇಳಿಸಕ್ಕೆ ನಮ್ಮ ಮುಗಿಸಿ ನಾವು ಹೊರಡ್ತಾ ಇತ್ತು. ನೀವು ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್
2: ಸಿಕ್ಕೋಕಾಡ್ರಲ್ಲ ಮಾರ್ರೆ, ಸುಮ್ಮನ್ ಕೂತಿರಲ್ಲ ಮಾರ್ರೆ, ಓವರ್ ಬ್ರಾಹ್ಮಣ ಕಂಡಾಗ ಬೇಡ ಬೇಡ ಬಿಸ್ಕೆ ತಗೊಂಬೇಡ.

0: ಕನಸು ಕಂಡು ಕಣ್ಣಿಗೆ ಮತ್ತಿತ್ತ ಎತ್ತ ಹೇಳುದ.
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಕೊಡೇಶ್ವರ ಕುಂಬಾಚಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ ಉಡುಪ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ಹೋಯ್ ಮಣಿ, ಎಂತ ಆತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದ್ ನಮೂನಿ ಆಗ್ತಾ ಇತ್ತ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ, ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೇ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಮತ್ತೆ ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಗಳು ಮಡಿಲೇ ಮಾಡ್ಕೊ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ಅನ್ಕಂಡ್ ಗೊತ್ತಿಲ್ಲ ನಿಂಗೆ.
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತ.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕೊ ತಕ ಬತ್ತೆ. ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕೊ ಬಾ.
0: ಹ್ಮ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಾಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿಕ್ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿರ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, ಎಂತಾಯ್ತ ಕಂಡೆ. ಥೋ, ಇದು ಎಂತದ ಇದ? ಕಾಫಿಗ್ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕನ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು. ಹಂಗೆ ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ್ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ರು ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತು. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತಿಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿನ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ.

0: అమ్మా
1: అమ్మా
0: ఎంత కర్త్యంద్రు
1: దొరే బా ఇల్లి కూతుకో. ನಾವಿಬ್ರು ಬೆಂಗಳೂರಿಗೆ ಹೋಗ್ಬೋದು ನಾಳೆ ಸಾಯಂಕಾಲಕ್ಕಲ್ದನಾ?
0: ಅಮ್ಮ ಮಾತ, ನಾನಿಪ್ಪುದು ಬೆಂಗಳೂರಿಗೆ ಬರಸ್ತಾಳಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ ನಿಂಗೆ ಅಲ್ಲೆಂತದ್ದು ಸೌಕರ್ಯ ಇಲ್ಲಯ್ಯ?
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ, ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ?
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ, ಎಷ್ಟು ಚಂದ ಕಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದು ಹೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾ ಹೇಳುದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ, ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತನ ಇಲ್ ಕಾಣ. ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು, ಇಲ್ಲ ನೀನೆ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಎತ್ಗೆ. ಅಲ್ಲ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ, ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ವರ್ಟ್ ಅಂದ್ರು ವರ್ಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೆ ಮಾಡಿ ಹಾಕ್ಲ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ, ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟ ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂದ್ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟ ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ, ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯೇ ಮರ್ತೋತ್. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ, ಗೋವಿಂದ ನಮ ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ ಮಾತ್ರ ಹತ್ಯೆ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ನಮ ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ನಮ ಇರ್ಕಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ನಮ ಗೋವಿಂದ.

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ, ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದಾ, ಹಂಗಂದ್ಲ ಅಮ್ಮ?
0: ಹೌದ್,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡ್ ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರ ಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಲ ಮರ್ರೆ.
1: ಅದ್ಯಾಂಗ್ ಗೊತ್ತಾತ ಅಮ್ಮಂಗೆ? ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದಾ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತೆ ತಕಣಿ ರೈಲ್ ಚಂಬ. ಅತೆ ಇನ್ ಹೇಗಳಿಕ್ ವಾಪಸ್ ಬತ್ರೀ?

0: ಅಮ್ಮ, ದೊರೆಸ್ವಾಮಿ ಮನೆ ಬಂತ. ಇಳಿ ಇಳಿ.
1: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
0: ಹೌದಮ್ಮ, ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ, ಹೀಗೆ ಎಡಕ್ ಎಡಕ್ ಬಾ. ಇದು ಅವ್ರ ಮನೆ ಕಾಂಪೌಂಡ್. ಹ ಹ ಹ, ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ, ಸತ್ಯ, ಬನ್ನಿ ಬನ್ನಿ. ದೊರೆ, ಅಮ್ಮ ಬಂದಿದ್ಲಿ ಕಾಣ.
2: ಅಮ್ಮ ಬಂದಿ ಅಮ್ಮ.
1: ಹೌದು ಮರಯ್ಯ.
2: ಅಮ್ಮ ನಮಸ್ಕಾರ ಮಾಡ್ತೆ.
1: ಹ ಹ ಹ, ಸುನಂದ ಸುನಂದ.
2: ಹ
1: ಇಲ್ವಾ ಮರೈತಿ, ಹತ್ರ ಕೂತ್ಕೋ. ಈಗ ತಕೋ.
3: ಏನತ್ತೆ, ಹುಷಾರಿದ್ರಿಯಾ?
1: ಹ ಹುಷಾರಿದ್ನ. ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
3: ಒಳ್ಳೇದಾಯ್ತು.
1: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
3: ಅದ ಥಂಡಿ ಆಯ್ತು, ಅದಕ್ಕೆ ಅಷ್ಟೇ.
1: ಅಲ್ಲ ದಪ್ಪ ಆದಂಗೆ ಕಾಣುತ್ತಲೆ?
3: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
1: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ. ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
3: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
1: ಸುನಂದ, ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ್, ತೆಗೆದ ಮಕ್ಕಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ, ಮಾಡಿಕೊಟ್ಲ. ಶಂಕರ ಎಲ್ಲ?
0: ಏನಮ್ಮ?
2: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
1: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ, ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ. ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
2: ಸುನಂದ ಒಂಚೂರಿಲ್ಬಾ.
4: ಕಂಡ್ರಿಯ ಕಂಡ್ರಿಯ, ನಾನಿಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
0: ಭಾಗ್ಯ, ಅರವತ್ತಕ್ಕೆ ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80 ಆಯ್ತು. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ?
4: ಕ್ಷಮಿಸುಕೆ ನಾನ್ ಯಾರು? ಇರ್ಲಿ ಬಿಡಿ, ಸರಿ ಬನ್ನಿ.
0: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ. ನಾಟಕ ಹಿಂಗೆ ಮುಂದುವರ್ಸಕ
4: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ ಆಯ್ತಾ? ಸುನಂದ, ಸುನಂದ, ದೊರೆ, ದೊರೆ, ಸುನಂದ, ಸುನಂದ, ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿಲ್ಯ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ? ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರ್ ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ,

0: ನನ್ನ ಬಚ್ಲಿ ಮನೆ ಕರ್ಕೊಂಡೈ ಮೀಸ್ ಮರೈತಿ, ಮೈ ಎಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹೊಸವತ್ತಿತ್ತು.
1: ಮತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ, 9 ಗಂಟೆಗೆಲ್ಲ ಅಡ್ಗಿ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡ್ಸೋಕ್ ಹೇಳ್ತೆ.
0: ಗಂಗಿನ ಯಾರದ?
1: ಅವಳ ಅದ ಕೆಲ್ಸದವಳ.
0: ಮತ್ತೆ ಮಡಿ?
1: ಅಯ್ಯ ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
1: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
2: ಅಜ್ಜಿ ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿರ ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
2: ಇಲ್ಲ ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ಥೂ ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
2: ಅಪ್ಪಯ್ಯ ಅಮ್ಮ ತಿಂತರ?
0: ಅಲ್ಲ ನಿನ್ನ ಅಮ್ಮನು ಮೀದೆ ತಿಂತ್ಲನ?
2: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
2: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತ?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮಿನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
2: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೇಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
2: ಮತ್ತಾಗ್ಲೇ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ ಸುಳ್ಳು ಸುಳ್ಳು ಎಂತೆಂತದು ಹೇಳ್ಬೇಡ. ಹೋಯ್ಲಿ ನಮ್ ಜಪಸಾರ ಎಲ್ಲಿತ್ತ?
2: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
2: ಅಕ್ಕಜ್ಜಿ
0: ರಾಮ ರಾಮ ಜಪಸಾರು ಇಲ್ಲಿಯಲೆ, ಗೋವಿಂದ ಶ್ರೀಹರಿ.
2: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲೆ, ಎಂತದ?
0: ದೊರೆ ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ ನಿನ್ನೆ ಬೈಸರಿ ಅಷ್ಟೇ ಬಂದದ್ದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಗೆ.
3: ಅಲ್ಲಮ್ಮ ಶಂಕರಣ್ಣನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮರಯ್ಯ, ಒಂದ್ ತಿಂಗಳಲ್ಲ ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡ್ಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇ ನಾನು.
3: ಅಲ್ಲಮ್ಮ
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ತೆ ಕಣ್.
3: ಆಯ್ತು ಮಾರೈತಿ ಕಾರ್ ತಕ ಬತ್ತೆ ಅಕ್ಕ, ಇನ್ನೂ ಒಂದ್ಸಲ ಹೇಳ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತು ಆಯ್ತು ಯೋಚನೆ ಮಾಡ್ತೆ.
3: ಅಮ್ಮ ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ, ಅದ್ಗೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
4: ಓ ಅತ್ತೆ ಬನ್ನಿ ಬನ್ನಿ. ದೊರೆಸ್ವಾಮಿ ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
3: ಇಲ್ಲ ಅತ್ತಿಗೆ ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನ ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ ಓ ಅಮ್ಮ ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ ಅಡ್ಡಿಲ್ಲ
4: ಅತ್ತೆ ಬನ್ನಿ ಒಳಗ್ ಬನ್ನಿ ಅತ್ತೆ.
3: ಓ ಅಮ್ಮ ಬಂದ್ಲೇ?
4: ಹೌದ್ರಿ. ಇದೆಂತ ಅತ್ತೆ ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೇತಿ ಎಲ್ಲ ಹೇಳ್ತೆ.
5: ಮಕ್ಳೆ ಅಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

0: ಹಲೋ,
1: ಏ ಬತ್ತಿಲ್ಯನಾ?
0: ಎಲ್ಲಿಗ
1: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ, ನೆನ್ಪಿಲ್ಯನಾ?
0: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತ?
1: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
2: ಅಣ್ಣ, ಶೇರ್ ಹಾಕುದ್ ನಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ.
1: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೊಬಾರ್ದ.
2: ಬರೀ ಬಾಯಂಗ್ ಹೇಳುದಲ್ಲ ಹಾ, ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮುಗಿನ್ ತೆಗ್ದಾವ್ ಮಂಡಿ ಮೇಲೆ ಹೊತ್ತಾಕ್ತಿ.
3: ನನ್ ಹೆಣ್ ಮೋಸ ಮಾಡದ್ದು, ಈಗಳು ನನ್ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು.
1: ಓ ಮಾಳ ಇತ್ತ, ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪು ಮಣ್ಣು ತಂದು ಸೋರು ಕೇಳ.
2: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತ, ನಿಮ್ಗೆಲ್ಲ ಗಮ್ಮತ್ತಲ್ಲನ?
1: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ವಾಣಿಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ವಾಣಿಸ್ದನದ.
2: ಹಾಂಗಂದ್ರೆ ಎಂತದ?
1: ಅದ ನಿಂಗ್ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
2: ಅಮ್ಮ ಅಮ್ಮ ಏ ಅಮ್ಮ
4: ಗಡ ಎಂತ ಅಷ್ಟು ಗಂಡ ಕಿತ್ಕ ಕೂಗ್ತೆ, ನಾನು ಇಲ್ಲೇ ಇದ್ದೆ ನಿನ್ ಕೊಂಡು ಮುಟ್ಟಿ ಹೋಯ್ತಾ?
2: ಇಲ್ಲೇ ಇದ್ದಳಿಗೆ ಒಂದು ಹಾವು ಅಂಬಕಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ, ಪಟ್ಟು ಒಂದು 500 ಕೊಡ.
4: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ ಮುಂಚೆ ಮೀನ್ ತಕೊಂಡ್ ದುಡ್ಡಿಲ್ಲ, ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟಿದಕ್ ಬೈಸ್ಕೊಂಡ್ಕೋ.
2: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದ್ 500 ರೂಪಾಯಿ ಕೊಟ್ರೆ ಸಾಕು.
5: ತಿಂಗಳ ತಿಂಗಳ ಮನೆಗೆಲ್ಲ ತಂದ ಕುದಿವನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು, ನಿನ್ ಮಗನಿಗೆ ಕೊಡು.
2: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
5: ನಾನ್ ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ, ಈಗಳಿನ ಕಾಲದಾಗ ಬೆಲೆ ಇಲ್ಲ.
2: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ. ನಿಂದ ಎಷ್ಟೇ ತಷ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ, ಕೆಲ್ಸ ಕಾರ್ಯಕ್ ಹೋಯ್ದೆ, ಬಿಟ್ಟಿ ಕೂಡ್ತಿ ಮೂವೆಲ್ಲ ನಂಗೆ ಹೇಳ್ತೋ.
5: ಹೌದಪ್ಪ, ನೀ ತಂದಾಕ್ತಿದ್ದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸಿತೆ ಅಂದಳಿ ನಾನು ಕಾಂತೆ.
2: ನನ್ ತಲಿ ಬಿಸಿ ನಿಂಗ್ ಬೇಡ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ. ನಂಗ ತಲಿ ಸೆಳಿತಿತ್ತ, ಇನ್ ಒಂದು ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಬ್ಬಿಡದ್ದೆಲ್ಲ
4: ಯೋ, ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಆಯ್ಕೊಳತೆ. ಅಪ್ಪಯ್ಯ ಬಂದ್ರಲ್ಲ.
6: ಎಂತ ಜ್ಯೋತಿಯ, ಎಂತ ಐತೆ?
4: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕೊಂಡ ಕೊಂಡಂಗ್ ಸಾಕಾಯ್ತು. ಇವತ್ ಸರಿಯಾತೋ ನಾಳಿಗ್ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಿಡದ್ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ ಒಂದ್ ಗೊಳಗೆ ಮನ್ಕಂತಿ ಅನ್ಕಂಡ್ರೆ ಇವ ನಂಬ ಬಿಡ್ತುವ ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತೆ.
6: ನಿಂಗ ಐಕತ್ತೆ ಇದ, ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ, ತಿಂದ ತೆಗ್ಲಿ ಬಳದ ಇವಕ್ ಮತ್ತೆಂತಲ್ಲ.
5: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
2: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳ ಹೇಳ್ರೆ ಸೊಟ್ಟು ಹೊಡೆದ ಹಾಕುಕಿದ್ದಿ. ಸುಮ್ನಿರ್ಯ,
6: ಎಂತದ ನಿಮ್ ರಗಳಿ ಅಂತ ಹೇಳಿ?
2: ಭಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರು ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ.
6: ದುಡ್ಡ
2: ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
6: ಕೇಕ್ ತಕ್ಕ ಮುಖಾಯಿಲ್ಲ ವಿನಯ ಬಾರಂಗ್ ಕೂಗ ಸರೇ ಕುಡುಕ.
2: ಅಪ್ಪಯ್ಯ
6: ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ, ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕಂಡ್ ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಆರ್ ಕೂಡ್ಲೆ ಹರ್ಗ ತಿರುಗು ಕೋಬ್ದ ಬಾರಂಗ್ ಕೂಗ ಸರೇ ಕುಡುದ ಆ ಗೋಳಿ ಮರದಡಿ ನಿತ್ಕೊ ಹೊತ್ತ ಬತ್ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನು ಮದಿ ಏಕ?
2: ಅಯ್ಯ ಅಪ್ಪ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನೆ ಕೊಟ್ಟಕ್ಕೆ ಒಂದ್ 30 ಲಕ್ಷ, ಅವಳು ಮೋದಿಗೊಂದ್ 30 ಲಕ್ಷ, ನನ್ ಮೋದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಂ ನಂಗೆ ಹಿಡಿಯ.
6: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರಲ್ಲ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗಣಕ್.
2: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿ ಅನ್ನಲಿ ತಯಿಸಿ ಕೊಟ್ಟು ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಾಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡೋದ್ ಬಾಯಿ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರ್ಲ ಇನ್ನು, ಈಗಲೇ ಕೆಲ್ಸಕ್ಕೋ ಕೆಲ್ಸಕ್ಕೋ ಅನ್ನಲಿ ಶುರು ಆಯ್ತಕ್ಕಂತಲ್ಲ. ಇಲ್ ಕಾಣಿ ಮನೆ ಕಟ್ಟುದಾರೆ, ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
6: ಯಬ್ಬಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ್ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ನ ಎದ್ರು ಸೀಟನ್ ಕೂಡ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪತಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ ಮಕ್ಕಳಾರು ನಾಲ್ಕು ಅಕ್ಷರ ಕಲೀಲಿ ಹರ್ಗುವಾದಲ್ಲ ಬೇರೆ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಹತ್ರಕ್ಕೆ ಬೆಳೆಸ್ತೇ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಗು ಕೇಳಿ ಎಂತ ಮಾತಾಡ್ದೆ ಮಗ. ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗು ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯ್ ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕ್ಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ರೆ ಹೇಳ್ರು ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡೆ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದು ಮಾತು ಹೇಳ್ತಿ ಕೇಣ, ಹೆಣ್ಣಾದಳ ಮುಂದೊಂದಿನ ಮದಿಯೆ ಬೇರೆಯವ್ರ ಮನೆ ಬೆಳಗೂ ಕೋಪಾಳ, ಕೊಟ್ಟಿ ಹೆಣ್ಣ ಕುಲದೆರ್ಗೆ ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್ ಆ ಗಂಡ್ಸಿನ ಬಾಯಂಗೆ ನೀನಾಗಳು ಮಾತಾಡ್ದೆ ಕಣ ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್ತೆ ಅಷ್ಟು ನೆಮ್ಮದಿ ಸಿಕ್ಕತ್ತೆ. ಅಣ್ಣ ನಿನ್ನ ಕೈ ಮುಗಿತೆ, ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ, ಹಿಂಗ ಇನ್ನೊಂದು ಮಾತಾಡಿ ಊರಂಗ ನಮ್ಮ ಮರ್ಯಾದೆ ತೆಗಿಬೇಡ. ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳ ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲೈಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
5: ಸಾರಿ ಅಪ್ಪ ಇನ್ ಹಿಂಗ್ ಮಾಡುದಿಲ್ಲ.
7: ಸಾರಿ ಅಪ್ಪ ನಂದು ತಪ್ಪಾಯ್ತು, ನಾ ಕ್ಷಮಿಸಿ.
6: ಹಾ ಬಂತಲ್ಲ ಫೋನ, ಆ ಹೋ ಕೆಲ್ದಿದ್ದನ್ನದ ಎತ್ ಎತ್ ಸ್ಪೀಕರ್ಗೆ ಹಾಕ.
8: ಹಲೋ
1: ಏ ಧನುಷ ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ ಮನೆ ಹೆರ್ ನಿಂತಿದೆ, ಬೇಗ ಬಾ.
6: ಏ ಬೊಬ್ಬರ್ಯಾ
9: ಹಾಯ್, ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ ನಾಲ್ಕು ಜನ ಸೇರ್ಕೊಂಡು ಚಣ್ಣಕ್ಕೆ ಒಂದ್ ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರ್ ಗೊತ್ತಿತ್ತಾ? ನಮ್ ಕುಂದಾಪುರದವ್ರ, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರ 50-60 ವರ್ಷದ ಹಳಿ ಕತಿ ಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕೊಂಡ ಎಂತೋ ಒಂದ್ ಮಾಡಿತ್ತ, ಹೆಚ್ಚ ಕಡಿಮೆ ಯಾರೇ ಹೊಟ್ಟಿಗ್ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳ ಇಲ್ಲಲ್ದೆ, ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತು ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯಮಾಣಿಯಾಯಿ ನಿವೇದಿತ. ಕೇಂದ್ರಿ ಅಲ್ದೆ
10: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
11: ಅಲ್ಲ ಮಾಣಿ ಸತ್ಯ
12: ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
13: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
12: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದು?
13: ಮೊನ್ನೆ ರಾತ್ರಿ ಮಳಿ ಬಂದಲ್ಲ ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
12: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲು ಮನಿ ಹೋಯ್ಕಂಡ ಅಮ್ಮೆ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲ, ಇಲ್ ಬಾ ಅಜ್ಜಿ ಪಲಹಾರ ಮಾಡಿದೆ ಅವಲಕ್ಕಿ ಕೊಡ್ತೆ.
13: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ, ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
12: ಈಗ ಮಾಡಿ ತಕೋ.
13: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ.
12: ಎಂತ ಮಾಡಿ ನಿಂದ ಹೋಗತ್ಲಗೆ.
8: ಶೇ, ಈ ಮಕ್ಕಳಪ್ಪ ಒಂದ್ ಗಳಿಗೆ ಮನ್ ಕಂಪ್ ಬಿಡ್ತು. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
12: ನಾವ್ ಒಳಗೋತೆ, ನಂಗ್ ಕೆಲ್ಸ.
13: ಅಮ್ಮ, ಈ ಅಪ್ಪ ಎಂತ ಕಾಗ್ಲೊತ್ ಮಲ್ಕಂಬುದು? ರಾತ್ರಿ ಅಂತ ಕೊಳುಕ್ ಹತ್ರ
8: ಎಂತ? ನನ್ನ ನಿದ್ರೆಯಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ? ಎಂತ ಹೇಳ್ದೆ ಹೇಳಿ ಒಂದ್ಸಲ.
13: ಅಯ್ಯೋ ಅಪ್ಪಯ್ಯ, ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
8: ಎಂತ ಕೊಳುಕ್ ಹೋಪ್ದ? ಅಪ್ಪಯ್ಯ ಕೊಳುಕ್ ಹೋಪ್ದಂದಲ್ಲಿ ಹೇಳ್ತಿಯಲ್ಲ, ನಿನಗ್ ನಿನಗ್ ಸೊಪ್ಪಲ್ದ?
13: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ಣು ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ. ಅದಕ್ಕೆ ಕೇಂಡೆ ಅಪ್ಪಯ್ಯ, ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
12: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ್ ಹಂಗಾರೆ?
8: ಹೌದಪ್ಪ, ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತರು ಊರಲ್ಲಿ ಶನಿಯಲ್ಲ. ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
14: ಅಮ್ಮ ಅಮ್ಮ,
12: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ. ಎತ್ ಹೋದೆ ಮಾಣಿ, ನೀನೇ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ. ಯಾವಾಗ್ಲೂ ನನ್ ಜೀವ ಎಂತ ತಿಂಬುದ?
14: ಅದು ನಂಗೆ
8: ನಿಂಗೆ
14: ನಂಗೆ
8: ಎಂತ ನಿಂಗೆ
13: ನಾಕೆಂತ ಅಪ್ಪಯ್ಯ?
8: ಅಪ್ಪಯ್ಯ ಅವಂತ
13: ಅವನಿಗೆ ನಿಮ್ಮತ್ರ ಹೇಳುಕ್ ಹೆದ್ರಿಕೆ ಅತ್ತಮ್ರ.
8: ನಿಂಗ್ ಹೆದ್ರಿಕೆ ಅತ್ತಿಲ್ಯ?
13: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರ್ ಹೋಯ್ಕಂಬ್ರ. ಅವನಟ್ಟಿ ನಾನು ಹೋಪುದ?
8: ಹ, ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿದ್ ಮಗಿನೂ ಕರ್ಕೊಂಡು ಹೋಯ್ನಿ.
13: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರ ಹೋಯ್ಲಕ್ಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ,
14: ಯಾರನ್ ಬೇಕಾರು ಕರ್ಕೊಂಡು ಹೋಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
13: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ, ಅಣ್ಣಂಗ್ ಮೂರಾಣಿ. ಅಮ್ಮ ನೀ ಬತ್ತ್ಯ?
8: ಎಂತ ದುಡ್ಡ? ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ ನಾನ ನಂಗೆ?
13: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
8: ನಿಮ್ಗೆ ತಿಂದ ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
12: ಕೊಟ್ರಿ. ಎಂತ ತಪ್ಪ ಹಂಗಾರೆ ಮೂರಾಣಿ ಅಲ್ಯ, ಆ ಮಾಣಿ ಎಷ್ಟು ದಿನದಿಂದ ಪಿಕ್ಚರಿಗೆ ಹೋಯ್ಕಂದೇಳಿ ಉರು ಹಾಕ್ತಿತ್ತು. ಅದೇ ಆ ಚಿಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
8: ಹೌದಾ, ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿಯಾರೆ ನಂಗೆ ಬರ್ಲಿ.
13: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ ಅಣ್ಣ. ಅಷ್ಟು ಮಾರ್ಕದ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗ್ಲ್ಕೊಂಡು ಹೋತೆ.
8: ಹಾಂಗ್ ನುಗ್ಲ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ಕ, ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಭಯನೇತೆ.
13: ಅಪ್ಪಯ್ಯ
8: ಹದ್ರೆಯ
13: ಅಣ್ಣ, ಅಪ್ಪಯ್ಯ ಒಳ ಹೋಯ್ತು. ಅವ್ರ ನಮ್ಕ ನೀ ಪಿಕ್ಚರಿ ಹೋತ ಅನ್ಕಂಡ್ರೆ ನಿನ್ ಕೈ ಚಿಪ್ಪೆ ಗತಿ.
15: ತಡಿ ಅಮ್ಮನ ಹತ್ರ ಅವ್ರು ಕೇಂತೆ. ಅಮ್ಮ ಅಮ್ಮ, ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ ಮಾಡಿ ಕೊಡ್ತೆ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಲಿ ಕೇಳಮ್ಮ, ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ, ನೀ ಕೊಡಮ್ಮ ನಂಗೆ.
12: ನನ್ ಕೈಯಲ್ಲಿ ಹ್ಯಾಂಗ್ ಬತ್ ಮಾಡಿ ದುಡ್ಡು ಬಾಲಿ ಇಟ್ಕಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸೋದ್ ಜಾಸ್ತಿ ಐತಿ ಇವರಿಗೆ. ಆ ಚಿಚ್ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
14: ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ.
12: ಅದೇ ಆ ಚಿಚ್ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
14: ಅಲ್ದಮ್ಮ
13: ಈ ಅಮ್ಮನೂ ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಕ್ಚರಿಗೆ ಓದ್ತ ಈಗ? ಆಚಿಮನಿ ನರಸಿಂಹನ ಹತ್ರ ನಾನಾರು ಹೋಯ್ ಹೇಳಿಕ್ಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ. ಆಚಿಮನಿ ನರಸಿಂಹನ ಹತ್ರ ಹೋಯ್ ನಾನು ನೀ ಬತ್ತಿಲ್ಲ ಅಂದ್ ಹೇಳಿಕ್ಕೆ ಬಪ್ಪುದ?
14: ನೀನು ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತರ್ಗಿಟ್ಟ ಆಂಜನೇಯನ್ ಕಣಗ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಕ್ಚರಿಗೆ.
13: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ? ಹೊರಗೈಕ ಇನ್ಕಿ ಕಾಣ್ತೀಯಾ
14: ಈ ಕಣ? ಇನ್ಕ್ಯಾರು ಕಾಣ್ತೆ ಹ್ಯಾಂಗಾರು ಕಾಣ್ತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಣ್ತೆ ಈ ಪಿಕ್ಚರ್.
13: ದುಡ್ಡಿಗೆ ಎಂತ ಮಾಡ್ತೆ?
14: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೆ ನಾನು ಅನ್ಕಂಡ್, ನೀ ಸುಮ್ಮನೆ ಆಯ್ಕೋ.
13: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವ, ಈ ಮಧ್ಯಾಹ್ನದ ಹೊತ್ತಲ್ಲ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
14: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ ನಮ್ಮನ್ ಹಿಡ್ದಿತ್ತಲ್ಲ ದೇವ್ರೇ ಗತಿ.
13: ಮತ್ತೆಂತ ಮಾಡ್ತೆ ಅಣ್ಣಯ್ಯ? ನಂಗ್ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನ್?
14: ಕಾಣ ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
13: ನಿನ್ ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
14: ಇಲ್ವಾ ನಾ ಹೇಳ್ತೆ ಇಲ್ವಾ? ಗುಟ್ಟಂಗ್ ಹೇಳ್ತೆ.
13: ಎರಡ್ ಸೇರಿ ಎಷ್ಟಪ್ಪ ಕೊಡ್ತ್ರಿ ಪ್ಯಾಟೆಗೆ?
14: ಕಾಣ ಮತ್ತ ಶುರು ಮಾಡ್ದ, ನಿನಗ್ ನಾನು ಹೇಳಲ್ಯ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತ್ರ, ಎಷ್ಟು ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪಸ್ ಸಾಕ. ಈ ಕಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
13: ಅಪ್ಪೇ ನಾನಿಗೂ ಯಾರಿಗೂ ಹೇಳುದಿಲ್ಲ, ನಾನು ಈಗ್ಲೇ ತೆಗಿತ್ಯಾ ಅಕ್ಕಿನ?
14: ನಿಂಗ್ ಎಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೋ. ಈ ಕಣ ನೀನ್ ಇಲ್ಲೇ ಆಯ್ಕೋ, ಈಗ ನಾನು ಒಳ ಕ್ವಾಣಿ ಹೋತೆ, ಇಲ್ಲ ಚಿಚ್ಚಿ ಕಾಂತ ಆಯ್ಕೋ, ಯಾರು ಬಂದ್ರ ನಂಗ್ ಹೇಳ್ಕ ಗೊತ್ತಾಯ್ತಲ್ಲ.
13: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣಯ್ಯ ಮಾಡು ಸರಿಯೇ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ.
14: ಎಂತದ ಮಾಣಿ ಹಂಗೆ ಆಯ್ಕ ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣಯ್ಯ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪಂಗೆ ಅಂದೇಳಿ ಹೇಳ್ತಿದ್ಯಲ್ಲ.
13: ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಗ್ ಕಾಣ್ತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
12: ಅದು ಅಣ್ಣಯ್ಯ ಅಣ್ಣ ಇಲ್ಲೇ ಇಲ್ಲ, ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
14: ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
13: ಅಣ್ಣಯ್ಯ ಅಣ್ಣ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದೂ ಮಾಡ್ತಾ ಇಲ್ಲ.
14: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ, ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
13: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದೂ ಮಾಡ್ತಿಲ್ಲ.
14: ನೀನ್ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ? ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯ?
15: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬಂದಿ ಅಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟು ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡ ಸಮಯ ನೀವು ಬಂದ್ರಿ ಅಪ್ಪಯ್ಯ.
14: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
15: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲ್ಲ, ಇಲ್ಲ ಅಪ್ಪಯ್ಯ ನೀ ಹೇಳ ಮರೆಯ ಸತ್ಯ ನೀ
13: ಹೇಳ. ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ ಇವತ್ ಶುರು ಮಾಡದಷ್ಟೇ ಅದು.
14: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತ ಅಕ್ಕಿಗಳು ಕೊಟ್ರಿ ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
15: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
13: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದಲ್ಲ ನಾನೆಂತಕ್ಕೂ ಇಲ್ಲ ಅಪ್ಪಯ್ಯ.
12: ಅಲ್ಲ ಹೋಯ್ ಇವತ್ ಎಂತ ಆಯ್ತು ನಿಮ್ಗೆ, ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ? ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಹಾಕಿದಾರೆ, ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ, ಎಲ್ಲಾರು ಅವ್ ನೆಮ್ಮದಿಯಿಂದ ಐಕಂತು.
8: ಹೌದೌದು, ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳು ಮನೆಗ್ ಎಂತ ಮಾಡಿದ ಗೊತ್ತಿತ್ತಾ?
12: ಎಂತ ಮಾಡ್ದು?
8: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡು ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
12: ಅಯ್ಯೋ ದೇವ್ರೆ, ಇದನ್ ಯಾರಪ್ಪ ಇವಕ್ ಹೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣೇನೆ ಕಲ್ತ್ಕೊಂಡದ್ದ. ಅಪ್ಪ ಪಿಕ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ, ಅದಕ್ ಹಿಂಗ್ ಮಾಡು ಅಂದ. ನಾನು ಹಾ ಅಂದೆ.
8: ಆಯ್ತಪ್ಪ, ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತು. ಮನಿ ಮಂದಿ ಎಲ್ಲ ಅಕ್ಕಿ ಮಾರೋಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇರಿನಿ.
12: ಅಲ್ಲ ನಿಮ್ಗೆ ಹೇಳುವಷ್ಟೋಳ್ ನಾನಲ್ಲ, ಆದ್ರು ಒಂದು ಮೂರಾಣಿ ಕೊಟ್ಟಿದ್ರೆ ಅವ್ ಹಿಂಗ್ ಮಾಡ್ತಿದ್ವ? ಹಾಂಗಂದೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತ್ರ, ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರು, ಹಾಂಗಾಗಿ ಅವ್ ಇಷ್ಟ್ರೊಳಗೆ ಮೂರ್ ನಾಲ್ಕ್ ಪಿಕ್ಚರ್ ಕಂಡಾಯ್ತು.
15: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ ಹಬ್ಬದಾಗೆ ಆಚಿ ಮನಿ ನರಸಿಂಹ ಎಂಟಾಣಿ ಖರ್ಚು ಮಾಡಿದ್ದ, ನಂಗ್ ನೀವ್ ಕೊಟ್ಟದ್ದೆ ಅಷ್ಟ, ಒಂದಾಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನು ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
8: ಅದಕ್ಕೆ ಮನಿ ಅಕ್ಕಿ ಕದ್ ಮಾರುದನ?
12: ಅಲ್ಲ ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿಕ್ ಅನ್ಕಂಡ?
8: ಬಾಳ ಮಾತ್ ಕಲ್ತೆ ಅಲ್ಲ, ಈಗಣಿ ಸಾಯ್ನಿ ಅತ್ತೆ ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
12: ನಂಗಿಲ್ಲ ಅಪ್ಪಯ್ಯ ದುಡ್ಡು, ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
8: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೆ ನಿನ್ನ. ತಗ ಸಾಯ್ನಿ ಅತ್ತೆ,
12: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ, ನಾನು ಬತ್ತೆ ಅಣ್ಣಯ್ಯ. ನನ್ನ ಬಿಟ್ಟಿಗೆ ಹೊಯ್ಕರಿಲ್ಲ ನೀನ್, ಬಿಟ್ಟಿಗೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೆ ನಾನ್ ನೀ ಅಕ್ಕಿ ಕದ್ದಿದ್ದೆ ಅಂತೇಳಿ.
14: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡ ನೀನ.
12: ಇಲ್ಲ ಅಣ್ಣಯ್ಯ ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ, ಇನ್ನು ಕದ್ದು ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
14: ಹಾಯ್
12: ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ, ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತ್ ಕಾಣಿ.
8: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಯ್ಲಿಲ್ಲೇನು?
12: ಹಾ ಖುಷಿ ಆಯ್ದೇ ಇರುತ್ತಾ, ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಯ್ಲ್ಯ.
8: ಸಾಕ್ ಸಾಕ್.
15: ಓ ಕಂಡಿಯನ ಸತ್ಯ, ಕಂಡಿಯನ ಅಪ್ಪಯ್ಯ ಅಮ್ಮ ಕುಶಲ್ ಮಾಡದ್ ಕಂಡಿಯನ? ಅಪ್ಪಯ್ಯ ಅಮ್ಮ ಕುಶಲ್ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
8: ಹನಿ ಮಕ್ಳೆ ಅಚ್ಚಿಗೆ.
14: ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮ್ಗ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕು ಜನ ಹೆಜ್ಜಿಗೆ ಹೆಜ್ಜಿಗೋ ಪಡಿ ಸಂಘದವ್ರು. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಸಾಕಾಯ್ತ್. ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದೇಳಿ ಹೇಳುದಿಲ್ಲ್ಯಾ, ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದೇಳಿ ಹೇಳುದ. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಗ್ ಚಂದ, ಕುಂದಾಪುರ ಕನ್ನಡ ಮಾತಾಡುಗ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತು, ಇದ್ರ ಸುತ್ತಲೂ ನೀರು. ಕುಂದಾಪುರ ಕನ್ನಡ ಮಾತಾಡುವ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋಕ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ, ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರಾ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ, ನಾಕ್ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ, ಅಂಬತ್ತಿಗೆ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
12: ಅಕ್ಷತಕ್ಕ, ನಮ್ ಭಾಷೆ ನಮ್ಗ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ. ಬೇರೆ ಭಾಷೆಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ, ನಮ್ ಭಾಷೆಗೆ ಬಹಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕಬ ನಾ ಕಡಿಗೆ ಮೀತೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದು. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಹಳ ಬೇಗ್ ಬೇಗ್ ಮಾತಾಡೋಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತಿಗೆ ನೆನ್ಪಾಯ್ತು ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹ್ಯಾಂಗ್ ಗೊತ್ತಿತ್ತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಹೊಸ್ತಿದಿತ್, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕೊಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತ್ರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು ಅಲ್ದ ಹೆಣೆ ನಿವೇದಿತ.
9: ಹೌದು ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ್ರ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್. ಈಜಿಪ್ಟ್ ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈ ಅಂಬ್ರ. ಅರಬ್ಬಿ ಸಮುದ್ರ ಇತ್ತ, ಪಶ್ಚಿಮ ಘಟ್ಟ ಇತ್ತ. ಹೀಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ ಆಳ್ವಿಕೆ ಮಾಡಿರಂಬ್ರು. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರು, ಅಲ್ಲಿಂದ್ಲೇ ಅವ್ರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರು. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ್ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ, ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂಬ್ರು. ಸೂರಾಲಂಗ್ ಈಗ್ಲೂ ನಾವ್ ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರು ಆರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್ ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನು ಕೊಟ್ಟಿತ್. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು. ಕಟ್ಟುವೆವು ನಾವು ಹೊಸ ನಾಡೊಂದನು, ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೇ. ನಂಗ್ ಇಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯಾ?
14: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನೆಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಭ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರ್ಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ್ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತು ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ?
8: ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂಥ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕೊಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕೊಂಡೇ ಇತ್ತ. ಊರಲ್ಲಿ ಇರ್ಲಿ ಪರ ಊರಲ್ಲಿ ಇರ್ಲಿ, ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ, ಹಂಗಾಯಿ ಇಂಗ್ರೊಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕೊಂಡ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತೆ ಕಾಣಿ. ಹ್ಯಾಂಗೆ ನಾವು ಓಪನಾ?
16: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
8: ಹಾ ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕೊಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತು. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇಣಿಯಕ್ಕ.
17: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್, ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ.

0: ಕತಿ, ಅಂಗಡಿ ಅಕ್ಕಿ ಬಂಗಡಿ ಮೀನ ಎಲ್ಲಾರ ಮನಿ ಕತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಯತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಯತಿ. ಆಸಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಎಂತ ಆತೋ ಗೊತ್ತಿಲ್ಲ.
1: ಪಂಚಮಿ ವೈದ್ಯನ್ ಹಾಡ್ ಕೇಳ್ರಿ ಅಲ್ದಾ, ಈಗ ನಮ್ದು ಒಂದ್ ಕೇಣಿ ಅಲ್ಲೇ.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕಂಡು ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರು ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೋಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹೆಂಗೆ? ಹೆಂಗ್ ಹೇಳಕ್ ಹೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು? ಅಷ್ಟು ದೊಡ್ಡಕ್ ನಾವು ಓರ್ಲಕ್ ಈಗ ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತೋ ಅಕ್ಕ.
3: ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರಲಿದೆ. ಇದು ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ದುಃಖಕರದ ಹಾಡನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಭಾಮ ಭಾಮ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ನಾಗೇಂದ್ರ ಹಾಗೂ ಎಲ್ಆರ್ ಈಶ್ವರಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಈ ಒಂದು ಚಿತ್ರ ತೆರೆ ಕಂಡಂತ ವರ್ಷ 1964 ತೆರೆ ಕಂಡಿರುವಂತ ಒಂದು ವರ್ಷ. ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಹಾಗೆನ್ನ ಬೇಡವೇ ಆಸೆಯುರಾಗುತ್ತೆ ಹಾಗೆನ್ನ ಬೇಡ ನಾ ಬದುಕಲಾರೆನೆ ವೈಫಿಲ್ದ ಲೈಫ್ ಇಲ್ಲ
1: ಅಯ್ಯೋ ರಾಮ ಇದು ಏನು ಬಂತು ಕರ್ಮ ಹೆಣಗಾಟದಿ ಜನ್ಮ ಏಕೆ ಕೊಟ್ಟನೋ ಬ್ರಹ್ಮ
0: ಭಾಮ ಭಾಮ ನಾನರಿಯ ಮನದ ಮರ್ಮ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ಕೂಲ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾಮೆಯ ನೋಡಲು ತಾ ಬಂದ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಸುಲಮಂಗಳಂ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ಬಾಲಕೃಷ್ಣ, ಉದಯ್ ಕುಮಾರ್, ಸಾವುಕಾರ್ ಜಾನಕಿ, ಹಾಗೆ ನಮ್ಮ ನರಸಿಂಹರಾಜು ಅವರ ಒಂದು ಅದ್ಭುತವಾದಂತ ನಟನೆಯ ಒಂದು ಅದ್ಭುತವಾದಂತಹ ಗೀತೆ, ಹಾಗೆ ಇಂತಹ ಒಂದು ಅದ್ಭುತವಾದಂತಹ ಹಾಡುಗಳು ಮರೆಯುವುದು ಉಂಟೆ, ಅದೇ ನಮ್ಮ ಕನ್ನಡ ಅಲ್ಲವೇ ಎಂದು ಹೀಗೆ ಹೇಳುತ್ತಾ, ಹಾಗೆ ಶ್ರೋತೃಗಳೇ, ವಧು ಪರೀಕ್ಷೆಯಲ್ಲಿ ಒಂದು ಸಾಂಪ್ರದಾಯಿಕವಾದ ಚೌಕಟ್ಟಿನ ಹಾಡು, ಅದರಲ್ಲಿಯೂ ತಿಳಿ ಹಾಸ್ಯವಾದ ಅದ್ಭುತ ನಟನೆಯ ಒಂದು ಸಮಾಗಮದ ಅದ್ಭುತವಾದ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅಣ್ಣ ತಂಗಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಜಯಮ್ಮ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಜೀವನದ ಪಾಠ ಹೇಳುವ ಸುಂದರವಾದಂತಹ ಈ ದಿನ ಇಂತಹ ಅಪರೂಪದ ಅರ್ಥವಿಲ್ಲದ ಹಾಡುಗಳನ್ನ ಈಗಲಿನ ಕಾಲದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಶ್ರೋತೃಗಳೇ, ದೇಶಿ ಮಣ್ಣಿನ ಸೊಗಸು ಅಂದರೆ ಏನು ಎಂದು ಈ ಹಾಡಿನ ಮೂಲಕ ನಾವು ನೋಡಿ ಅರಿಯಬಹುದು ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯಂತ ಸಾಗೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಅದುವೇ ಕೃಷ್ಣ ಗಾರುಡಿ ಎನ್ನುವಂತ ಒಂದು ಚಿತ್ರದ ಗೀತೆ, ಅದರಲ್ಲಿ ಪೊಂಬೆಯಾಟವಯ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಪೆಂಡಾಲ ನಾಗೇಶ್ವರರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ರೇವತಿ ಹಾಗೂ ರಮಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಗೀತೆ. ಎಷ್ಟು ಸಲ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕೆನಿಸುವಂತಹ ಮಾಧುರ್ಯವಾದಂತ ಹಾಡು. ಹಾಗೆ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಸಾಟಿ ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಂತ ಒಂದು ಸಾಂತ್ವನ ನೀಡುವಂತ ಅದ್ಭುತವಾದಂತ ಈ ಒಂದು ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೋತೃಗಳೇ, ಚೆಲುವಾಂತ ಚೆನ್ನಿಗನೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಪಿ ಸುಶೀಲಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಚಿ ಸದಾಶಿವಯ್ಯ ಅವರ ಒಂದು ರಚನೆಯನ್ನ ಕೇಳೋಣ. ರಾಜೇಶ್ವರ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಂತಹ ಒಂದು ವರ್ಷ. ಇದು ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಒಂದು ಉತ್ತಮವಾದಂತಹ ಇದು ಗೀತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಮ್ಮ ಪಿ ಸುಶೀಲಮ್ಮ ಅವರಿಗೆ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಒಂದು ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲೇಬೇಕು. ಎಂತಹ ಒಂದು ಅದ್ಭುತವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಹಾಡಿರುತ್ತಾರೆ ನಮ್ಮ ಸುಶೀಲಮ್ಮ ಅವರು.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ರೇಡಿಯೋ ವಾಹಿನಿಯಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕವಿ ಕಾಳಿದಾಸ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಹೊನ್ನಪ್ಪ ಭಾಗವತರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚೆಲುವಯ್ಯ ಚೆಲುವೋ ತಾನಿ ತಂದನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು 1955 ತೆರೆ ಕಂಡಂತ ಒಂದು ವರ್ಷ. ಹಾಗೆ ಈ ಒಂದು ಹಿಂದಿನ ಕಾಲದ ಜನಪ್ರಿಯವಾದಂತಹ ಚಿತ್ರ ಕೂಡ ಇದು. ಹಾಗೆ ತುಂಬಾ ಮುದ್ದಾದಂತ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃಗಳೇ. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

ಗೋವಿಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನು ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ ಚಿನ್ನದಂತೆ ಚಿನ್ನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ! ಈಗಿನ ಕಾಲದಲ್ಲಿ ಇಂತಹ ಹಾಡುಗಳು ಮಾಯಾ ಲೋಕದಲ್ಲಿ ಇದೆ ಅಂತ ಹೇಳ್ತಾ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದು ಈ ಹಾಡು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ ಇಂದು ಇಂತಹ ಒಂದು ಅಪರೂಪದ ಗೀತೆಯನ್ನ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ದೇವ ದರ್ಶನಮ ತೋರಯ್ಯ ಎಂಥ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಈ ಒಂದು ಗೀತೆಯಲ್ಲಿ ಅಡಗಿದೆ. ಹಾಗೆ ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ ರಾಜೇಶ್ವರಿಯ ವರ ಪುತ್ರ ಕನ್ನಡಿಗರ ಆರಾಧ್ಯ ದೈವ ರಾಗಲು ಈ ರೀತಿಯ ಚಿತ್ರಗಳೇ ಈ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಅಣ್ಣವರಿಗೆ ಎಂತಹ ಒಂದು ನಟನೆಯನ್ನು ಕೂಡ ನಮ್ಮ ಡಾಕ್ಟರ್ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಲು ಸಿದ್ಧ. ಹಾಗೆ ಮನುಷ್ಯನ ಭಾವನೆಗಳನ್ನ ಈ ಒಂದು ಸಂಗೀತದ ಮೂಲಕ ವ್ಯಕ್ತಪಡಿಸುವುದು ಒಂದು ಸುಂದರವಾದಂತ ಮನಸ್ಸುಳ್ಳ ಆತ್ಮಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಶ್ರೋತೃಗಳೇ. ಹಾಗೆ ಈ ಒಂದು ಸುಂದರ ಗೀತೆಯತ್ತ ಸಾಗೋಣ. ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ದವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ ಇದು. ಆರ್ ಸುದರ್ಶನ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
1: ದೇವ ದೇವ ಧವಲಾಚಲ ಮಂದಿರ ಗಂಗಾಧರನಿಗೆ ನಮೋ ನಮೋ. ದಾನವ ದೈವ ಕುಲಾನವ ಚಂದ್ರ ಜರ್ಮಭರನಿಗೆ ನಮೋ ನಮೋ. ದಾನವ ದೈವ ಕುಲಾನವ ಚಂದ್ರ.

ಪ್ರತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬಗೆ ನಮೋ ಪರತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬಗೆ ನಮೋ ನಮೋ ಹಾಲಹಲವನು ಲೀಲಾ ಜಾಲರಿ ಕ್ಷೀರಧರನಿಗೆ ನಮೋ ನಮೋ ಹಾಲಹಲವನು ಲೀಲಾ ಜಾ

ಚಂದ್ರ ಕಲಾದರ ಕರುಣ ಸಾಗರ ಚಂದ್ರ ಕಲಾದರ ಚಿನ್ಮಯ ರೂಪದೆ ನಮೋ ನಮೋ.

ಹೃದಯ ನಮೋ ನಮೋ ನಾರದ ಹೃದಯ ನಮೋ ನಮೋ ನಾರದ ಹೃದಯ ನಮೋ ನಮೋ ನಾರದ ಹೃದಯ

ಕಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಹೋದಾಗ ನ್ಯಾಯವೆಲ್ಲಿದೆ? ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ? ತಾಯಿ ಕಾಲು ವಿಷವದಾಗ ನ್ಯಾಯವೆಲ್ಲಿದೆ? ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ? ಯಾವ ಪಾಪದ

ಮರಳಿತಾರಯ್ಯ ಮರಳಿತಾರಯ್ಯ ಮರಳಿತಾರಯ್ಯ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಗೋವಿಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ,

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ, ಬಣ್ಣದಿಂದ ಬಂಗಾರದ ತಂದ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಚಂದ್ರಕುಮಾರ ಚಿತ್ರದ ಸಂಗೀತ ಗೀತೆಗಳು ಸುಮಧುರವಾದಂತಹ ಹಳೆಯ ಗೀತೆಗಳು, ಎಂದಿಗೂ ಅಜರಾಮರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳ್ರೆ ಹೆಂಗಿರುತ್ತೆ ಕಾಂಬೋ?

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಸಮಾಗಮ ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಮನಸ್ಸನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬರೀ ಬೇಜಾರು ಮರೆ.
3: ಎಂತಕ್ಕ,
2: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
3: ಇತ್ತಲ್ಲ ಮರ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
2: ಆಯುರ್ವೇದ ಹಬ್ಬ ಅದೆಂತದ?
4: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ. ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಇವತ್ತು ಕೇಳೆ ಸಖಿಯಲ್ಲಿ ನಮ್ಮೊಟ್ಟಿಗೆ ಯಾರು ಸಖಿ ಇದ್ದಾರೆ ಅಂತ ಕೇಳಿದ್ರೆ, ಇವರು ಕಲ್ಪನಾ ಭಾಸ್ಕರ್ ಅವರು, ಪರಿಸರ ಪ್ರೇಮಿ. ಇವರು ಎಂತ ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ನಾವು ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ಗಳನ್ನ ಬಳಸ್ತೇವೆ. ಬಳಸಿ ಎಂತ ಮಾಡ್ತೀವಿ, ಜಸ್ಟ್ ಬಿಸಾಡ್ತೀವಿ. ಬಿಸಾಡ್ತೀವಿ ಅಂದ್ರೆ ಡಸ್ಟ್ ಬಿನ್ನಿಗೆ ಹಾಕೋದು, ಇಲ್ಲ ಕೆಲವರು ಟಾಯ್ಲೆಟ್ಗೆ ಹೊರದೊರೆದು ಹಾಕೋದು, ಇಲ್ಲ ಕೆಲವರು ಸುಟ್ಟು ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ಒಂದು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಕೊಂಡು ಅಷ್ಟಪ್ಪ ಕೆಲಸ ಅದ್ರ ಮೇಲೆ ಮಾಡ್ಕಾದ್ರೆ ಅದೆಷ್ಟು ಕಷ್ಟ ಅಲ್ದ? ಎಷ್ಟು ಸಲ ಹೆಣ್ಮಕ್ಳು ಇರಿಟೇಟ್ ಆಗೋದು ಬರೀ ಅವರ ಮೆನ್ಸ್ಟ್ರೇಷನ್ ಸೈಕಲ್ ಇಂದ ಮಾತ್ರ ಅಲ್ಲ, ಆ ಮೆನ್ಸ್ಟ್ರೇಷನ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಇದು ಕೂಡ ತುಂಬಾ ಇರಿಟೇಟ್ ಮಾಡತ್ತೆ. ಎಲ್ಲ ಹೊರಗಡೆ ಹೋಗಿರ್ತಾರ, ಆ ಪ್ಯಾಡ್ ಎಲ್ಲಿ ಬಿಸಾಡೋದು, ಬೇರೆ ಚೇಂಜ್ ಮಾಡ್ಕೊಂಡು, ಇಂಥದ್ದೆಲ್ಲ ಸಂದಿಗ್ಧತೆ ಹೆಣ್ಣು ಮಕ್ಕಳಿಗೆ ಹಾಪು ತುಂಬಾ ಇತ್ತು. ನಮ್ಮ ಅತಿಥಿ, ಇವತ್ತಿನ ಅತಿಥಿ ಕೇಳೆ ಸಖಿಯಲ್ಲಿ ಕಲ್ಪನಾ ಭಾಸ್ಕರ್ ಅವರು ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಮಾತಾಡ್ತಾರೆ. ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ಏನಂಬುದ ನಾವೆಲ್ಲ ಒಟ್ಟಾಗಿ ಸಮಾಕೆಂಬ, ಇದು ನಮಗೂ ಬೇಕು ಅನಿಸಿದ್ರೆ ಕೇಂದ್ಮೇಲೆ ಖಂಡಿತ ಅದನ್ನ ಬಳಸ್ಕೋಬಹುದು. ನಮಸ್ಕಾರ ಕಲ್ಪನಾ ಭಾಸ್ಕರ್ ಅವ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಹೇಗಿದ್ರಿ, ಹುಷಾರಿದ್ರಿಯಾ?
5: ಹುಷಾರಿದ್ದಲ್ಲ.
4: ಭಾರಿ ಚಟುವಟಿಕೆಯ ಕಲ್ಪನಾ ಭಾಸ್ಕರ್ ಅವರು. ಈಗ ಕಲ್ಪನಾ ಮೇಡಮ್ ಹೇಳಿ, ನೀವು ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು, ಅದನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಅಂಬುದು ಕೂಡ ಅದನ್ನ ಒಂಚೂರು ಹೇಳಿ ಡೀಟೇಲ್ ಆಗಿ.
5: ಖಂಡಿತ, ನಾನು ಹೇಳುವ ವಿಚಾರ ಅಂತ ಹೇಳಿದ್ರೆ, ಒಂದು ಬಾಳೆ ನಾರಿನಿಂದ ಮಾಡಿದಂತ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳ್ತಾ ಇದ್ದೇನೆ.
4: ಬಾಳಿ ಬೊಳ್ಳೆ ನಾವು ಹೂ ಕಟ್ಟುತ್ತ, ಅದ್ರಂಗೆ ಸ್ಯಾನಿಟರಿ ಪ್ಯಾಡ್ ಮಾಡುತ್ತಂದ್ ಗೊತ್ತಿಲ್ಲ.
5: ಅದೇ ವಿಶೇಷ ಇದ್ರಲ್ಲಿ, ಯಾಕಂದ್ರೆ ಅದು ತುಂಬಾ ಹೈಜೀನ್, ಹಾಗಾಗಿ ಹೂ ಕಟ್ಟುತ್ತಾರೆ.
4: ಕರೆಕ್ಟ್.
5: ಅದರಿಂದ ಮಾಡಿದಂತ ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೆ. ಅದು ಹೇಳಕ್ ಉದ್ದೇಶನೂ ಮತ್ತೆಂತ ಅಂತ ಹೇಳಿದ್ರೆ, ಈಗ ನಾವು ಬಳಸುತ್ತಲ್ಲ ಈ ಡಿಸ್ಪೋಸಬಲ್ ಪ್ಯಾಡ್ಸ್ಗಳು, ಅದ್ರೊಳಗೆ ಆಕ್ಚುಲಿ 4 ಪ್ಲಾಸ್ಟಿಕ್ ಅಷ್ಟು ಪ್ಲಾಸ್ಟಿಕ್ ಅಂಶ ಅದ್ರಲ್ಲಿ ಉಂಟು. ಜೊತೆಗೆ ಅದರಲ್ಲಿ ಏನ್ ನಮ್ಮ ಬ್ಲೀಡಿಂಗ್ ಅನ್ನ ಅಬ್ಸಾರ್ಬ್ ಮಾಡುತ್ತಲ್ಲ, ಅದಕ್ಕೊಂದೆಂತದ್ದು ಸೆಲ್ಲರ್ ಫೈಬರ್ ಅಂತ ಹೇಳ್ತಾರೆ. ಆ ಫೈಬರ್ ಮಾಡೋದು ಸಹ ಮರ ಕಡ್ದಂಬರ್, ಆ ಮರ ಕಡ್ದು ಮಾಡೋದು. ಹಾಗಾಗಿ ಪರಿಸರಕ್ಕೆ ಎರಡು ರೀತಿ ಹಾನಿ, ಇದ್ 4 ಪ್ಲಾಸ್ಟಿಕ್ ಜರಿ ಬೀಳುದು, ಮತ್ತೊಂದ್ ಬದಿಯ ಮರ ಕೊಡುದು, ಎರಡು ರೀತಿ ಪರಿಸರಕ್ಕೆ ಹಾನಿ ಆಗ್ತಾ ಉಂಟು. ಮತ್ತಪ್ಪ ಆ ಮರ ಬ್ಲೀಚಿಂಗ್ ಮಾಡ್ತಾರ ಬೆಳ್ಳಗ್ ಮಾಡೋಕೆ, ಆ ಬ್ಲೀಚಿಂಗ್ ಮಾಡೋಕೆ ಏನ್ ಕೆಮಿಕಲ್ ಉಪಯೋಗಿಸ್ತಾರ, ಅದರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿ ಆಗ್ತಿತ್ತು ಅಂತೇಳಿ, ಇದಂದ್ರೆ ಇವತ್ತು ಮೆಡಿಕಲ್ ಸೈನ್ಸ್ ಹೇಳ್ತೆ ಉಂಟು ಇದ್ರ ಬಗ್ಗೆ. ಹಾಗಾಗಿ ನಾವು ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 40 ಈ ಮೆನ್ಸೆಸ್ಟ್ರಲ್ ಸೈಕಲ್ ಪಾಸ್ ಆತ್ಲಂತ, ಅದು ಪಾಸ್ ಆದವಾಗ ಒಂದು ವಾರಕ್ಕೆ ಒಂದ್ ತಿಂಗಳಿಗೆ ಒಂದ್ 10-12 ಪ್ಯಾಡ್ ಲೆಕ್ಕ ಹಾಕಿ, 12 ತಿಂಗಳಿಗೆ ಎಷ್ಟಾಯ್ತು, 40 ಎಷ್ಟಾಯ್ತು.
4: ಕರೆಕ್ಟ್
5: ಮಾಡಿ ಅದೊಂದು ಹೇಳ್ರಿ, ಹೆಚ್ಚು ಕಮ್ಮಿ ಒಂದ್ 60,000 ದಿಂದ 1.5 ಲಕ್ಷ ನಾವು ಖರ್ಚು ಮಾಡಿ ನಾವು ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ತಂದ್ಕಂತಿತ್ತ ನಮ್ಗೆ ಗೊತ್ತಿಲ್ಲ.
6: ಓಕೆ,
5: ಅಂದ್ರೆ ಆ ಕೆಮಿಕಲ್ ಇಂದ ನಮ್ ತುಂಬಾ ಅಂದ್ರೆ ಈಚಿಂಗ್, ರ್ಯಾಶಸ್, ಕಡೆಗೆ ಗರ್ಭಕೊರಳಿನ ಕ್ಯಾನ್ಸರ್ ಅಂತಲ್ಲ ಅದು ಬಪ್ಪದ ಇದ್ರಿಂದ ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾ ಇದ್ರ. ನಂತರ ಲೇಟ್ ಮಕ್ಕಳ ಅಪ್ಪದ ಕ್ರಾಂಪ್ಸ್, ಹೊಟ್ಟೆ ನೋವು ಬಪ್ಪದ. ನಾವೆಲ್ಲ ಸಣ್ಣಕಿಪ್ಪತ್ತಿಗೆ ಬಟ್ಟೆ ಉಪಯೋಗಿಸ್ತಿದ್ದ.
6: ಕರೆಕ್ಟ್,
5: ಕಾಟನ್ ಬಟ್ಟೆ ಚಂದ ಮಾಡಿ ಒಗ್ದು ಒಣಸಿ ಅದನ್ನ ಉಪಯೋಗಿಸ್ತಿದ್ದ. ಹಂಗಾಗಿ ನಾವೆಲ್ಲ ಕಾಲೇಜಿಗೆ ಬರ್ತಾರ, ನಾವು ಶಾಲೆಗೆ ಹೋಗಪ್ಪ, ಹೈಸ್ಕೂಲಿಗೆ ಹೋಗಪ್ಪತ್ತಿಗೆ 40 ಜನ ಹೆಣ್ಮಕ್ಳಿದ್ರೆ ಒಂದ್ 2-3 ಜನ ಹೊಟ್ಟೆ ನೋವು ಅಂತ ಕೇಳಿತ್ತ.
6: ಕರೆಕ್ಟ್.
5: ಆದ್ರೆ ಇವತ್ತ 40 ಜನ ಇದ್ರೆ 36 ಜನ ಹೊಟ್ಟೆ ನೋವು ಮನೆ ಮನೆ ಕಂತರು 3 ದಿನ. ಅದೆಲ್ಲವೂ ಇದರಿಂದ ಅಂತೇಳಿ ನಮ್ಗೆ ಅನ್ಸ್ತಿತ್ತು. ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಹೇಳ್ತಾ ಇತ್ತು, ನಮ್ಮ ಆಯುಷ್ ಡಾಕ್ಟರ್ ಎಲ್ಲ ಹೇಳ್ತಾ ಇದ್ರು ಅದಿಂದೇ ಬರ್ತಾ ಉಂಟು ಅಂತೇಳಿ ಹೇಳ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಇದ್ರ ಬಗ್ಗೆ ಒಂಚೂರ ಇದ್ ಮಾಡ್ತಾ ಇರುವತ್ತಿಗೆ ನನಗೊಂದು ಬಾಳೆನಾರಿನ ಸ್ಯಾನಿಟರಿ ಪ್ಯಾಡ್ ಗೊತ್ತಾಯ್ತು. ಅದು ಕೇರಳದಿಂದ ಮಾತಾ ಅಮೃತಾನಂದಯ್ಯ ಮೈ ಅವರದ್ದು ಒಂದು ಆಶ್ರಮದಾಗೆ ಸೌಖ್ಯಂ ಫೌಂಡೇಶನ್ ಅಂತೇಳಿ ಉಂಟು, ಅದರಿಂದ ಮಾಡ್ತಾ ಇದ್ರು ಅವರು. ಅದನ್ನ ಫಸ್ಟ್ ನಾನು ತಕೊಂಡು ಉಪಯೋಗಿಸಿದೆ. ಉಪಯೋಗಿಸ್ ಅಂದ್ರೆ ಒಂದ್ ಸರಿ ನಾವು ತಕೊಂಡ್ರೆ ಒಂದು ನನ್ನ ಮಗ ನಾನು ತಕೊಂಡದ ಒಂದ 7-8 ವರ್ಷದ ಹಿಂದೆ, 10 ವರ್ಷ ಆಯ್ತದ ಪ್ರಾರಂಭ ಆಗಿ. 5 ವರ್ಷ ಉಪಯೋಗಿಸ್ಲಕ್ ಹೆಚ್ಚು ಕಮ್ಮಿ 5 ವರ್ಷ ಉಪಯೋಗಿಸಿದೆ ನಾನು.
6: ಅಂದ್ರೆ
5: ರೀಯೂಸೇಬಲ್ ಪುನಃ ವಾಶ್ ಮಾಡಿ ಉಪಯೋಗಿಸುವಂತದ್ದು.
6: ಮತ್ತೆ
5: ಬಾಳೆನರ ಆದ್ರಿಂದಾಗಿ ಅದು ಬೇಗ ಒಣಗತ್ತೆ. ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಈ ಪರಿಸರಕ್ಕೆ ನಂಗೆ ಸ್ವಲ್ಪ ಪರಿಸರದ ಬಗ್ಗೆ ತುಂಬಾ ಕಾಳಜಿ, ಅದರಿಂದಾಗಿ ಇದನ್ನ ಆರೋಗ್ಯ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ ಜೊತೆಗೆ ಪರಿಸರವನ್ನು ನಾವು ಇಷ್ಟು ಹಾಳು ಮಾಡ್ತಾ ಉಂಟು. ಇಡೀ ಪ್ರಪಂಚದ ಹೆಣ್ಮಕ್ಳನ್ನ ತಕೊಂಡ್ರೆ, ಮಹಿಳಾ ಪಾಪ್ಯುಲೇಷನ್ ತಕೊಂಡ್ರೆ, ಒಂದು ದಿನಕ್ಕೆ ಹೆಕ್ಟರ್ ಗಟ್ಟಲೆ ಭೂಮಿ ಮುಚ್ಚುವತ್ತಂಬ ರೀತಿ ಇದ್ರ ಬಗ್ಗೆ ಹೇಳ್ತಾ
6: ಇದ್ದಾರೆ.
5: ಅಷ್ಟು ಒಂದು ಹೆಕ್ಟರ್ ಮುಚ್ಚಿ ಹೋಗುವಷ್ಟು ಸ್ಯಾನಿಟರಿ ಪ್ಯಾಡ್ ಬಳಕೆ ಆಗ್ತ ಅಂತೇಳಿ. ಅದು ಬಿದ್ರೆ ಭೂಮಿ ಅಂತ ಕತ್ ಒಂದು ಪ್ಯಾಡ್ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗೋಕೆ ಅಂದ್ರೆ ಡಿಕಂಪೋಸ್ಟ್ ಆಗೋಕೆ 850-900 ವರ್ಷ ಬೇಕಂತ.
6: ಓ,
5: ನಾವ್ ಇವತ್ ಹಾಕದ ಕಸ ನಾವಲ್ಲ, ನಮ್ ಮಕ್ಕಳಲ್ಲ, ಮರಿಮಕ್ಕಳಲ್ಲ, ಎಷ್ಟೋ ಜನರೇಷನ್ ಪಾಸ್ ಆರು, ನಾವ್ ಹಾಕದ ಕಸ ಅಲ್ಲೇ ಇರತ್ತೆ.
6: ಕರೆಕ್ಟ್.
5: ನಾವ್ ಇದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡ್ಲೇಬೇಕಲ್ಲ. ಹೆಚ್ಚಿನ ಗೊತ್ತೇ ಇರುದಿಲ್ಲ, ನನ್ಗೆ ಹೇಳ್ದವಾಗ ಇಷ್ಟು ಸಮಸ್ಯೆ ಉಂಟ ಇದಕ್ಕ ಕೇಳ್ತಾರೆ. ಖಂಡಿತ ಇದ್ ನಾವ್ ಅರ್ಥ ಮಾಡ್ಕೊಳ್ಲೇಬೇಕಾದಂತ ವಿಚಾರ. ಅದರಿಂದಾಗಿ ನಾನೀಗ ಅದನ್ನೇ ಶಾಲಾ ಕಾಲೇಜಿಗೆ, ಈ ಸ್ವಸಹಾಯ ಸಂಘದಲ್ಲಿ, ಒಟ್ಟಾರೆ ಹೆಂಗಸರಿಗೆ ನನ್ನಿಂದ ಆದಷ್ಟು ಇದ್ರ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೆ. ಒಂದ್ ಫಸ್ಟ್ ನಾನು ಉಪಯೋಗಿಸಿದೆ, ಅದ್ರ ರಿಸಲ್ಟ್ ನಂಗೆ ಗೊತ್ತಾಯ್ತು.
6: ಏನಾಯ್ತು ರಿಸಲ್ಟ್?
5: ರಿಸಲ್ಟ್ ಅಂತೇಳ್ರಿ, ಈಗ ಈಚಿಂಗ್, ರ್ಯಾಶಸ್, ಅದೆಲ್ಲವೂ ಇದಾಗಿ ಹೆವಿ ಬ್ಲೀಡಿಂಗ್ ಸಹ ಅದು ಕಮ್ಮಿ ಆಯ್ತು. ನನಗೆ ರಿಸಲ್ಟ್ ನಂಗೆ ಗೊತ್ತಾದ ನಂತರ ಇದ್ರದ್ದು ಮಹತ್ವದ ಬಗ್ಗೆ ನಾ ಅರ್ತ್ಕೊಂಡ್ ಮತ್ತೆ ನಾನು ಅದನ್ನ ಸ್ಟಡಿ ಮಾಡಿದೆ. ಕಡೆಗೆ ಅಲ್ಲೂ ಸಹ ಏನಲ್ಲಿ ಮಾಡ್ತಾರೆ ಸೌಖ್ಯಂ ಫೌಂಡೇಶನ್ ಇಂದ, ಅವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ರೆ ಅದ್ರದ್ದು ಇಡೀ ವರ್ಲ್ಡ್ ವೈಡ್ ಇದ್ರ ಬಗ್ಗೆ ಇದಾಗ್ತಾ ಉಂಟು ಈಗ, ಅಂದ್ರೆ ತಿಳ್ಕೊಂಬಕ್ಕೆ. ಅದ್ರದ್ದು ಎಷ್ಟೋ ಪೇಪರ್ಸ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ, ಹೊರದೇಶದಲ್ಲೂ ಸಹ ಅದ್ರದ್ದು ಸಬ್ಮಿಟ್ ಆಗಿದೆ, ಅದ್ರ ಮೇಲೆ ಸರ್ವೆ ಆಗಿದೆ. ಒಂದು ಅಂದ್ರೆ ತುಂಬಾ ನಿಮ್ಗೆ ರಿಸರ್ಚ್ ಪೇಪರ್ ಬೇಕಾದ್ರೆ ಸಿಗತ್ತೆ, ನೀವು ಸೌಖ್ಯಂ ಫೌಂಡೇಶನ್ ಇವಾರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಷಯ ಸಿಕ್ಕತ್ತೆ ಸೈಟಾಗೆ. ಹಾಗಾಗಿ ನಾನು ಎಲ್ಲರಿಗೂ ಇದನ್ನ ಹೇಳೋಕ್ ಸ್ಟಾರ್ಟ್ ಮಾಡಿದೆ, ಉಪಯೋಗಿಸಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದರಿಂದ ನಂತರ ನಾನು ಒಂದಿಷ್ಟು ಕಾಲೇಜ್ಗಳಲ್ಲಿ ಹೋಗಿ ಹೇಳಿದೆ. ನಂತರ ಒಬ್ರು ನೆಕ್ಸಸ್ ಮಾಲ್ ಅಂದೇಳಿ ಮಂಗಳೂರಿನವರು, ಅವರು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿ ಕರ್ನಾಟಕದಾಗ ತುಂಬಾ ಶಾಲೆಗಳಿಗೆಲ್ಲ ಫ್ರೀ ಕೊಡೋಕೆ ಪ್ಲಾನ್ ಮಾಡ್ರು. ಅಂದ್ರೆ ಅದಕ್ಕೊಂದು ಒಂದು ಕಾರ್ಯಕ್ರಮನೇ ಅವ್ರು ಇದ್ ಮಾಡಿರು, ಅಂದ್ರೆ
6: ಅಭಿಯಾನ ತರ
5: ಮಾಡಿರು. ಅದಕ್ಕೆ ಆವಾಗ ನಾನು ಸಹ ಅವರನ್ನು ನನ್ಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಕೊಟ್ರಿ. ಇಲ್ಲಿಗೆ ನಾನು ಕುಂದಾಪುರದ ಒಂದು 3 ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೇಳಿ ಆ ಮಕ್ಕಳಿಂದ ಅದನ್ನು ಯಾರು ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಿ ಯಾರಿ ಬೇಕಿತ್ತು ಫಿಲ್ ಮಾಡಿ ಅಂತೇಳಿ ಅವ್ರು ಫಿಲ್ ಮಾಡಿದ್ರು. ನಂತರ ಅವರು ಅದನ್ನ ಸ್ಪಾನ್ಸರ್ ಮಾಡಿ ಆ ಮಕ್ಕಳಿಗೆಲ್ಲ ಕೊಡ್ತು. ನಂತರ ಇಡೀ ಭಾರತದಾದ್ಯಂತ ಈ ತರದ ತುಂಬಾ ಅಭಿಯಾನ ಮಾಡಿ ಅಡೋಲೆಸೆನ್ಸ್ ಅಂದ್ರೆ ಸಣ್ಣ ಈ ಮಕ್ಕಳಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಅವ್ರ ಸಮಸ್ಯೆ ಅಂತ ಆಗ್ತಾ ಉಂಟು ಈ ಪೀರಿಯಡ್ ಸಮಯದಲ್ಲಿ. ಅದನ್ನ ತಿಳ್ಕೊಂಡು ಇದನ್ ಕೊಟ್ಟ ನಂತರ, ಇದನ್ನ ಉಪಯೋಗಿಸಿದ ನಂತರ ಆ ಸಮಸ್ಯೆ ಪರಿಹಾರ ಸಿಕ್ಕಿತ್ತ, ಈ ರೀತಿಯ ಒಂದು ಅವರೊಟ್ಟಿಗೆ ಅವರದ್ದೊಂದು ಫೀಡ್ಬ್ಯಾಕ್ ಗಳನ್ನ ತಕ್ಕಂತ ಬಂದದ್ರಿಂದಾಗಿ 10,000 ಈ ಹುಡುಗಿಯರು ಅಂದ್ರೆ ಅಡೋಲೆಸೆನ್ಸ್ ಹುಡುಗಿಯರು ಅವ್ರ ಹತ್ರಲ್ಲಿ ನಾವು ಫೀಡ್ಬ್ಯಾಕ್ ತಕೊಂಡವಾಗ ಅವರದ್ದು ಆ ತರದ್ದೆಲ್ಲ ಅಂದ್ರೆ ಏನ್ ಅವರದ್ದು ನಾರ್ಮಲಿ ಎಲ್ಲ ಹೆಣ್ಮಕ್ಳಿಗೆ ಬರುವಂತ ಎಲ್ಲ ಸಮಸ್ಯೆಗಳು ಉಂಟಲ್ಲ ಅದೆಲ್ಲ ಸಾಲ್ವ್ ಆಗಿರುವುದು ಆ ಫೀಡ್ಬ್ಯಾಕ್ ಇಂದ ಗೊತ್ತಾಗಿದೆ. ಹಾಗಾಗಿ ಅಂದ್ರೆ ಇದು ಹೆಚ್ಚು ಜನರು ತಿಳ್ಕೊಳ್ಬೇಕು. ಒಟ್ಟಾರೆ ಪರಿಸರಕ್ಕೋಸ್ಕರ ಮತ್ತೆ ತಮ್ಮ ಹೆಲ್ತಿಗೋಸ್ಕರ, ತಮ್ಮ ಆರೋಗ್ಯ ರಕ್ಷಣೆಗಾಗಿ, ಪರಿಸರ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ, ಇದೆರಡು ಉದ್ದೇಶದಿಂದ ಈ ಯೂಸ್ ಅಂಡ್ ಥ್ರೋ ಇಂದ ಹೊರಗೆ ಬಂದು ಮರುಬಳಕೆಯ ಸ್ಯಾನಿಟರಿ ಪ್ಯಾಡ್ ಗಳನ್ನು ಪ್ರತಿಯೊಬ್ಬರು ಉಪಯೋಗಿಸ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಆಸ್ತಿಯೋ ಮನೆಯೋ ಚಿನ್ನವೋ ದುಡ್ಡವೋ ಮಾಡಿ ಇಟ್ಟು ನಮ್ಮ ಮಕ್ಳು ಮಾಡಿ ಇಡತ್ತೆ, ಅದರಿಂದ ಅವರಿಗೂ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ನನ್ನ ಮಗುವೆ 100,000 ಸಂಬಳ ತಕೊಂಡ್ರು ಬಟ್ಲಿಗೆ ಇದನ್ನ ಕೊಯ್ನೈಕ ತಿಮ್ಕಾತಿಲ್ಲ,
6: ಕರೆಕ್ಟ್
5: ಅನ್ನ ಬೇಕು. ಭೂಮಿಯೇ ಹಾಳಾಗಿ ಹೋರೆ ಬೆಳೆ ಬೆಳೆಯೋಕೆ ಇಲ್ದಿದ್ರೆ ಊಟ ಮಾಡೋದಂತ. ಹಾಗಾಗಿ ನಮ್ಮ ನಾವೇನ್ ನಮ್ಮ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ನಮ್ಗೇನ್ ಬೇಕು ಉಪಯೋಗಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಸರಿಯಾಗಿ ಬಿಟ್ಟು ಹೋಯ್ಕು. ಆದ್ರೆ ಇವತ್ತ ನಾವೆಂತ ಮಾಡ್ತಿತ್ತಂದ್ರೆ ಆದಷ್ಟು ಹಾಳು ಮಾಡಿ ತೆಗ್ದು
6: ಎಲ್ಲದನ್ನೇ ಹಾಳು ಮಾಡಿ.
5: ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಅದನ್ನೇ ಬಿಸಾಡುದಿಲ್ಲ ಸುಟ್ಟಾಕತ್ತಂತಾರೆ. ಸುಟ್ಟಾಕ್ರು ಸಹ
6: ಪ್ರಕೃತಿಗೆ
5: ಅಲ್ದ ನಮ್ಮ ಉಸಿರಾಡು ಗಾಳಿ ಹಾಳಾಗ್ತಾ ಉಂಟು. ಹಾಗಾಗಿ ನಾವ್ ಇದೆಲ್ಲ ನೆಲ ಜಲ ಮತ್ತೆ ವಾಯು ಇದು ಮೂರನ್ನ ಸರಿಯಾಗಿ ಇಟ್ಕೊಂಡ್ಕಿದ್ರೆ ನಮ್ಮ ಈ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದರಲ್ಲಿ ಮಹಿಳೆಯರಿಂದ ಪರಿಸರಕ್ಕೆ ಇಷ್ಟ ಹಾನಿ ಆಗ್ತಾ ಉಂಟಂತ ಹೇಳಿದ್ರ ಮೇಲೆ ನಾವು ಅದನ್ನ ನಮ್ಮನ್ನ ಬದಲು ಮಾಡ್ಕೊಳ್ಳೇಬೇಕಂತೇಳಿ ನಾನು ಹೇಳುವಂತದ್ದು.
6: ಈಗ ನೀವು ಈ ಸ್ಯಾನಿಟರಿ ಪ್ಯಾಡ್ ಎಂತಕ್ ಬಳಸಕಂತ ಹೇಳಿದ್ರಿ ಅಂದ್ರೆ ಪ್ರಕೃತಿಯಲ್ಲಿರುವ ನಾವ್ ಏನೀಗ ಎಲ್ಲ ಸಾಯಿಲ್ ಪೊಲ್ಯೂಷನ್ ಆ ಪೊಲ್ಯೂಷನ್ ಈ ಪೊಲ್ಯೂಷನ್ ಮಾಡ್ತೀವಿ ಅದ ತಡೆಗಟ್ಟಬಹುದು. ಮತ್ತಿದು ರೀಯೂಸಬಲ್, ನೀವು ದಿನ ಪ್ರತಿ ಮೆನ್ಸಸ್ಸಿಗೂ ಒಂದೊಂದ್ ಪ್ಯಾಕ್ ತಕೋ ಎರಡು ಪ್ಯಾಕ್ ತಕೋ ಖರ್ಚು ಮಾಡ ಬಿಸಾಡ ಅಂತ ಹೇಳೋದಲ್ಲ, ಮತ್ತೆ ಮತ್ತೆ ಬಳಸಬಹುದು. ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಬಹಳ ಒಳ್ಳೇದು. ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಹಬ್ಬಿರ್ಬೋದು, ಇಚ್ಚಿಂಗ್ ಇರ್ಬೋದು, ಇಂಥ ಸಮಸ್ಯೆಗಳನ್ನೆಲ್ಲ ಅದು ಕಮ್ಮಿ ಮಾಡುತ್ತ. ಈಗ ಈ ಪ್ಯಾಡ್ ನ ವಿಶೇಷತೆ ಅಂತಂದ್ರೆ ನಂಗೆ ಆಶ್ಚರ್ಯ ಆಗಿದ್ದು ಅದು ಬಾಳಿ ನಾರಿಂದ ಮಾಡದ್ದು ಅಂತ. ಬಾಳೆ ಗಿಡದ ನಾರ್ ಅಲ್ದಾ, ಅದನ್ನ ಹ್ಯಾಂಗ್ ಮಾಡ್ತಾರೆ, ಅದು ಹ್ಯಾಂಗ್ ಗೊತ್ತಿರುತ್ತೆ, ಅದು ಹ್ಯಾಂಗ್ ಇರತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಆತ. ಯಾಕಂದ್ರೆ ನಾವು ಹೂ ಕೊಟ್ಟು ಬಾಳಿ ಬೆಳಿತಂದ್ರೆ ಅದೇ ಪಟಕ್ ಪಟಕ್ ಅಂತ ಉಂಡಾತಿರತ್ತೆ, ಹೆಚ್ಚಾಗಿ ನೀರ ನೆನೆಸ್ಕೊಂಡು ಹಿಂಗ್ ಮಾಡ್ಕೊ ಟಪಕ್ ಟಪಕ್ ಹೋಯತ್ತದ್. ಇದಂಗ್ ಹ್ಯಾಂಗ ಏನು ಈ ತರದೊಂದು ಕ್ಯೂರಿಯಾಸಿಟಿ ಇದ್ರ ಬಗ್ಗೆ ಹೇಳ್ತಾರೆ.
5: ಅದು ಅಲ್ಲಿ ದೊಡ್ಡ ಒಂದು ಫ್ಯಾಕ್ಟ್ರಿ ಟೈಪನೆ ಮಾಡ್ಕೊಂಡಿದ್ ನಾನು ಹೋಗಿ ನೋಡಿ ಬಂದಿದ್ದೆ ಅದನ್ನು ಸಹ. ಯಾಕಂದ್ರೆ ಒಂದೇದಾಗಿ ಬಾಳೆನಾರ ಅವರು ಅಂತ ಹೇಳಿದ್ರೆ ಬಾಳೆ ಹಣ್ಣಾದ ನಂತರ ಬಾಳೆ ಗಿಡ ವೇಸ್ಟ್ ಅದು ಹೇಳ್ತಾರೆ, ಕಸದಿಂದ ರಸ ಅದ್ರ ಮರುಬಳಕೆ. ಅದನ್ನ ಅವರು ಮೆಷಿನರಿಗಳು ಉಂಟು ಅದರಲ್ಲಿ ಫುಲ್. ನಾವೀಗ ಕಾಯಿ ಕತ್ತ ಇತ್ತು ನೋಡಿ, ಕಾಯಿ ಕತ್ತದ ಸುಂಬಿರತ್ತೆ ಗಟ್ಟಿ ಇರತ್ತೆ ಕಾಯಿ ಕತ್ತ. ನಾವು ಕಾಮ್ಕೋರಿ ಇದ್ರೊಳಗೆ ಹುರಿ ಹಗ್ಗ ಮಾಡು ಕತ್ತ ಅಂದ ಆಲೋಚನೆ ಆಯ್ತಲ್ಲ, ಆಲೋಚನೆ ಬತ್ತ ನಮ್ಗೆ. ಅದೇ ರೀತಿ ಈ ಬಾಳೆ ಇದ್ರನ್ನವ್ರು ಅದೇ ಒಂದ್ ರೀತಿ ಅದನ್ನೆಲ್ಲ ತೆಗ್ದು ಅದನ್ನ ಮೆಷಿನಿಗೆ ಕೊಟ್ಟು ಅದನ್ನ ಕೀಸಿ ಈಗ ಹೊಗೆ ಸೊಪ್ಪು ಬೇರೆ ಬೇರೆ ಮಾಡ್ತಾರಲ್ಲ ಕಾಯಿ ಕತ್ತ ಅಂದ್ರೆ ನಾವು ಕುಟ್ಟಿ ಮಾಡತ್ತೆ. ಇದು ಮೆಷಿನಿ ಕೊಟ್ಟು ಅದನ್ನ ದಾರ ಮಾಡಿ ಅದನ್ನ ಮತ್ತೆ ಕೂತ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದೊಂದು ಕ್ವಾಲಿಟಿ ಗೊತ್ತುಂಟು, ಆ ಕ್ವಾಲಿಟಿನೆಲ್ಲ ಬೇರೆ ಬೇರೆ ಮಾಡಿ ಅದನ್ನ ಕಡಿಗೆ ಅದರಲ್ಲಿ ಬೇರೆ ಬೇರೆ 9 mm 6 mm ಆ ರೀತಿದ ಒಂದ್ ರೀತಿ ಒಂದು ಎಂತ ಹೇಳ್ತಾರೆ ಅದು ಪ್ಯಾಡ್ ಟೈಪ್ ಇದು ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ತಾರೆ. ಅದಕ್ಕೆ ಬಟ್ಟೆಯಿಂದ ಅಡಿ ಬದಿಗೆ ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕ್ತಾರೆ, ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕಿ ಮತ್ತೆ ಫುಲ್ ಇದಕ್ಕೆ ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಇದ ತರ ಅದಕ್ಕೆ ಎರಡು ಬಟನ್ ಇಟ್ಟು ನಮ್ಮ ನ್ಯಾಪ್ಕಿನ್ ಗಳಿಗೆ ಬಟನ್ ಹಾಕುವ ಹಾಗೆ ಮಾಡಿ ಇಡ್ತಾರೆ. ಅದರಿಂದ ನಮ್ಮಲ್ಲಿ ಅಂದ್ರೆ ಬಟ್ಟೆ ನಾವೀಗ ಬೇರೆ ಇದ್ ಮಾಡಿದವಾಗ ಮೈ ಆಗುವಂತದ್ದು ಕೆಲವೊಮ್ಮೆ ಹೆವಿ ಫ್ಲೋಗೆ ಅಥವಾ ಮಲಗಿದಾಗ ನಮ್ ಬಟ್ಟೆ ತಾಗುದು ಈ ರೀತಿದೆಲ್ಲ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಈ ನಮ್ಮ ಮ್ಯಾನ್ಸೆಸ್ಟರ್ ಬ್ಲೀಡಿಂಗ್ ಆಕ್ಚುಲಿ ಹೇಗಿರುತ್ತೆ ಅಂತ ಹೇಳ್ರೆ ನಮ್ಗೆ ಕೈ ಗಾಯಾರೆ ರಕ್ತ ಹೊತ್ತಲ್ಲ, ಅದೇ ರೀತಿ ಕ್ಲೀನ್ ಬ್ಲೀಡಿಂಗ್. ಆದ್ರೆ ನಾವು ಈ ಯಾವ್ದು ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸುತ್ತಲ್ಲ ಅದ್ರಲ್ಲಿ ನಮ್ಗೆ ಬ್ಯಾಡ್ ಸ್ಮೆಲ್ ಎಲ್ಲ ಬರುವುದುಂಟು, ಅದು ಕೆಮಿಕಲ್ ರಿಯಾಕ್ಷನ್ ಇಂದ. ಇದ್ರಲ್ಲಿ ಅದಿಲ್ಲ. ಮತ್ತೆ ಒಂದ್ ನೀವು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಉಂಟು, ಅಂದ್ರೆ ಕಮ್ಮಿ ಫ್ಲೋ ಇದ್ದವಾಗ ಸಿಂಗಲ್ ಯೂಸ್ ಮಾಡುವಂತದ್ದು, ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಇನ್ಸರ್ಟರ್ ಇರ್ತದೆ ಎಕ್ಸ್ಟ್ರಾ ಹಾಕೊಂಡು ಸ್ವಲ್ಪ ಲಾಂಗ್ ಜರ್ನಿ ಹೆವಿ ಫ್ಲೋ ಇದಕ್ಕೆಲ್ಲ ಉಪಯೋಗಿಸುವಂಗೆ ಅದಕ್ಕೆ ವ್ಯವಸ್ಥೆಗಳುಂಟು. ಅದನ್ನೇ ಅದು ಅಂದ್ರೆ ಆ ತರವೇ ಸಿಗುತ್ತೆ ಅದೆಲ್ಲ.
6: ನೀವೀಗ ಬಟ್ಟೆ ಯೂಸ್ ಮಾಡೋದು ಅದರಲ್ಲಿ ಅಂತ ಹೇಳಿದ್ರೆ, ಯೂಶುವಲಿ ನೀವು ಮೆನ್ಸಸ್ ಟೈಮ್ ಅಲ್ಲಿ ಕಾಟನ್ ಬಟ್ಟೆನೆ ಬಳಸಿದ್ರು ಅದ್ ಕೆಲವು ಸಲ ವಾಸನೆ ಒಪ್ಪುದಿತ್ತು, ಅಂದ್ರೆ ನೀವು ಸರಿ ತೊಳೆದಿಲ್ಲ, ಬಿಸಿ ನೀರಲ್ಲಿ ತೊಳೆದಿಲ್ಲ, ಬಿಸಿಲಿಗೆ ಹಾಕ್ಲಿಲ್ಲ, ಮಳೆಗಾಲ ಮನೆ ಒಳಗ್ ಹುಕ್ಸಿಟ್ಟು ಅಣಸ್ರಿ, ಅದೊಂದು ಸ್ಮೆಲ್ ಇರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಈಗ ಬಟ್ಟೆ ಯೂಸ್ ಮಾಡಿ ಅದನ್ನ ರೀಯೂಸ್ ಮಾಡುದಲ್ಲ, ಅದು ಸ್ಮೆಲ್ ಬತ್ತಿಲ್ಲ.
5: ಇಲ್ಲ ಇಲ್ಲ, ಒಳಗೆ ಬಾಳೆನಾರಿ ಇರುದ್ರಿಂದಾಗಿ ಏನೋ, ಯಾಕಂದ್ರೆ ನಾನು ಯೂಸ್ ಮಾಡಿ ಕಂಡದ್ದು ಕೇಳುದ ಅದು ನಾವು ಅದಕ್ಕೆ ತುಂಬಾ ಇಲ್ಲ ನೀರನ್ನೇ ನೀವು ಟ್ಯಾಪ್ ಆಗಿ ಹಿಂಗೆ ಡೈರೆಕ್ಟ್ ಬಿಟ್ಟರು ಒಂದಮ್ ಕ್ಲೀನ್ ಆಗಿ ಹೋಗುತ್ತೆ. ಮತ್ತೆ ಸ್ವಲ್ಪ ಅದ್ದಿ ತೆಗಿಬಹುದು, ಮತ್ತೆ ಸೋಪ್ ವಾಟರ್ ಅಲ್ಲಿ ಅದು ಸ್ಕ್ವೀಸ್ ಮಾಡೋಕ್ ಒಂದುಂಟು, ಅಂದ್ರೆ ನಾವು ಬಟ್ಟೆ ಹಿಂಡಿದಾಗ ಹಿಂಡ್ಲಿಕ್ಕಿಲ್ಲ, ಅದು ರೌಂಡ್ ಆಗಿ ಸ್ಕ್ವೀಸ್ ಮಾಡಿ ಅಥವಾ ಹಾಗೆ ಇಟ್ರು ಬೇಗ, ಅಂದ್ರೆ ಬಾಳೆನಾರ ಅದ್ರಿಂದಾಗಿ ಬೇಗ ಡ್ರೈ ಆಗತ್ತೆ, ಬಟ್ಟೆ ಆತರ ಸ್ಮೆಲ್ ಬರುದಿಲ್ಲ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಅದು
6: ಬಾಳೆನಾರು ಕೂಡ ನೀವು ತುಂಬಾ ಟೈಮ್ ಅದು ಲಡ್ ಆತಿಲ್ಲೇ ಒಳಗೆ,
5: ಅದೇ ನನ್ಗೆ ನಾನು ಅನ್ಸೋದು. ಆದ್ರೆ ಇದಿಲ್ಲ ಅದು ಒಳಗೆ ಅದು ಅದನ್ನ ಅವರು ಯಾವ ತರ ಒಂಥರ ಈಗ ಹಾಸಿಗೆ ಇರುತ್ತಲ್ಲ ಹಾಸಿಗೆ ಮಾಡ್ತಾರೆ ಕಾಯಿ ಸುಂಬಿದ್ ಕಾಯಿ ಸುಂಬಿದ್ ಹಾಸಿಗೆ ಮಾಡೋಕೆ ಯಾವ ರೀತಿ ಅವ್ರು ಅದನ್ನೇ ಪಂಚ್ ಮಾಡಿ ಅದನ್ನೇ ಒಂದು ಯಾವ್ದು ಒಂದ್ ರೀತಿ ಅದು ಸ್ಕ್ವೇರ್ ಟೈಪ್ ಮಾಡಿ ಅದನ್ನೆಲ್ಲ ಕುಳಿಸ್ತಾರಲ್ಲ ಆ ರೀತಿ ಏನೋ ಮೆಷಿನ್ ಅಲ್ಲಿ ಪಂಚ್ ಮಾಡಿದವಾಗ ಅದು ಹಾಗೆ ದಪ್ಪ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಅದು ಲಡ್ಡ ಅಂದ್ರೆ ಲಡ್ಡಾಗಿ ಹೊರಿಯುವುದು ಅಷ್ಟು ಸುಲಭದಾಗ ಆಗುದಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಉಪಯೋಗಿಸಿದೆ 4-5 ವರ್ಷ, ಅದೇ ಅಷ್ಟೇ ಫ್ರೆಶ್ ಉಂಟದು ಉಪಯೋಗಿಸಿದ ನಂತರ ಆರಾಮ.
6: ಎಷ್ಟು ವರ್ಷ ಬಳಸಬಹುದು ಆ ಒಂದು ಪ್ಯಾಡ್?
5: ಆಕ್ಚುಲಿ ಅವ್ರು ಹೇಳೋ ಪ್ರಕಾರ 3-4 ಅಂತ ಹೇಳ್ತಾರೆ. ನಾನು ಹೇಳೋ ಪ್ರಕಾರ ಬಳಸದ ಪ್ರಕಾರ 4-5 ವರ್ಷನೂ ಬಳಸಬಹುದು ಅಂತೇಳಿ ನನಗೆ ಅನಿಸ್ತಾ ಉಂಟು.
6: ಕಡೆಗೆ ಎಂತ ಮಾಡ್ತಾರೆ ಅದ್ರ ಡಿಸ್ಪೋಸ್ ಹ್ಯಾಂಗ್ ಮಾಡ್ತಾರೆ?
5: ಅದ್ರ ಡಿಸ್ಪೋಸ್ ಅಂತ ಬಟ್ಟೆ ಮತ್ತೆ ಬಾಳೆನಾರಲ್ಲ, ನೀವು ಅದನ್ನು ಓಪನ್ ಮಾಡಿ ಎಂತ ಇದಕ್ ಹಾಕಿ ಅಂದ್ರೆ ಬಾಳೆನಾರನ್ನು ಸುಟ್ಟು ಹಾಕಬಹುದೇನು ಅಂದ್ರೆ ಹಾಗೆ ಅಂತ ಬಟ್ಟೆ ಬಿಟ್ಟು ಇಲ್ಲ. ನಾನು ತಕಂಬತ್ತಿಗೆ ನನ್ನ ಏಜ್ ಒಂದಿದೆ ಇತ್ತು, ನಂತರ ನಾನು ಮೆನೋಪಾಸ್ ಆದ ನಂತರ ಅದನ್ನ ಯೂಸ್ ಮಾಡಲಿಲ್ಲ. ಹಾಗೆ ಉಂಟು ಇವತ್ತು ಸಹ ಅಷ್ಟೇ ಫ್ರೆಶ್ ಉಂಟು ಹಾಗೆ.
6: ಸೊ ಹಾಗಾಗಿ ನೀವೊಂದು 4-5 ವರ್ಷ ಅದನ್ನ
5: ಬಳಸು.
6: ಇಷ್ಟೆಲ್ಲ ಕೆಂಬತ್ತಿಗೆ ಕೆಂಬರಿಗೆ ಒಂದು ಆಸಕ್ತಿ ಬತ್ತ ಈಗ ಎಂತಂತ ಕೇಂದ್ರೆ ಎಷ್ಟು ರೇಟ್ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಕೆಂಬದ್ ಮಾಡ್ತೆ. ಈಗ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಇಪ್ಪತ್ತಿಗೆ ದಿನಕ್ಕೊಂದು 3-5 ಪ್ಯಾಡ್ ಎಲ್ಲ ಹಾಕುವರು ಇಡ್ತಾರೆ, 5-6-7. ಕೆಲವ್ ಸಲ ಡಬಲ್ ಡಬಲ್ ಪ್ಯಾಡ್ ಹಾಕಂತರು, ಎಲ್ಲಾರು ಲೀಕ್ ಆದ್ರೆ ಹೊರಗಡೆ ಕೆಲಸಕ್ಕೆ ಹೋಪರು, ಕಾಲೇಜಿಗೆ ಹೋಪ್ ಮಕ್ಕಳೆಲ್ಲ. ಸೊ ಇದು ಹೆಂಗ್ ಅದ್ರ ಬಳಕೆ ಅಂದ್ರೆ ಒಂದೇ ಪ್ಯಾಡ್ ಇಡೀ ದಿನ ಇಷ್ಟು ಗಂಟೆ? ಫಾರ್ ಎಕ್ಸಾಂಪಲ್ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತೀವಿ, ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ಇಷ್ಟು ಟೈಮಿಗೆ ಅದನ್ನ ತೆಗೆದು ಒಂದ್ಸಲ ಹೊರ ಹಾಕಿ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡಿದ್ರು ಒಳ್ಳೇದು, ಮಾಡಿ ನೀವು ಮತ್ತೆ ಹಾಕೊಂಡ್ರು ಒಳ್ಳೇದಂತ ಹೇಳಿದ್ರು. ಸೊ ಇದಾದ್ರೆ ಹೆಂಗೆ?
5: ಇನ್ಸರ್ಟರ್ ಅಂದೇಳಿ ಎಕ್ಸ್ಟ್ರಾ ಇರುತ್ತೆ ಇದಕ್ಕೆ. ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಹಾಕೊಂಡ್, ಹೆವಿ ಇರುವತ್ತಿನ ಹೇಳಿದ್ ಹೆವಿ ಅಥವಾ ಲಾಂಗ್ ಜರ್ನಿಗೆಲ್ಲ ಡಬಲ್ ಹಾಕ್ಲಕ್ಕ. ಆ ಡಬ್ಬಲ್ ಅಲ್ಲೂ ಮತ್ತೊಂದು ಬ್ಯಾಗ್ ಬತ್ತದ್ರೊಳಗೆ ಅಂದ್ರೆ ಒಳ್ಳೆ ಅಂದ್ರೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇದೆ, ಕೊಡಿಯವ್ರಿ ಟೈಪ್ ಇದು ಒಂದು ಬ್ಯಾಗ್ ಇರುತ್ತೆ ಜಿಪ್ ಇದ್ದದ್ದು. ಒಂದೇಳೆ ಲಾಂಗ್ ಜರ್ನಿ ಅಥವಾ ನೀವು ಲಾಂಗ್ ಟೈಮ್ ಕಾಲೇಜು ಆಫೀಸಲ್ಲೋ ಇರುವಂತಿದ್ರೆ ಆ ಇನ್ಸರ್ಟರ್ ಉಂಟಲ್ಲ ಅದನ್ನ ತೆಗ್ದು ವಾಶ್ ಮಾಡಿ ಆ ಬ್ಯಾಗ್ ಒಳಗೆ ಹಾಕೊಂಡು ಎಕ್ಸ್ಟ್ರಾ ಇನ್ಸರ್ಟರ್ ಹಿಡ್ಕೊಂಡು ಹೋಗಿ ಹಾಕೊಳ್ಬಹುದು. ಆ ತರದ ವ್ಯವಸ್ಥೆನೂ ಉಂಟು. ಅದ್ರೊಳಗೆ ಫುಲ್ ಸೆಟ್ ಅಂತ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಒಂದ್ 3 ಬೇಸ್, 3 ಇನ್ಸರ್ಟರ್, 6 ಪೀಸ್ ಬರುತ್ತೆ ಒಂದಿದ್ರೊಳಗೆ. ಆಲ್ಮೋಸ್ಟ್ ಅದು ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವಂದ್ರೆ ಮತ್ತೊಂದು ತಗೊಳ್ಬಹುದು. ಆನ್ಲೈನ್ ಆಗಿ ಅವೈಲೇಬಲ್, ಆನ್ಲೈನ್ ಆಗೂ ಸಿಗುತ್ತೆ. ಆನ್ಲೈನ್ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ರಿ ಇವತ್ತು.
6: ಎಂತಲ್ಲಿ ಹುಡುಕಕ್ಕೆ ಆನ್ಲೈನ್?
5: ಸೌಖ್ಯಂ
6: ಸ್ಯಾನಿಟರಿ ಪ್ಯಾಡ್ಸ್.
5: ಸೌಖ್ಯಂ ಸ್ಯಾನಿಟರಿ ಪ್ಯಾಡ್ಸ್ ಅದು ಅಂದ್ರೆ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಆಚೆಚೆ ಇರಬಹುದು. ಇದು SCIU ಕೆಲವ್ದು SO ಇರ್ಬಹುದು. ಇದು ಸೌಖ್ಯಮ್ಮ ಮತ್ತೆ ಇದ್ರದ್ದು ಅಮೃತಾನಂದಮಯಿ ಅದ್ರ ದಂಡರಲ್ಲಿ ಬರುವಂತದ್ದು.
6: SAU KHYAM
5: ಕೆ ಸೌಖ್ಯಂ KY
6: KYAM SAU KYAM ಅಂತ ಇರುತ್ತೆ. ಸೊ ಅದು ಅಮೃತಾನಂದಮಯಿಂದ. ಸೊ ಅದನ್ನ ಕಂಡ್ಕೊಂಡು ತಕೊಂಡ್ರೆ ಒಳ್ಳೇದು. ಸೇಮ್ ಬ್ರ್ಯಾಂಡ್ ನೇಮ್ ಒಂದೊಂದು ಸ್ಪೆಲ್ಲಿಂಗ್ ಆಚೀಚೆ ಇದ್ದು ಇರೋ ಚಾನ್ಸಸ್ಗಳು ಇರುತ್ತೆ.
5: ಬಾಳೆನಾರಿದ್ ಮಾತ್ರ, ಬಾಳೆನಾರಿದ್ ಮತ್ತೆಲ್ಲೂ ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ದಂಗಿಲ್ಲ. ಬಾಳೆನಾರಿಂದ ಮಾಡೋದು ಅವ್ರು ಮಾತ್ರ, ಅಲ್ಲಿದ್ದ ಮಾತ್ರ.
6: ಎಷ್ಟಿರುತ್ತೆ ಅದಕ್ಕೆ ರೇಟ್? ಒಂದ್ ಪ್ಯಾಡ್ಗೆ
5: ಸ್ಟಾರ್ಟರ್ ಪ್ಯಾಕ್ ಅಂತೇಳಿ ಇರುತ್ತೆ. ಸ್ಟಾರ್ಟರ್ ಪ್ಯಾಕ್ಗೆ ಒಂದ್ ನೈಟ್ ಒಂದ್ ಡೇ 2 ಪ್ಯಾಡ್ ಇರುತ್ತೆ. 2 ಪ್ಯಾಡ್ ಅಂದ್ರೆ 2 ಬೇಸ್, 2 ಇನ್ಸರ್ಟರ್, 4 ಪೀಸ್ ಇರುತ್ತೆ. ಇನ್ಸರ್ಟರ್ ಅನ್ನ ಸಿಂಗಲ್ ಹಾಕೊಳಕ್ ಆಗುದಿಲ್ಲ, ಅದು ಲೀಕ್ ಆಗುತ್ತೆ. ಬೇಸ್ ಮ್ಯಾನೆ ಎಕ್ಸ್ಟ್ರಾಕ್ ಮಾತ್ರ ಉಪಯೋಗಿಸೋದು ಅದು. 2 ಸೆಟ್ಟಿಗೆ ಆಕ್ಚುಲಿ ಒಂದು ಆನ್ಲೈನ್ ಆಗಿ ಗೊತ್ತಿಲ್ಲ, ಅದ್ರಲ್ಲಿ 390 ಅಂತೇಳಿ ಉಂಟು, 390 ಅಂತೇಳಿ. ನಾನು ಆಕ್ಚುಲಿ ಅಲ್ಲಿಂದ ನಾನು ಹೋಗಿ ತಂದು ಅವೇರ್ನೆಸ್ ಪ್ರೋಗ್ರಾಮ್ ನಾ ತುಂಬಾ ಮಾಡ್ತೆ ಅಲ್ಲಿ ಕೊಡೋಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ತರ್ತಿದ್ದೆ. ಅದೀಗ ಆವಾಗ 350 ಇದ್ದಿತ್ತು, ಈಗ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 375 ಈ ಸರಿ 375 ಹೇಳ್ತಾ ಇದ್ರೆ ಅಷ್ಟೇ.
6: ಪ್ಯಾಡ್ಗಳಿಗೆ ಎಷ್ಟೊಂದು ದುಡ್ಡು, ರೀಯೂಸಬಲ್ ಅಲ್ವಾ? ಅಲ್ಲ ನಾಕೆಂಬುದೀಗ

0: ಹೇಳಿ. ಹಾಗಾಗಿ ಹೆಲ್ತ್ ಇಶ್ಯೂಸ್ ಒಂದು, ಎರಡನೇದಾಗಿ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನೀವು ಆವಾಗ ಹೇಳಿದಾಗೆ ಇದು ಬಿಸಾಡುದು, ಸಿಕ್ಕಲ್ ಬಿಸಾಡುದು,
1: ಮತ್ತೆ
0: ಇದಕ್ಕೆ ಕಮೋಡ್ ಒಳಗೆ ಹಾಕಿ ತುರ್ಕಿ ಬಿಡುದು, ಬ್ಲಾಕ್ ಆಗುದು, ಪೈಪ್ ಲೈನ್ ಬ್ಲಾಕ್ ಆಗುದು, ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಅವರು ಇದ್ರ ಬಗ್ಗೆ ಹೇಳ್ದವಾಗ ಇದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಂಡ್ರೆ ಸ್ಟಡಿ ಮಾಡ್ರೆ, ಇವತ್ತು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡೋಕೆ ಇಲ್ಲ, ಕಂಡೀಷನ್ ತಂದ್ಬಿಟ್ಟಿದ್ರೆ. ಯಾವುದು ರಿಯೂಸಬಲ್, ಅಥವಾ ನೀವು ಕಾಟನ್ ಬಟ್ಟೆ ಉಪಯೋಗಿಸಿ, ಅಥವಾ ಈ ತರದ್ದು ಮಾರ್ಕೆಟ್ ಅಲ್ಲಿ ಬೇಕರ್ ಸಿಗುತ್ತೆ, ಅಥವಾ ಮನ್ಸೆಸ್ಟ್ರಲ್ ಕ್ಯಾಪ್ ಉಪಯೋಗಿಸಿ, ಅದು ತುಂಬಾ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ, ಮತ್ತೆ ಪರಿಸರ ದೃಷ್ಟಿಯಿಂದ, ಅಥವಾ ಮತ್ತೆ ಹಾಸ್ಟೆಲ್ಗಳ ಸ್ವಚ್ಛತೆ ದೃಷ್ಟಿಯಿಂದ, ಎಲ್ಲದರಿಂದಾಗಿ ಒಳ್ಳೆ ಆಗಿದೆ. ಮಕ್ಕಳ ಹಣ ಉಳಿತಾಯ ಆಗ್ತದೆ ಇದರಲ್ಲಿ. ಹಾಗಾಗಿ ಮತ್ತೆ ತುಂಬಾ ಸರ್ಕಾರಗಳು ಅಂದ್ರೆ ಹರಿಯಾಣ, ಉತ್ತರಾಖಂಡದ ಕೆಲವು ಇದ್ರಗಳು ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಸಹ ಇವತ್ತು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿರ್ ಟೈಅಪ್ ಆಗಿ ಅವರು ಅಲ್ಲಿ ಸಹ ಅಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಇದ್ರ ಬಗ್ಗೆ ತುಂಬಾ ನಡೀತಾ ಉಂಟು, ಕೇಸ್ ಸ್ಟಡೀಸ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಮಕ್ಕಳಿಗೆ ಇದನ್ನು ಉಪಯೋಗಿಸ್ಬೇಕಂತ ಹೇಳಿ. ಅಲ್ಲೂ ಸಹ ಈ ಗವರ್ಮೆಂಟ್ ಇಂದ ಕೊಡುವಂತದ್ದಿತ್ತಲ್ಲ, ಇದನ್ನೇ ಕೊಡ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಅಂದ್ರೆ ಸುಮಾರು ಗವರ್ಮೆಂಟ್ಗಳು ಅಂದ್ರೆ ನೀವು ಸೌಖ್ಯಂ ಫೌಂಡೇಶನ್ ಹೋದ್ರೆ ಅದು ಸಿಗ್ತದೆ. ತುಂಬಾ ಸರ್ಕಾರವೇ ಈಗ ಇದ್ರ ಆರೋಗ್ಯ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಮ್ಮಿ ಭಾರತದ ಹೊರಗೂ ಸಹ ಇವತ್ತು ಆನ್ಲೈನ್ ಆಗಿರೋಕ್ಕೋಸ್ಕರ ಹೊರಗೂ ಸಹ ಇದ್ರ ಬಗ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಒಂದು ಇದ್ರ ಪ್ರಕಾರ ನಾನು ಒಂದು ನೋಡ್ದವಾಗ ಇದ್ರದ ರಿಸಲ್ಟ್ಗಳು ಅಲ್ಲಿನವರು ಸಹ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರಿ. ಇವತ್ತು ಈ ರೀತಿ ನಮ್ಗೆ ಇದಾಗಿದೆ ಅಂತ ಹೇಳಿ ಒಂದು 10,000 ಜನ ಫೀಡ್ಬ್ಯಾಕ್ ಒಳಗೆ ಕೆಲವು ಹೊರದೇಶದವ್ರ ಫೀಡ್ಬ್ಯಾಕ್ ಉಂಟು ಇದ್ರದ ರಿಸಲ್ಟ್ಗಳನ್ನ ಹೇಳ್ಕೊಂಡು. ಹಾಗಾಗಿ ಅದನ್ನ ಯಾರು ಸಹ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು.
1: ಆನ್ಲೈನ್ ಮಾತ್ರವಾ, ಇಲ್ಲಿ ಯಾವುದು ಸ್ಟೋರ್ಗಳಲ್ಲಿ ಶಾಪ್ಗಳಲ್ಲಿ
0: ಇಲ್ಲ? ಇಲ್ಲಿ ಯಾವ ಸ್ಟೋರ್ಗಳಲ್ಲಿ ಅಂದ್ರೆ ಮನ್ಸ್ ಮಾಡಿದ್ರೆ ತಗೊಳ್ಬಹುದು ಯಾರಾದ್ರೂ, ಬಟ್ ಇನ್ ಅಷ್ಟು ಪಬ್ಲಿಸಿಟಿ ಸಿಗ್ಲಿಲ್ಲ. ಡಿಮಾಂಡ್ ಉಂಟು, ಆನ್ಲೈನ್ ಅಲ್ಲೇ ಸಿಗ್ತಾ ಇಲ್ಲ. ಡಿಮಾಂಡ್ ಇಂದ ಅಂದ್ರೆ ಡಿಮಾಂಡ್ ಯಾವ ರೀತಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದ್ ರೀತಿಯ ಅಂದ್ರೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದರಿಗೆ, ಸ್ವಸಹಾಯ ಸಂಘದವರಿಗೆ. ಇದನ್ನು ಸಹ ಸ್ವಸಹಾಯ ಸಂಘದ ಕೈಯಲ್ಲಿ ಮಾಡಿಸ್ತಾ ಇದ್ರ ಅಮ್ಮಲ್ಲಿ. ಅಲ್ಲಿ ಅಮೃತಶ್ರೀ ಅಂತ ಸ್ವಸಹಾಯ ಸಂಘಗಳ ಗ್ರೂಪ್ ಉಂಟು, ಅವರಿಗೆ ಅವ್ರ ಹತ್ರ ಮಾಡಿಸಿ ಇದ್ರ ಇನ್ಕಮ್ ಅವ್ರಿಗೆ ಹೋಗ್ತಾ ಉಂಟು. ಸೌಖ್ಯಂ ಫೌಂಡೇಶನ್ ಅಂದ್ರೆ ಕೆಲಸ ಮಾಡುವವರು ಅವರೇ, ಸ್ವಸಹಾಯ ಸಂಘದವರು. ಇದಂದ್ರೆ ಬಹಳ ರೀತಿಯದ್ದು, ಪರಿಸರ, ನಮ್ಮ ಆರೋಗ್ಯ, ಇನ್ನೊಂದರಿಗೆ ಫೈನಾನ್ಶಿಯಲ್ ಹೆಲ್ಪ್, ಎಲ್ಲ ರೀತಿಯ ಕೆಲಸಗಳು ನಡೀತಾ ಉಂಟು ಅವರದ್ದು. ಹಾಗಾಗಿ ಡಿಮಾಂಡ್ ಜಾಸ್ತಿ ಉಂಟು, ಪ್ರೊಡಕ್ಷನ್ ಕಮ್ಮಿ ಉಂಟು, ಸಪ್ಲೈ ಕಮ್ಮಿ ಉಂಟು. ನಾವು ಕೆಲವರು ಹೇಳ್ತಾರೆ ಇಲ್ಲಿ ಮಾಡು ಅಂತೇಳಿ ಕೆಲವರು ಹೇಳಿದ್ರು, ಆದ್ರೆ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ಸ್ ಬೇಕಲ್ಲ.
1: ಅದು ಎಲ್ಲಿಂದ ಸಿಗುತ್ತೆ?
0: ಬಾಳೆ ಅಲ್ಲೆಲ್ಲ ಬಾಳೆ ತುಂಬಾ ಅಲ್ಲ, ಬಾಳೆ ಗಿಡಗಳು ಕೇರಳ ಸೈಡ್ ಅಲ್ಲಿ ಬಾಳೆ ತುಂಬಾ ಇರೋದ್ರಿಂದಾಗಿ ಅವರಿಗೆ ಅಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಉಂಟು. ಗಿಡ ಬಾಳೆ ಕಡ್ದ ನಂತರ ಗೊನೆ ತೆಗೆದ ನಂತರ ವೇಸ್ಟ್ ಅಲ್ಲ ಅವ್ರಿಗೆ, ಅದು ಅಲ್ಲಿ ಅಲ್ಲಿ ಸಿಗ್ತಾ ಉಂಟು. ಅಲ್ಲಿ ಸ್ವಲ್ಪ ಬಾಳೆ ಗಿಡಗಳ
1: ಮೆಟೀರಿಯಲ್
0: ಸಿಗ್ತದೆ, ಇಲ್ಲಿ ಅಷ್ಟೆಲ್ಲ ಸಿಗ್ಲಿಕ್ಕಿಲ್ಲ. ಆದ್ರೂ ಮನ್ಸ್ ಮಾಡಿದ್ರೆ ಯಾರು ಮಾಡಬಹುದು, ಅದಕ್ಕೆ ತುಂಬಾ ಅಲ್ಲಿನವ್ರು ಬಂದು ಟ್ರೈನಿಂಗ್ ಕೊಡ್ಲಿಕ್ಕೂ ತಯಾರಿದ್ದಾರೆ ಇಲ್ಲಿನವ್ರು.
1: ಹೌದಾ?
0: ಖಂಡಿತ.
1: ವಾವ್.
0: ಪರಿಸರಕ್ಕೆ ಪರಿಸರದ ಬಗ್ಗೆ ತುಂಬಾ ಅಮ್ಮನಿಗೆ ಕಾಳಜಿ, ಅಮ್ಮನಿಂದ ನಾವೆಲ್ಲ ನಾವೆಲ್ಲ ಅದನ್ನ ತಗೊಂಡಿದ್ದೇವೆ. 2010 ಅವರು ಸ್ವಚ್ಛ ಇದು ಇಡೀ ಅಮಲ ಭಾರತ ಕ್ಯಾಂಪೇನ್ ಅಂತೇಳಿ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರು. ನಾವು ಸಹ ಅವರದ್ದು ಪ್ರೇರಣೆಯಿಂದ ನಾವು ಸಹ 2010 ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಉಂಟು. ಅದೇ ರೀತಿ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ಕೆಲಸಗಳನ್ನು ಮಾಡ್ತಾರಮ್ಮ. ನಮಾಮಿ ಗಂಗೆ ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಸರ್ಕಾರಕ್ಕೆ 100 crore ಹಣ ಕೊಟ್ಟಿದ್ರು ಆ ಕೆಲಸಕ್ಕೆ. ನಂತರ 2010 ಪ್ರಥಮ ಬಾರಿಗೆ ಪಂಪಾ ನದಿ 2000 ಅಮ್ಮನ ಫಾಲೋವರ್ಸ್ ಹೋಗಿ ಪಂಪಾ ನದಿಯಿಂದ ಒಂದು ಎಷ್ಟು ಒಂದು 100,000 ಗಾಡಿಯಷ್ಟು ಕಸಗಳನ್ನ ಎತ್ತಿ ತೆಗ್ದಿರಲ್ಲಿಂದ ಸ್ವಚ್ಛತೆ. ಅಷ್ಟು ತುಂಬಾ ಪರಿಸರದ ಬಗ್ಗೆ ಪರ್ಯಾವರಣದ ಬಗ್ಗೆ ತುಂಬಾ ಕಾಳಜಿ ಅಮ್ಮನಿಗೆ. ಅದು ಅವರು ಹೇಳಿದ ಅವರ ಪ್ರೇರಣೆಯಿಂದ ನಾವೆಲ್ಲ ಮಾಡ್ತಾ ಉಂಟು ಅಷ್ಟೇ.
1: ಬ್ಯೂಟಿಫುಲ್. ಬಿಕಾಸ್ ಪರಿಸರಕ್ಕಾಗಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಚಪ್ಪಾಳೆನಂತೂ ಹೊಡಿಲೇಬೇಕು. ಈಗ ಕಲ್ಪನಾ ಮೇಡಮ್, ನೀವ್ ಹೇಳಿ, ನೀವು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ರಿ, ಈ ಮನೇನು ಸಂಸಾರನು, ಇದು ನಾನೊಂದು ಎಲ್ರಿಗೂ ಈ ಪ್ರಶ್ನೆಕ್ಕೆ ಅಂತ. ಯಾಕಂದ್ರೆ ನಂಗಿಲ್ಲಿ ಕೂತು ನಂಗೂ ಸುಮಾರು ಸಲ ಅನ್ಸುತ್ತೆ, ಹೆಂಗಪ್ಪ ಇದೆಲ್ಲ ಮ್ಯಾನೇಜ್ ಮಾಡೋದು, ಆಚೆ ಮಕ್ಕಳು, ಗಂಡ, ಮನೆ, ಸಂಸಾರ, ಕೆಲಸ, ನಮ್ಮ ಆಕಾಂಕ್ಷೆ, ನಮ್ಮ ವೃತ್ತಿಪರತೆ, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೆಂಗಪ್ಪ ಇದು ಅಂತ. ನೀವ್ ಹೆಂಗ್ ಮಾಡ್ತೀರಿ? ಇದೆ ಹೇಳಿ ಕಂಬ.
0: ಖಂಡಿತ ಎಲ್ಲರಿಗಿರುವುದು 24 ಗಂಟೆಯೇ,
1: ಎರಡೇ ಕೈ
0: ಎರಡೇ ಕಾಲು ಎಲ್ಲವೂ. ಆದ್ರೆ ನಮ್ ಇಚ್ಛಾಶಕ್ತಿ, ನಮ್ಗೆ ಏನಾದ್ರು ಮಾಡ್ಬೇಕಂತ ಹೊರಟ್ರೆ ಅದ್ರಲ್ಲಿ ನಮ್ ಖುಷಿ ಸಿಕ್ಕುವಾಗ ಅದನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತೆ ಸಮಯವನ್ನು ಮ್ಯಾನೇಜ್ ಮಾಡೋದಂತ ಹೇಳಿದ್ರೆ ನಮಗೀಗ ಬೆಳಿಗ್ಗೆ ಸ್ವಲ್ಪ ಬೇಗ ಏಳು ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ದಿನಚರಿಯನ್ನು ಯೋಗದಿಂದ ಪ್ರಾರಂಭ ಮಾಡ್ಬೇಕು. ಆವಾಗ ನಾವು ಖಂಡಿತ ನಾವು

0: ಫುಲ್ ಇಡೀ
1: ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ತಾ ಇದ್ರಿ?
0: ನಾನು ಹೆಚ್ಚು ಕಮ್ಮಿ 40 ವರ್ಷದಿಂದ.
1: ಅರೆವಾ.
0: ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ನಾವು ಒಂದು ಯೋಗ ಕಲ್ತದ್ದು. ಅಲ್ಲಿಂದಾನೆ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಒಂದಷ್ಟು ವರ್ಷ ವಿದೇಶದಲ್ಲಿದ್ದೆ, ಅಲ್ಲಿ 100-200 ಜನರಿಗೆ ಯೋಗ ಕಲಿಸಿ ಬಂದಿದ್ದೆ.
1: ಹೌದಾ? ವೆರಿ ಗುಡ್.
0: ನಂತರ ಇವತ್ತು ನಿರಂತರ ಯೋಗ ಮಾಡೋದ್ರಿಂದಾಗಿ ನಮ್ಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
1: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ?
0: ಬೆಳಿಗ್ಗೆ ನಾನೊಂದು 5 ಗಂಟೆಗೆ ಎದ್ರೆ ಒಂದು ಗಂಟೆ ನಂದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ರೆ, ಮತ್ತೆ ಒಂದು 10 ಗಂಟೆ ಒಳಗೆ ಮನೆದೆಲ್ಲ, ನಾನೇ ಒನ್ ಮ್ಯಾನ್ ಶೋ, ಮನೆ ಕೆಲಸದಲ್ಲಿ ಇಲ್ಲ, ಅಷ್ಟು ಕೆಲಸವನ್ನು ಮಾಡಿ ನಾನು ಬೇರೆ ಈ ತರದ ಕೆಲಸಗಳಿಗೆ ಹೊರಡ್ತೇನೆ. ಟಿವಿ ನೋಡುವ ಅಭ್ಯಾಸ ಇಲ್ಲ, ಯಾವ ಧಾರಾವಾಹಿ ನನಗೆ ಗೊತ್ತಿಲ್ಲ.
1: ಮೊಬೈಲ್?
0: ಮೊಬೈಲ್ ಅಂದ್ರೆ ಬೇಕಾದಕ್ಕೆ ಹಾಗೆ ಹಿಡ್ಕೊಂಡ್ರೆ ಟೈಮ್ ಹೋಗುತ್ತೆ, ಹಿಡ್ಕೊಳಕ್ ಪುರ್ಸೋತಿಲ್ಲ ಅಷ್ಟೇ, ಹಿಡ್ಕೊಳಕ್ ಪುರ್ಸೋತಿಲ್ಲ. ಹಿಡ್ಕೊಂಡ್ರೆ ಸುಮ್ನೆ ಫ್ರೀ ಇದ್ರೆ ಹಿಡ್ಕೊಂಡ್ರೆ ನಮ್ ಸಮಯ ಹೊದ್ದೆ ಗೊತ್ತಾಗೋದಿಲ್ಲ.
1: ಎಕ್ಸಾಕ್ಟ್ಲಿ.
0: ಬಟ್ ನಾನು ಬಂದ ಕಾಲ್ ಅನ್ನಷ್ಟೇ ರಿಸೀವ್ ಮಾಡ್ತೇನೆ. ನಾನು ಕಾಲ್ ತುಂಬಾ ಮಾಡೋದು ಕಡಿಮೆ, ಮಾಡೋದು ಕಮ್ಮಿ, ಅವಶ್ಯಕತೆ ಇದ್ದಷ್ಟೇ. ಸುಮ್ನೆ ಕುತ್ಕೊಂಡು ಮಾತಾಡೋಕೆ,
1: ಅದು
0: ಪಟ್ಟಂಗ ಹೊಡೆಯೋದು, ಅವ್ರ ಇವ್ರ ವಿಷಯ ಮಾತಾಡೋ ಅಭ್ಯಾಸವೇ ಇಲ್ಲ, ಧಾರಾವಾಹಿಗಳನ್ನ ಕಾಣುವ ಅಭ್ಯಾಸವೇ ಇಲ್ಲ. ಟಿವಿಯ ಸ್ವಿಚ್ ಹಾಕದೆ ಎಷ್ಟು ವರ್ಷ ಆಯ್ತು? 98ನೇ ಇಸ್ವಿಯಿಂದ ನಾ ಟಿವಿ ಸ್ವಿಚ್ ಹಾಕ್ಲಿಲ್ಲ ಅಂದ್ರೆ.
1: ಈಗ ನಿಮ್ಮನೆ ಟಿವಿ ನಿಮ್ಮನ್ನೇ ಕಾಮದು, ನಿಮ್ಮ ಟಿವಿ
0: ನಾನಲ್ಲ, ನಾನು ಕಾಣದು, ಅದು ನನ್ನ ನೋಡ್ತಾ ಉಂಟು ಹಾಗೆ. ಖಂಡಿತ
1: ಸಖಿರ, ಇದನ್ನ ನಾವೊಂದು ಗಮನಿಸ್ಬೇಕು ಅಂತ ಅನ್ಕೇಂದ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಯೋಗ ಮಾಡ್ಕಂದ್ ಹೇಳಿದ್ರು ಕೂಡ ಎಷ್ಟೊತ್ತಿಗೆ ಮಾಡುದು? ಬೆಳಗ್ಗೆ ತೆಗೆದ ಕೂಡ ಅಡುಗೆ ಮನೆಗೆ ಓಡಕ್ ಮಕ್ಕಳ ಶಾಲೆ ಕಳಿಸ್ಕೊ ಮತ್ತೆ ಮನೆ ಕೆಲಸ ಮಾಡ್ಕೊ ಅಡುಗೆ ಮಾಡ್ಕ ಗಂಡನ್ ಕಾಣಕ ಅತ್ತಿನ ಕಾಣಕ ಅವ್ರನ್ ಕಾಣಕ ಎಷ್ಟೊತ್ತಿ ಮಾಡೋದು ಕಮ್ಮ ಹೇಳಿ ಅಂತ ಒಂದು ಪ್ರಶ್ನೆ ಬರ್ತತ್ತ. ನಾವ್ ಹೆಣ್ಗಳು ಎಷ್ಟೊತ್ತಿ ಪುರ್ಸತ್ ಮಾಡ್ಕೊಂಡ್ ಹೆಂಗ್ಸ್ರಿ ಕೆಲಸ ಇಪ್ಪದಿಲ್ಲ ಮನೆಗೆ ಅಂತ ಕೇಂದ್ರು. ಆದ್ರೆ ಒಂದು ಪ್ಲಾನಿಂಗ್ ಎಂತ ಕೇಂದ್ರೆ, ನೀವು 6 ಗಂಟೆಗೆ ಹೇಳುದಾದ್ರೆ 5 ಗಂಟೆಗೆ ಹೇಳುದಾದ್ರೆ 4 ಗಂಟೆಗೆ ಹೇಳಿ,
0: ನಮಗೋಸ್ಕರ
1: 1 ಗಂಟೆ ನಮಗೆ. ಅಂಡ್ ಇನ್ ಬಿಟ್ವೀನ್ ಮಧ್ಯಾಹ್ನ ನೀವೆಲ್ಲರೂ ಮನೇಲಿ ಇಪ್ಪದಾದ್ರೆ 1/2 ಗಂಟೆ ಮಲ್ಕೊಳ್ಳಿ, ಅಲ್ಲಿಗೆ ಒಂಚೂರು ಬ್ಯಾಲೆನ್ಸ್ ಆಯ್ತು, ನಂಗೆ ನಿದ್ರೆ ಕಡಿಮೆ ಆಯ್ತು ಎಂಬುದಾದ್ರೆ. ಕೆಲಸಕ್ಕೆ ಹೋಗುದಾದ್ರೆ ಬಸ್ ಹಂಗ ಹೋತಿದ್ರೆ ಬಸ್ ಹಂಗ ಮನ್ಕೊಳ್ಳಿ, ಕಾರ್ ನೀವು ಬಿಡುದಾದ್ರೆ ಮಾತ್ರ ಮನ್ಕೊಂಡ್ ಕಾಯ್ಬೇಡಿ, ಇದೊಂದು ಜಾಗ್ರತೆ ಮಾಡ್ಕೊಳ್ಳಿ. ಈ ತರ ಮ್ಯಾನೇಜ್ ಮಾಡ್ಕೊಂಡು ಯೋಗನು ಮಾಡ್ಲಕ್ಕ, ಮೆಡಿಟೇಷನ್ ಮಾಡ್ಲಕ್ಕ, ಪ್ರಾಣಾಯಾಮನು ಮಾಡ್ಲಕ್ಕ, ಮತ್ತೆ ಹೆಂಗ್ಸ್ರ ಸ್ಪೆಷಲಿ ಇದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ಒಂದೊಂದು ಏಜ್ ಒಂದೊಂದು ಸ್ಟೇಜ್ ಗೆ ಮನಸ್ಸು ವಿಕಲತೆ ಜಾಸ್ತಿ ಆತಾ ಹೋತ್ ಮೆನ್ಸ್ಟ್ರೇಷನ್ ಬಪ್ಪದಿ ಶುರುವಾತ್, PMS ಶುರುವಾತ್, ಅದಾದ್ಮೇಲೆ 39-40 ಗಡಿ ದಾಟ್ವತಿ ಮತ್ತೆ ಮೆನೋಪಾಸ್ ಶುರುವಾತ್, ಅದಾದ್ಮೇಲೆ ಮತ್ತೆ ಉಳಿದೆಲ್ಲ ಟೆನ್ಷನ್ ಊರಾಗ ಇದ್ದದಿಲ್ಲಿ ನಾವೇ ಮಂಡಿಗೆ ಹಾಕೊಂಡು ಮತ್ತಷ್ಟು ನಾವು ಟೆನ್ಷನ್ ಮಾಡ್ಕೊಂಡ್ ಶುರುವಾತ್. ಸೊ ಇದೆಲ್ಲ ಆಪತಿ ನಾವು ಬ್ಯಾಡ್ದಿದ್ದಕ್ಕೆ ಹಾಪಕ್ಕೆ ಶುರು ಆಪ ಟೈಮ್ ಅಲ್ಲಿ ಸ್ವಲ್ಪ ಯೋಗ ಮೆಡಿಟೇಷನ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಆದ್ರೆ ಅಂತ ಹಾಪ್ ತುಂಬಾ ಕಮ್ಮಿ ಆತ ಮತ್ತು ಹೋತ ಲೈಫ್ ಬ್ಯಾಲೆನ್ಸ್ ಆತ. ಈಗ ಕಲ್ಪನಾ ಮೇಡಮ್ ಕಂಡ್ರೆ ಎಲ್ಲಾ ಬದುಕು ಕೈಕಲ್ ಹಾಕೊಂಡಿರೋರು, ಆದ್ರೂ ಅವ್ರು ಬ್ಯಾಲೆನ್ಸ್ ಇದ್ದಾರೆ ಲೈಫ್ ಅಲ್ಲೂ, ಅವರ ಜೀವನವನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದಾರೆ. ಸೊ ಹಾಂಗಾಗಿ ನನ್ನ ಕೇಂದ್ರದ ಟೈಮ್ ಇಲ್ಲ ಅಂದ್ರೆ ಕಣಿ, ಅವರು ಸೆಕೆಂಡ್ ಇಯರ್ ಡಿಗ್ರಿ ಕಲ್ತವ್ರು ಇನ್ನು ಬಿಡದೆ ಇನ್ನೂ 140 ಜನಕ್ಕೆ ಹೇಳ್ಕೊಟ್ಕೊಂಡ ತಮ್ಮ ಮಾಡ್ತಾ ಇದ್ದಾರೆ ಅಂತ. ಮತ್ತಿನ್ನೊಂದು, ನೀವು ನಿಮ್ಗೆ ಎಂತ ಗೊತ್ತಿದ್ರು ಅಲ್ಲಿಗೆ ನಿಮ್ ನಾಲ್ಕೊಂದು ಜನ ಕರ್ಕೊಂಡೆ ಹೋತ್ರೆ, ಯಾವ್ದು ನಿಮ್ಮಷ್ಟಕ್ಕೆ ನೀವು
0: ಒಳ್ಳೇದ್ರ ಬಗ್ಗೆ,
1: ಯಸ್ ಒಳ್ಳೇದಿತ್ತಂದ್ರೆ ಎಲ್ಲರಿಗೆ ಹೇಳ್ತ್ರಿ, ಅವರು ಬರ್ಕೋದು ಅವರಿಗೂ ಒಳ್ಳೇದಾಯ್ಕ ಅನ್ನೋ ಒಂದು ಮನಸ್ಥಿತಿ. ಸೊ ಮೋಸ್ಟ್ಲಿ ಇದು ಕೂಡ ನಿಮ್ಮನ್ನ ಪಾಸಿಟಿವ್ ಆಗಿ,
0: ಖಂಡಿತ ನಾವು ಪಾಸಿಟಿವ್ ಆದಷ್ಟು ನಮ್ ಸುತ್ತಮುತ್ತ ಪಾಸಿಟಿವ್ ಆಗ್ತಾರೆ.
1: ಯಸ್,
0: ನಾವು ನೆಗೆಟಿವ್ ಆದ್ರೆ ನಮ್ ಹತ್ರ ಬರೋರು ನೆಗೆಟಿವ್ ಇರ್ತದೆ,
1: ಬತ್ತೆ ಇಲ್ಲ
0: ಗೊತ್ತಿಲ್ಲ ಅಲ್ಲ, ನಮ್ಗೆ ಅಟ್ರಾಕ್ಟ್ ಆಗೋದು ನೆಗೆಟಿವ್
1: ಅಟ್ರಾಕ್ಟ್.
0: ಹಾಗಾಗಿ ನಾವು ನಮಗೋಸ್ಕರ ಒಂದು 24 ನಿಮಿಷವರೆಗೂ ಕೊಡ್ಬೇಕಂತ ಹೇಳುವಂಥದ್ದು. ಮೆಡಿಟೇಷನ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಮಾಡ್ಬೇಕಂತಿಲ್ಲ, ನೀವು ಮೈಂಡ್ ಅನ್ನ ಮನಸ್ಸನ್ನು ಸ್ಟಿಲ್ನೆಸ್ ಅಂದ್ರೆ ಸ್ಟಿಲ್ ಆಗುವಂತೆ ಅಂದ್ರೆ ಯೋಚನೆ ತರಂಗಗಳನ್ನು ಬಂದ್ ಮಾಡ್ಲಿಕ್ಕೆ ಒಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ರು ಆಗ್ತದೆ, ಅದು ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ.
1: ಕಣ್ಣು ಮುಚ್ಚಿ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ
0: ಅಷ್ಟೇ,
1: 10 ನಿಮಿಷ ಮಾಡ್ರು ಸಾಕಾಗ್ತದೆ.
0: ಮಕ್ಕಳಿಗೂ ಸಹ ಹೇಳಿಕೊಡ್ಬೇಕಾದನೇ.
1: ಮತ್ತೆ ಪ್ರಾಣಾಯಾಮ,
0: ಪ್ರಾಣಾಯಾಮ ಪ್ರಾಣಾಯಾಮ ಅನ್ನು ಕೆಲವೊಂದು ಅನುಲೋಮ ವಿಲೋಮ
1: ಇನ್ನೆಲ್ಲ ಎಕ್ಸೇಲ್
0: ಅಷ್ಟೇ, ಉಸಿರಾಟ ಅದೇ, ಅದನ್ನು ಸಹ ಕೌಂಟ್ ಮಾಡ್ತಾ ಒಳತಗೊಳ್ಳುವಾಗ 1, 2, 3, 4, 5 ಅಂದ್ರೆ ಅಷ್ಟೇ, ಅದಕ್ಕಿಂತ ಒಂದ್ ಕೌಂಟ್ ಜಾಸ್ತಿ ಬಿಡ್ಬೇಕು ಹೊರಗೆ ಅಂತ ಹೇಳ್ತಾರೆ. ಅದೇ ಸಿಂಪಲ್ ಸಿಂಪಲ್ ಮಾಡಿ ಅಂದ್ರೆ ಒಟ್ಟು ನಮ್ಮ ಆರೋಗ್ಯ ಇದ್ರೆ ಇಡೀ ಕುಟುಂಬ ಸರಿ ಇರತ್ತೆ, ಹೌದಾ ಅಲ್ವಾ?
1: ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಸರಿ ಇದ್ರೆ, ಮನೆಯಲ್ಲಿ ಹೆಣ್ಣು ಸರಿ ಇದ್ರೆ ಆ ಸಂಸಾರ ಒಳ್ಳೇದಿರುತ್ತಂತ.
0: ಅದೇ ನಾವು ಮಕ್ಕಳದ್ದು ಗಂಡನಿಗೆ ಮನೆಯವರಿಗೆ ಅತ್ತೆ ಮಾವ ಇದ್ರೆ ಎಲ್ಲರಿಗೂ ನಾವು ಸರಿಯಾಗಿ ನೋಡ್ಕೊಳಕಿದ್ರೆ ನಾವು ಮೊದಲು ಸರಿ ಇರ್ಕೆ.
1: ಕರೆಕ್ಟ್.
0: ಹಾಗಾಗಿ ನಮ್ಮನ್ನು ಸರಿ ಮಾಡ್ಕೊಳ್ಬೇಕಿದ್ರೆ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ ಗಳು ಖಂಡಿತ. ಯೋಗ ಮಾತ್ರ ನಾನು ಅಂದ್ರೆ ನಾನು ವಾಪಸ್ ಒತ್ತಿ ಹೇಳುವಂತ, ನಾನು ಮಾಡಿ ನನ್ನ ಅನುಭವದ ಮುಖಾಂತರ ಹೇಳುವಂತದ್ದು, ನಂಗೆ ಎಷ್ಟು ಯಾವುದು ಸ್ಟ್ರೆಸ್ ಅಥವಾ ಆರೋಗ್ಯ ಸಮಸ್ಯೆ ಇಲ್ಲವೇ ಇಲ್ಲ ಇವತ್ತಿಗೂ. ಹಾಸ್ಪಿಟ್ಲಿಗೆ ಏನೋ ಡೆಲಿವರಿ ಆಗುವಾಗ ಹೋದದ್ ಬಿಟ್ರೆ ಬೇರೆ ಒಂದು ಮೆಡಿಷನ್ಗೆ ಮತ್ತೊಂದಕ್ಕೂ ಹೋಗಿ ಅಡ್ಮಿಟ್, ಇದೇ ಅಭ್ಯಾಸವೇ ಇಲ್ಲ. ಯಾಕಂದ್ರೆ ಯೋಗ ನಮ್ಮನ್ನ ಅಷ್ಟು ಫಿಟ್ ಆಗಿ ಇಡುತ್ತೆ.
1: ಯೋಗವೇ ಆರೋಗ್ಯ ಭಾಗ್ಯ ಅಲ್ಲ,
0: ಯೋಗದಿಂದ ನಿರೋಗಿ ಆಗುವಂತರಲ್ಲ. ನಾವು ನಾವೇ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳು, ನಂದೇ
1: ನಿಮ್ಮ ಅನುಭವ
0: ಅನುಭವ
1: ಖಂಡಿತ. ಕಲ್ಪನಾ ಭಾಸ್ಕರ್ ಅವರೇ ತುಂಬಾ ಖುಷಿ ಆಯ್ತು ನಂಗೆ. ನಂಗೆ ಈ ತರ ನಿಮ್ ತರ ಆಕ್ಟಿವ್ ಆಗಿರ್ತಾರಲ್ಲ ಎಲ್ಲಾ ಟೈಮಲ್ಲೂ ನಗಾಡ್ಕೊಂಡು ಖುಷಿಯಲ್ಲಿ, ಜೊತೆಗೆ ಬೇರೆಯವ್ರಿಗೆ ಅಂತಾರು ಹೆಲ್ಪ್ ಮಾಡ್ಕ ಸಹಾಯ ಮಾಡ್ಕ ಅದಿದ್ದಾಗ ಅವರೆಲ್ಲ ಕಲ್ಪನಾ ಭಾಸ್ಕರ್ ಅವ್ರ ತರ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಡಿಯೋ ಕುಂದಾಪುರದ ಕೇಳಿ ಸಖಿ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಲೈಕ್ ಸ್ಯಾನಿಟರಿ ಪ್ಯಾಡ್ ಯಾವ್ದ್ರಲ್ಲಿ ಮಾಡದ್ದು? ಬಾಳಿ ಬಾಳೆ ನಾರಲ್ಲಿ. ಸೊ ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
0: ನಿಮಗೂ ಕೂಡ ಇದೊಂದು ಅಂದ್ರೆ ಈ ವಿಚಾರಗಳನ್ನು ಜನರಿಗೆ ತಿಳಿಸಬೇಕಮ್ಮ ನಮ್ಮ ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ತಿಳಿಸ್ಲಿಕ್ಕಿಲ್ಲ ಅವಕಾಶ ಮಾಡಿಕೊಟ್ರಿ, ನಿಮಗೂ ಕೂಡ ಧನ್ಯವಾದಗಳು.
1: ಓಕೆ, ಈಗ ಒಂದು ಲಾಸ್ಟ್ ಇದು ಬಾಳೆ ನಾರಲ್ಲಿ ಅಂತ ಹೇಳಿದ್ರಲ್ಲ, ಅವ್ರು ಸರ್ಚ್ ಮಾಡುದು ಎಂತ ನಳಿ ಹಾಕೋದಕ್ಕೆ?
0: ಸೌಖ್ಯಂ ಫೌಂಡೇಶನ್ ಹೋಗಿ ಸೌಖ್ಯಂ ಅಂತೇಳಿ ಹಾಕಿದ್ರೆ ಸಾಧಾರಣಕ್ಕೆ ಬರುತ್ತದೆ,
1: ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಓಕೆ ಸರಿ, ಬೇಕಾದವರು ಈ ತರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ ಪ್ರಿಯ ಕೇಳುಗ್ರೆ, ಇವತ್ತಿನ ಈ ಕೇಳೆ ಸಖ್ಯ ನಮ್ಮ ಮುಗಿಸಿ ನಾವು ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾನ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕೋಕ.
2: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿಯಾಲೂರು ಕುಂದಾಪುರ. ಇದೇ ಬರುವ ಈಗ October 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ಚಿತ್ರಕೂಟದ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕೆ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕೆ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕೆ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕೆ, ಅಂದರೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, October 4 ಬೆಳಿಗ್ಗೆ 7 PM ಸಂಜೆ 6 PM ಕಾರ್ಯಕ್ರಮ ಇತ್ತು, ಬನ್ನಿ.
1: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳೆಯಾಲೂರು ಕುಂದಾಪುರದಲ್ಲಿ October 4 ಬೆಳಿಗ್ಗೆ 7 PM ಸಂಜೆ 6 PM ತನಕ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಪ್ರಿಯ ಮನಸ್ಸೆ, ಇವತ್ತಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆ ಅದೇ ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪು ಮಾಡುತ್ತ ತಪ್ಪಿನಲ್ಲಿ ನಮ್ಗೆ ಗುತ್ತಿತ್ತು, ಹಾಂಗಾರು ಮತ್ತು ಮಾಡ್ತಾ ಇಬ್ಬೋದು. ಇದ್ರ ಬಗ್ಗೆ ನಮ್ಮ ಸ್ವರ್ಣ ಕುಂದಾಪುರ ಮೇಡಮ್, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಸ್ವರ್ಣ ಕುಂದಾಪುರ ಅವರು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ರು. ಅದರಲ್ಲೂ ಮಕ್ಕಳು ತಪ್ಪು ಮಾಡಿದಾಗ ನಮ್ ತಪ್ಪಿಲ್ಲ ಕಂಡ್ರೆ ನಮ್ದೇ ತಪ್ಪು ಇಬ್ಬೋದು, ಈ ತಪ್ಪನ್ನೆಲ್ಲ ಸರಿ ಮಾಡ್ಕೊಂಡ್ ಹೆಂಗೆ, ತಪ್ಪಂತ ಗೊತ್ತಿದ್ ಮೇಲೂ ತಪ್ಪು ಮಾಡದೆ ಇಬ್ಬೋದು ಹೆಂಗೆ, ಇಂಪಾರ್ಟೆಂಟ್ ಮೇಡಮ್ ಅದ್ರ ಬಗ್ಗೆ ಹೇಳಿ.
3: ಖಂಡಿತವಾಗ್ಲು, ಈಗ ತಪ್ಪು ಅಂತ ಗೊತ್ತಿದ್ರು ಯಾಕೆ ತಪ್ಪು ಮಾಡ್ತೇವೆ ಅದ್ರ ಕಾರಣ ನಾವು ತಿಳ್ಕೊಂಡಾಗ ನಾವೊಂದು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೇವೆ, ಅಂದ್ರೆ ತಕ್ಷಣಕ್ಕೆ ಸಿಗುವಂತ ಒಂದು ಖುಷಿ. ಈಗ ಬೆಳಿಗ್ಗೆ ಈಗ ಬೇಗ ಏಳ್ಬೇಕು, ಕಷ್ಟವಾ ಸುಲಭವಾ?
1: ಸುಲಭ, ನಂಗೆ
3: ಎರಡು ಆಯ್ಕೆ ಇರುತ್ತೆ, ಒಂದು ಈಗಲೇ ಸಂತೋಷ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಈಗ ಒಳ್ಳೇದು ಮಾಡಿದಾಗ, ಈಗ ಬೆಳಿಗ್ಗೆ ಬೇಗ ಎದ್ದಾಗ ಈಗಲೇ ಸಂತೋಷ ಸಿಗುದಿಲ್ಲ, ಕಷ್ಟ ಆಗತ್ತೆ ಸ್ವಲ್ಪ, ಆದ್ರೆ ಮುಂದೆ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ?
1: ಕರೆಕ್ಟ್.
3: ಈ ಎರಡು ಏನಿದೆ, ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಓದೋದು ತುಂಬಾ ಕಷ್ಟ ಅಲ್ವಾ, ರೀಲ್ಸ್ ನೋಡೋದು
1: ತುಂಬಾ ಈಸಿ,
3: ತುಂಬಾ ಈಸಿ, ಎಕ್ಸಸೈಸ್ ಮಾಡೋದು
1: ಕಷ್ಟ
3: ಅಲ್ವಾ, ಬೆಡ್ಡಲ್ಲೇ ಮಲ್ಕೊಂಡಿರೋದು
1: ಆರಾಮ್ ಅನ್ಸುತ್ತೆ
3: ಅಲ್ವಾ, ಶಾಪಿಂಗ್ ಮಾಡೋದಂತ ಹೇಳಿದ್ರೆ
1: ಲಗೇಜ್ ಎಲ್ಲ ಹಿಡ್ಕೊಂಡು ಕಾತಿಲ್ಲ, ದುಡ್ಡು ಯಾರ್ದಾದ್ರೂ ನಾವು ಮಾಡಬಹುದು,
3: ಹಣ ಉಳಿಸೋದಂತ ಹೇಳಿದ್ರೆ
1: ಕಷ್ಟ ಆಗುತ್ತೆ
3: ಅಲ್ವಾ. ಈ ತರ ಎಲ್ಲ ಅಂದ್ರೆ ಯಾವುದೋ ಒಂದು ಕೂಡ್ಲೆ ನಮ್ಗೆ ಅದು ಖುಷಿ ಕೊಡ್ಬೇಕು, ಸುಖ ಕೊಡ್ಬೇಕು, ಅದಕ್ಕೆ ನಾವು ದಾಸರಾಗ್ತಾ ಇದೀವಿ. ಸ್ವಲ್ಪ ಲೇಟ್ ಅಂತ ಹೇಳಿದ್ರೆ ನಮ್ಗೆ ಕಾಯುವಷ್ಟು ವ್ಯವಧಾನ ಇಲ್ಲ ಅಲ್ವಾ, ಅದಕ್ಕೇನೆ ಈಗ ನೋಡಿ ಮುಂಚೆ ಎಲ್ಲ ಯೂಟ್ಯೂಬ್ ವಿಡಿಯೋಸ್ಗಳೆಲ್ಲ ಎಷ್ಟು ಲೆಂದಿ ಆಗಿರ್ತಾ ಇದ್ವು.
1: ಹೌದು, ದೊಡ್ಡ ದೊಡ್ಡದು
3: 30 minutes 50 minutes ಹಾಗೆಲ್ಲ ಒಂದ್ ಕೆಲವೆಲ್ಲ ನಾನು ನೋಡಿದ ಮಟ್ಟಿಗೆ 5-6 hours ವಿಡಿಯೋಗಳು ಇದೆ. ಈ ಭಗವದ್ಗೀತೆದು ಅದಿದೆಲ್ಲ ನೀವು ನೋಡಿದ್ರೆ ಕೆಲವೆಲ್ಲ 5-6 hours ವಿಡಿಯೋಗಳು ಎಲ್ಲ ಇರ್ತಾಯ್ತು. ಈಗ ರೀಲ್ಸ್ ಅಂತ ಮುಂಚೆ 1 minute ಇದು ಇರ್ತಾ ಇತ್ತು, ಈಗ 30 seconds ಇಳಿಸಿದ್ದಾರೆ. ಯಾಕಂದ್ರೆ ಮನುಷ್ಯನಿಗೆ 1 minute ನೋಡುವಷ್ಟು ಪೇಷನ್ಸ್ ಇಲ್ಲ ಈಗ, ಅಂದ್ರೆ ಇಮಿಡಿಯೇಟ್ ಖುಷಿ ಸಿಗ್ಬೇಕು, ಇಮಿಡಿಯೇಟ್ ಆಗಿ ಅದು ಏನಂತ ಹೇಳಿ ಗೊತ್ತಾಗ್ಬೇಕು. ಈಗೆಲ್ಲ ನೀವು ಅರ್ಧ ಕಥೆಯೆಲ್ಲ ಹೇಳಿ ಇವತ್ತು ಸುಮಾರು ಈ ಹಳೆ ಹೆಂಗಸರುಗಳನ್ನೆಲ್ಲ ಬಿಟ್ರೆ ಧಾರಾವಾಹಿಗಳನ್ನೆಲ್ಲ ಯಾರು ನೋಡ್ತಾರೆ ಹೇಳಿ?
1: ಯಾರು ಕಾಣ್ತಿಲ್ಲ.
3: ಯಾಕೆ ಹೇಳಿ? ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತ ಅವರಿಗೆ ಒಂದು ವರ್ಷಗಟ್ಟಲೆ ಕಾಯೋದು ಯಾರಿಗೂ ಇಷ್ಟ ಇಲ್ಲ. ಅವರಿಗೆ ಕೂಡ್ಲೆ ಕೂಡೆ ರೀಲ್ಸ್ ಏನೋ ಅಲ್ಲೇ ಒಂದು ಸ್ಟೋರಿ ಅಲ್ಲೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುವಂತದಿದ್ರೆ ಮಾತ್ರ ನೋಡ್ತಾರೆ ಹೊರತು ನೀವು ಅದನ್ನ ನಾಳೆ ನೋಡಿ ನಾಡ್ದು ನೋಡಿ ಅಂತ ಹೇಳಿದ್ರೆ ಕಾಯುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಈಗ. ಹಾಗಾಗಿ ಅದೆಲ್ಲ ಅಷ್ಟೆಲ್ಲ ಸಕ್ಸಸ್ ಆಗ್ತಾ ಇಲ್ಲ. ಏನೋ ಇರುತ್ತೆ, ಹೊಡ್ಕೊಳ್ತಾ ಇರುತ್ತೆ, ಇವ್ರು ಹಾಕಿ ಎಲ್ಲೋ ಹೋಗ್ತಿರ್ತಾರೆ ಅಥವಾ ಏನೂ ಇಲ್ಲ ಸುಮ್ಮನೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಕೆಲವರು ಕುತ್ಕೊಂಡು ನೋಡ್ತಿರ್ತಾರೆ. ಬಿಟ್ರೆ ಅದನ್ನ ಇಂಟ್ರೆಸ್ಟ್ ಆಗಿ ತುಂಬಾ ಆಸಕ್ತಿಯಿಂದ ನೋಡುವಂತ ಯುವ ಜನತೆಯಂತೂ ಖಂಡಿತವಾಗ್ಲೂ ಇಲ್ಲ. ಯಾರು
1: ಅವ್ರಿಗೆ ಪುರ್ಸೊತ್ತೆ,
3: ಅವರಿಗೆ ಆ ಪೇಷನ್ಸ್ ಇಲ್ವೇ ಇಲ್ಲ. ಅವರಿಗೆ ಇಮಿಡಿಯೇಟ್ ಆಗಿ ಒಂದು ಖುಷಿ ಸಿಗಬೇಕು, ಆದ್ರೆ ಮಾತ್ರ ಅದು ನೋಡ್ತಾರೆ. ಇದರಿಂದಾಗಿ ಕೆಲಸಗಳನ್ನೆಲ್ಲ ಮುಂದೂಡುವಂಥದ್ದು. ಈಗ ಸಪೋಸ್ ಈಗ ಯಾವ್ದಾದ್ರು ಒಂದು ಈ ಕೆಲಸವನ್ನ ನನ್ಗೊಂದು ಕೆಲಸ ಮಾಡ್ಬೇಕೀಗ, ಅದನ್ನ ನಾನು ಹೇಗ್ ಮುಗಿಸೋದು, ಮುಗಿಸ್ಬೇಕಲ್ಲ, ಅದು ಇಷ್ಟು ಯೋಚನೆ ಮಾಡಿ ಮಾಡಿನೇ ಮುಂದೂಡ್ತಾ ಹೋಗ್ತೇವೆ ಹೊರತು ಶುರುವೇ ಮಾಡೋದಿಲ್ಲ. ಹೆಚ್ಚಿನವರಿಗೆ ಅದೊಂದು ಅಭ್ಯಾಸ ಇದೆ, ಏನೋ ಮಾಡ್ಬೇಕು ಆದ್ರೆ ಅದು ಟೈಮ್ ತಗೊಳುತ್ತೆ, ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಪುರ್ಸೋತಲ್ಲಿ ಕೂತ್ಕೊಂಡು ಮಾಡ್ಬೇಕು ಅಂತ ಹೇಳಿ ಶುರುವೇ ಮಾಡೋದಿಲ್ಲ, ವರ್ಷಗಟ್ಟಲೆ ಮಾಡೋದಿಲ್ಲ. ಕೆಲವರು ನಾಳೆ ನೋಡುವ, ನಾಡ್ದು ಮಾಡುವ, ಆಚೆ ನಾಡ್ದು ನೋಡುವ, ಅದಕ್ಕೊಂದು ನಾನು ಫ್ರೀಯಾಗಿ ಅದಕ್ಕೆ ಕುತ್ಕೊಂಡು ಯೋಚನೆ ಮಾಡಬೇಕು, ಅಥವಾ ಸ್ಟಾರ್ಟ್ ಮಾಡಿದ್ರೆ ತನ್ನಷ್ಟಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಅದು ನೀವು ಸ್ಟಾರ್ಟ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಮುಂದೂಡ್ತಾ ಇದ್ರೆ ಅದು ಏನಾಗುತ್ತೆ ಗೊತ್ತಿದೆ, ಅದು ನಮ್ಗೆ ಶುರುವೇ ಮಾಡಕ್ ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ನಾನು ಈ ತರ ಯೋಚನೆನೇ ಮಾಡ್ತಾ ಇದ್ರೆ ಆಗತ್ತೆ. ಬಟ್ ಎಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಆ ಕೆಲಸವನ್ನ ಶುರು ಮಾಡ್ಬೇಕು. ಇವತ್ತೊಂದು 5% ಆದ್ರೂ ನಾವು ಮಾಡಿದ್ರೆ ಶುರು ಮಾಡಿದೀವಲ್ಲ ಅಂತ ಹೇಳಿ ಆದ್ರೂ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ. ಬಟ್ ನಾವು ಏನ್ ಮಾಡ್ತೇವೆ ಗೊತ್ತಿದೆ, ನಾಳೆ ನಾಳೆಗಂತ ಮುಂದೂಡಿದ್ರೆ ಆಗಲ್ಲ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರೋದು. ಯಾರ ಹತ್ರ ಬೇಕಾದ್ರೆ ಕೇಳಿ ನೋಡಿ, ಗೊತ್ತಿರುತ್ತೆ ಅವರಿಗೆ ಇದು ಮುಂದೂಡಿದ್ರೆ ಆಗೋದಿಲ್ಲ. ಈಗ ಹೆಚ್ಚಿನವ್ರು ಅದನ್ನ ಹೇಳ್ತಾರೆ ಕೂಡ, ನನ್ಗೆ ಗೊತ್ತಿದೆ ಇವತ್ ನಾನು ಅದನ್ನ ಏನಾದ್ರು ನಾಳೆ ಅಂತ ಹೇಳಿ ಮಾಡಿದ್ರೆ ನನ್ಗೆ ಆಗೋದೇ ಇಲ್ಲ ಮನ್ಸದು, ನಾನು ಇವತ್ತೇ ಮಾಡಿದ್ರೆ ನಾನು ಗೆದ್ದೆ. ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿರುವವರು ಕೂಡ ಕೆಲವೊಮ್ಮೆ ಶುರು ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ತಾರೆ, ಮುಂದೂಡ್ತಾನೆ ಹೋಗ್ತಾರೆ. ಕೆಲವರೀಗ ಇವತ್ತೊಂದು ಎರಡು ಎಲ್ಲ ಇವತ್ತೊಂದು ಇಡೀ ಚಾಪ್ಟರ್ ನಾನು ಓದ್ಬೇಕು ಅಂತ ಹೇಳಿ ಮನ್ಸು ಮಾಡ್ತಾರೆ. ಬಟ್ ಇಡೀ ಚಾಪ್ಟರ್ ಓದ್ಬೇಕು ಅಂತ ಒಂದು ಗೋಲ್ ಹಾಕೊಂಡ್ರೆ ಟೈಮ್ ಎಷ್ಟು ಬೇಕಾಗತ್ತೆ? ಅದಿಲ್ಲ. ಈಗ ಏನ್ ಮಾಡ್ತಾರೆ, ಅವಾಗ ಓದಲಿಕ್ಕೆ ಶುರು ಮಾಡೋದಿಲ್ಲ. ಅದ್ರ ಬದಲು ಮೊದಲು ನಾನು ಒಂದೆರಡು ಪೇಜ್ ಇವತ್ತು ಓದ್ತೇನೆ ಅಂತ ಹೇಳಿ ಮಾಡಿದ್ರೆ ಏನಾಗತ್ತೆ? ಓದ್ಲಿಕ್ಕೆ ಕುತ್ಕೊಳ್ತಾರೆ ಅಲ್ವಾ. ಸೊ ನಾವು ಹಾಕೊಳ್ಳುವಂತಹ ಗೋಲ್ ಅನ್ನು ಕೂಡ ತುಂಬಾ ಚಿಕ್ಕ ಚಿಕ್ಕದನ್ನಾಗಿ ಮಾಡಿಕೊಂಡು ಆ ಕೆಲಸವನ್ನ ಮೊದಲು ಶುರು ಮಾಡ್ಬೇಕು. ಸಪೋಸ್ ಈಗ ಒಂದೆರಡು ಪೇಜ್ ಓದ್ತೇನೆ ಅಂತ ಹೇಳಿ ನಾನು ಕೂತ್ಕೊಂಡ್ರೆ ನಾನು 10 ಪೇಜನ್ನು ಓದ್ಬಹುದು ಅಲ್ವಾ. ಅದೇ ನಾನು 10 ಪೇಜನ್ನು ಓದ್ಬೇಕು ಅಂತ ಹೇಳಿ ಹತ್ತು ಪೇಜ್ ಓದಕ್ಕೆ ನನ್ಗೆ ಒಂದೆರಡು ಗಂಟೆ ಬೇಕು. ಆದ್ರೆ ಈಗ ನನ್ಗೀಗ 5 ಗಂಟೆಗೆ ನಂಗೆಲ್ಲ ಹೋಗ್ಲಿಕ್ಕಿದೆ, ಅಥವಾ ಯಾರೋ ಬರ್ತಾರೆ, ಇನ್ನೇನೋ ಇದೆ ಕಾರ್ಯಕ್ರಮ, ಈಗ ನಾನು ಓದ್ಲಿಕ್ಕೆ ಕೂತ್ಕೊಂಡ್ರೆ ಈ ಚಾಪ್ಟರ್ ಓದ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಏನ್ ಮಾಡ್ತೇನೆ, 2 ಪೇಜನ್ನು ಓದೋದಿಲ್ಲ, ಸುಮ್ಮನೆ ಮತ್ತೊಂದಿಷ್ಟು ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೇನೆ ಅಲ್ವಾ. ಹಾಗಾಗಿ ಯಾವುದೇ ಒಂದು ಉದಾಹರಣೆಗೆ ನಾನು ಹೇಳೋದು, ಯಾವುದೋ ಒಂದು ಆಕ್ಷನ್ ಮೋಟಿವೇಶನ್ಗೋಸ್ಕರ ನಾವು ವೈಟ್ ಮಾಡ್ತಾ ಇರೋದಕ್ಕಿಂತ ಆ ಕೆಲಸವನ್ನ ಇಮಿಡಿಯೇಟ್ ಆಗಿ ನಾವು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಕೂಡ ನಮ್ಮ ಏನು ತಪ್ಪುಗಳನ್ ಅಂತ ಹೇಳಿ ಗೊತ್ತಿದ್ದು ಕೂಡ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಆಗತ್ತೆ. ನಾವು ಒಂದು ವೇಳೆ ನಮ್ಗೀಗ ಈ ತರ ಶುರು ಮಾಡದೇ ಇದ್ರೆ ಆಗಲ್ಲ, ನನ್ಗಾಗಲ್ಲ, ನನ್ ನಾಳೆಗಂತ ಮುಂದುಡಿದ್ರೆ ನನಗದು ಮುಂದ್ ಯಾವತ್ತೂ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಗೆ ಗೊತ್ತಿದ್ದು ನಾವು ಮುಂದುಡದೆ ಈಗ್ಲೇ ನಾನು ಶುರು ಮಾಡಿಬಿಟ್ರೆ ಆ ತಪ್ಪುಗಳನ್ನೆಲ್ಲ ಅಲ್ಲೇ ಆಗದಿರೋ ಹಾಗೆ ನಾವು ತಡೆಗಟ್ಬಹುದು. ಇನ್ನೊಂದೇನಂತ ಹೇಳಿದ್ರೆ ಕೋಪ ಬಂದಾಗ ನನಗೆ ಇಂಥ ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ, ನಾನು ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಬಿಡ್ತೀನಿ ಅಂತ ಹೇಳಿ ಗೊತ್ತಿರುತ್ತೆ. ಆದ್ರೂ ಕೂಡ ನೀವು ಹೇಳ್ದಾಗೆ ಮತ್ತೆ ಮತ್ತೆ ಆ ಕೋಪ ಬಂದಾಗ ನಮ್ ಬಾಯಿ ನಮ್ ಕಂಟ್ರೋಲ್ ಅಲ್ಲಿ ಇರುದಿಲ್ಲ, ನಮ್ಮ
1: ಬಾಯಿದೆ ಸಮಸ್ಯೆ ಮರ.
3: ಹೌದು, ಏನು ಹೇಳ್ತೇವೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಹೇಳ್ತಾರಲ್ವಾ, ಹೇಳದವ್ರು ಮರ್ತು ಬಿಡ್ತಾರೆ, ಕೇಳದವ್ರು ಮರಿಯಲ್ಲ.
1: ನಿಜ
3: ಅಲ್ವಾ? ಹಾಗಾಗಿ ನಾವು ಹೇಳುವಾಗ ಸ್ವಲ್ಪ ಪಾಸ್ ಮಾಡಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳೋದಕ್ಕಿಂತ ನನ್ನ ಕೋಪವನ್ನ ಹೇಗೆ ಹೊರಗೆ ಹಾಕ್ಲಿ, ಏನ್ ಹೇಳ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ನನ್ನ ಕೋಪವನ್ನು ಹೊರಗೆ ಹಾಕ್ಬೇಕು, ಆ ಸಮಯದಲ್ಲಿ ಅವ್ರೇನೋ ಹೇಳಿದ್ರು ಅದು ನನ್ಗೆ ಕೋಪ ಹುಟ್ಟಿಸ್ತು, ನಾನು ಅದನ್ನ ಹೊರಗೆ ಹಾಕ್ಬೇಕು. ಹೊರಗೆ ಹಾಕೋದು ಹೇಗೆ? ಕಟುವಾದ ಮಾತುಗಳ ಮೂಲಕ, ಹೆಚ್ಚಾಗಿ ಕೂಗುದು, ತುಂಬಾ ಜೋರಾಗಿ ಕಿರ್ಚಾಡೋದು, ಅಥವಾ ಕೆಲವರು ಹೊಡೆಯಬಹುದು, ಕೈ ಎತ್ತಬಹುದು, ಈ ತರ ಎಲ್ಲ ಕೋಪವನ್ನ ಹೊರಗೆ ಹಾಕುವಂಥದ್ದು. ಒಂದ ಮಾತಿನ ವರ್ಬಲ್ ವಯಲೆನ್ಸ್ ಇಲ್ಲ ಫಿಸಿಕಲ್ ವಯಲೆನ್ಸ್ ಅಲ್ಲಿ ಇದ್ ಮಾಡ್ತಾರೆ. ಸೊ ಇದನ್ನು ಕೂಡ ಆ ಕ್ಷಣದಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಮನ್ಸನ್ನ, ಇಲ್ಲ ನಾನು ಕೋಪ ಬಂದಾಗ ನನ್ಗೀಗ ಕೋಪ ಬಂದಿದೆ, ನಾನು ರಿಯಾಕ್ಷನ್ ಕೊಡೋದಿಲ್ಲ, ನಾನು ಈಗ ಯಾವುದೇ ಮಾತಾಡೋದು ಇಲ್ಲ, ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿ ಒಂದು 10 ನಿಮಿಷ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ, 10 ನಿಮಿಷನೂ ಬೇಡ ನಿಜ ಹೇಳ್ಬೇಕಂತ ಹೇಳಿದ್ರೆ 1 ನಿಮಿಷ ನಾವು ಪಾಸ್ ಮಾಡಿದ್ರು ಕೂಡ ಕಾನ್ಸಿಕ್ವೆನ್ಸಸ್ ಬೇರೆನೇ ಇರುತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ, ತುಂಬಾ ಕೋಪ ಬಂದಾಗ ಸುಮ್ಮನೆ ನೀರು ಕುಡಿಯೋದಕ್ಕೆ ಹೋಗೋದು, ನನಗೆ ತುಂಬಾ ಕೋಪ ಬಂದಾಗ ನನಗೆ ನೀರು ಬೇಕು ಅಂತ. ನಾವು ನಮ್ಮ ಮನಸ್ಸನ್ನ ಕಂಡೀಷನ್ ಮಾಡ್ಕೊಳ್ಬೇಕು, ನಮ್ಮ ಮನಸ್ಸನ್ನ ಟ್ರೈನ್ ಮಾಡಬೇಕು. ತುಂಬಾ ಕೋಪ ಬಂದಾಗ ನಾನು ರಿಯಾಕ್ಷನ್ ಕೊಡಬಾರ್ದು, ಇದು ಸಂಬಂಧಗಳನ್ನ ಹಾಳು ಮಾಡತ್ತೆ, ನನ್ನ ಮಾನಸಿಕ ಶಾಂತಿಯನ್ನು ಕೂಡ ಹಾಳು ಮಾಡತ್ತೆ. ಜೊತೆಗೆ ಈಗ ನಾನೊಂದು ಮಾತು ಒಬ್ರಿಗೆ ಹೇಳಿದೆ, ನಾನದನ್ನ ಮರ್ತು ಬಿಡ್ತೀನಿ ಒಂದು ಕ್ಷಣದಲ್ಲಿ, ಬಟ್ ಅವ್ರು ಅದನ್ನ ನೆನ್ಪಿಟ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ, ಆ ಸಂಬಂಧ ತುಂಬಾ ಹಾಳಾಗತ್ತೆ. ಅದು ಮುಂದೆ ನನಗೆ ಪಶ್ಚಾತ್ತಾಪವನ್ನ ತಂದು ಕೊಡುತ್ತೆ, ನಾನು ಹೇಳ್ಬಾರ್ದಿತ್ತು ಹಾಗೆ, ನನ್ ಮಾಡಬಾರ್ದಿತ್ತು ಅಂತ ಹೇಳಿ ನನಗೆ ಅನ್ಸುತ್ತೆ. ಆ ಮುಂದೆ ಪಶ್ಚಾತ್ತಾಪ ಪಡುವ ಬದಲು ಆ ಕ್ಷಣದಲ್ಲಿ ನನಗೆ ತುಂಬಾ ಕೋಪ ಬಂದಿದೆ, ಈಗ ನಾನು ರಿಯಾಕ್ಷನ್ ಕೊಡಬಾರ್ದು, ಸೊ ನಾನೇನ್ ಮಾಡ್ಬೇಕು, ನಾನು ಅಲ್ಲಿಂದ ಎದ್ದು ಹೋಗಿ ಒಂದ್ ಗ್ಲಾಸ್ ನೀರ್ ಕುಡಿತೇನೆ, ಅಥವಾ ನಾನು ಇನ್ನೇನೋ ಒಂದು ಬ್ಯಾಕ್ವರ್ಡ್ ನಂಬರ್ ಅನ್ನ ಕೌಂಟ್ ಮಾಡ್ತೇನೆ, ಅಥವಾ ಸ್ವಲ್ಪ ಅಲ್ಲಿಂದ ದೂರ ಹೋಗ್ತೇನೆ, ಆ ಒಂದು ವಾತಾವರಣದಿಂದ ನಾನು ಆ ಕಡೆ ಎದ್ದು ಹೊರಟು ಹೋಗ್ಬಿಡ್ತೇನೆ, ಅದು ತುಂಬಾ ಬೆಸ್ಟ್. ಈ ತರ ಎಲ್ಲ ನಾವು ಮಾಡಿಕೊಂಡಾಗ ಇನ್ನೂ ಕೆಲವು ಸಲ ನಾವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು, ಈ ಸಮಸ್ಯೆಯನ್ನ ನಾನು ಪರಿಹರಿಸ್ತಾ ಇದ್ದೇನಾ ಅಥವಾ ನನ್ನ ಕೋಪವನ್ನು ಹೊರಗೆ ಹಾಕ್ತಾ ಇದ್ದೇನಾ. ಕೆಲವೊಮ್ಮೆ ಏನೋ ಇತ್ಯರ್ಥ ಮಾಡ್ಬೇಕು ಅಂತ ಕೂತಿರ್ತಾರೆ, ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಸುಮ್ಮನೆ ಒಬ್ರು ಏನೋ ಹೇಳಿದ್ರು ಅಂತ ಹೇಳಿದ ತಕ್ಷಣ ಅದು ಸುಳ್ಳಾಗಿದ್ದಿರಲೂಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಈ ಎದುರುಗಡೆ ಇರೋರಿಗೆ ತುಂಬಾ ಸಿಟ್ಟು ಬರುತ್ತೆ, ಅದು ಹೇಗದು ಸುಳ್ಳು ಇವ್ರು ಈ ತರ ಹೇಳ್ತಾರೆ ಅಂತ ಹೇಳಿ. ಆ ಕ್ಷಣದಲ್ಲೂ ಕೂಡ ಇವರು ರಿಯಾಕ್ಷನ್ ಕರೆಕ್ಟ್ ಆಗಿ ಇದ್ದಿರಬಹುದು, ಆದ್ರೂ ಕೂಡ ಕೋಪ ಅನ್ನುವಂಥದ್ದು ಹಲವಾರು ಅನಾಹುತಗಳನ್ನ ಹುಟ್ಟು ಹಾಕತ್ತೆ. ಈಗ ನೀವು ನೋಡಿರ್ಬೋದು, ಯಾವುದೋ ಒಂದು ಸಣ್ಣ ಒಂದು ಸ್ನೇಹಿತರ ಜಗಳ ಕೊಲೆಯಲ್ಲಿ ಅಂತ್ಯ ಆಗೋದು,
1: ಹೌದು
3: ಅಲ್ವಾ? ಯಾಕೆ ಅಂದ್ರೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ದೆ ಇರ್ಬೋದು, ಅವನ್ ಏನೋ ಹೇಳದಂತ ಇವನಿಗೆ ಕೋಪ,
1: ಕ್ಷುಲ್ಲಕ.
3: ಬರೀ 5 ರೂಪಾಯಿಗೆಲ್ಲ ಕೊಲೆ ಆಗಿರೋದನ್ನ ನೋಡಿದೀವಿ ಅಲ್ವಾ? ಬರೀ 5 ರೂಪಾಯಿ, 5 ರೂಪಾಯಿ ಚೇಂಜ್ ಕೊಡೋದಿತ್ತಂತೆ. ಈಗ ಎಷ್ಟು, ಒಂದು 15 ಡೇಸ್ ಬ್ಯಾಕ್ ಅನ್ನೋ ನೋಡಿದೆ ನ್ಯೂಸ್ ಅಲ್ಲಿ, 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತಂತೆ. ಆ ಒಂದು ಕಾರಣದಲ್ಲಿ ಸ್ನೇಹಿತರ ನಡುವೆ ಗಲಾಟೆಯಾಗಿ ಚುರಿನೇ ಹಾಕಿಬಿಟ್ರು ಅವನಿಗೆ. ಸೊ ಇದೆಲ್ಲ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ದಾಗ, ಒಂದು ಕ್ಷಣ ಅವ್ರು ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ನಾವು ರಿಯಾಕ್ಟ್ ಮಾಡುವ ಬದಲು ನಾನು ಅಲ್ಲಿಂದ ಎದ್ಕೊಂಡು ಹೋಗೋದು, ಅದೇ ಆ ಒಂದು ಸಿಚುವೇಶನ್ ಅಲ್ಲೇ ಆ ಫ್ರೆಂಡ್ಸ್ ಆತರ ಇದ್ ಮಾಡಿದಾಗ, ಯಾರಿಗೆ ಸಿಟ್ಟು ಬಂತು, ಯಾರು ಚೂರಿ ಹಾಕ್ದ, ಅವನು ಅಲ್ಲಿಂದ ಎದ್ಕೊಂಡು ಹೋಗಿದ್ದಿದ್ರೆ ಒಂದು ಜೀವನ ಉಳಿತಿತ್ತು. ಇವತ್ತು ಅವನಾದ್ರೂ ಸ್ವತಂತ್ರವಾಗಿ ಇರ್ಲಿಕ್ಕೆ ಸಾಧ್ಯನಾ? ಅವನು ಜೈಲಲ್ಲಿ ಕೊಳಿತಾನೆ, ಅವನಲ್ಲಿ ನಂಬಿಕೊಂಡಿರುವವರ ಲೈಫು ಹಾಳಾಗತ್ತೆ,
1: ಹೌದು
3: ಅಲ್ವಾ? ಹಾಗಾಗಿ ನಾವು ಕೋಪದ ಕೈಗೆ ನಮ್ಮ ಬುದ್ಧಿಯನ್ನ ಕೊಡುವ ಮೊದಲು ನಾವು ಯೋಚನೆ ಮಾಡಬೇಕು. ತಪ್ಪು ಅಂತ ನಮಗ್ ಗೊತ್ತಿದೆ, ಕೆಲವರಿಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಾನು ಎಷ್ಟೋ ಜನರು ಹೇಳೋದನ್ನ ಕೇಳಿದ್ದೇನೆ, ನನ್ನ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ ಹೇಳಿದಿರಲ್ವಾ ನೀವು ಕೂಡ? ಎಷ್ಟೋ ಜನ ಹೇಳ್ತಾರೆ, ನಾ ಕೋಪ ಬಂದ್ರೆ ನಾ ಮನುಷ್ಯನೇ ಅಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ. ಬಟ್ ಆ ಕೋಪ ಬಂದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ, ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕೊನೆಗೂ ಅವ್ರು ಅಭ್ಯಾಸ ಮಾಡ್ಕೊಳ್ಳಲ್ಲ. ಅಭ್ಯಾಸ ಮಾಡ್ಕೊಳ್ಬೇಕು. ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಪದೇ ಪದೇ ಅದನ್ನ ಮಾಡುವ ಬದಲು ನಮ್ಮ ಮನಸ್ಸನ್ನ, ನಾನು ಆಗ್ಲೇ ಹೇಳಿದೆ, ಒಂದು ಪದೇ ಪದೇ ನಾವು ಏನ್ ಮಾಡ್ತಾ ಇರ್ತೇವೆ, ರಿಪೀಟೆಡ್ಲಿ ಏನ್ ಮಾಡ್ತೇವೆ, ಅದೇ ನಮ್ಮ ಹ್ಯಾಬಿಟ್ ಆಗತ್ತೆ ಅಂತ. ಸೊ ಈ ಸಲ ಒಂದು 4 ಸಲ ನನ್ ಕೋಪ ಬಂದಾಗ ನನ್ ನೀರ್ ಕುಡಿಯೋದು ಅಥವಾ ನಾನು ಎಲ್ಲೋ ಅಲ್ಲಿಂದ ಎದ್ದು ಹೋಗೋದು ಅಂತ ಮಾಡಿದೆ ಅಂತ ಹೇಳಿದ್ರೆ ಅದೇ ನಂದು ಹ್ಯಾಬಿಟ್ ಆಗತ್ತೆ. ಮುಂದೆ ನನಗೆ ಕೋಪ ಬಂದಾಗೆಲ್ಲ ನಾನು ರಿಯಾಕ್ಷನ್ ಮಾಡಲ್ಲ, ಈ ಒಂದು ಆಕ್ಷನ್ ಅನ್ನ ಮಾಡ್ತೇನೆ. ಸೊ ಅದನ್ನ ನಾವು ಮಾಡಬೇಕು. ಈಗ ನನಗೆ ಗೊತ್ತಿದೆ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಡಾಕ್ಟರ್ ಹೇಳಿದ್ದಾರೆ ನೀವೊಂದು ಯೋಗ ಮಾಡಿ ಶಾಂತವಾಗಿಟ್ಕೊಳ್ಳಿ ಅಂತ ಹೇಳಿ ನನಗೆ ಹೇಳಿದ್ದಾರೆ. ನನಗೆ ಗೊತ್ತಿದೆ ಮಾಡಬೇಕು, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಆಲ್ರೆಡಿ ಅರ್ಧ ಹಾಳಾಗ್ತಾ ಬಂದಿದೆ, ಇನ್ನು ಮುಂದೆ ಇನ್ನೂ ಹಾಳಾಗಬಾರ್ದು ಅಂತ ಹೇಳಿದ್ರೆ ಡಾಕ್ಟರ್ ನನಗೆ ಯೋಗ ಮಾಡಿ ಹೇಳಿದ್ದಾರೆ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಗೊತ್ತಿದ್ದು ನಾನು ಪದೇ ಪದೇ ಯೋಗನೂ ಮಾಡೋದಿಲ್ಲ, ನಾನು ಪದೇ ಪದೇ ಜಗಳ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ನನ್ನ ಮನಸ್ಸಿನ ಶಾಂತಿಯನ್ನ ನಾನು ಕಳ್ಕೊಳ್ಳೋದು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆವಾಗಾದ್ರೂ ನಾನು ಎಚ್ಚೆತ್ತುಕೊಂಡು ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಿ ನನ್ನ ಜೀವನದ ಒಂದು ದಿನಚರಿಯನ್ನ ನಾನು ನನ್ನ ಕಂಟ್ರೋಲಿಗೆ ತಗೊಂಡೆ ಅಂತ ಹೇಳಿ ಆದ್ರೆ ನನ್ನ ಮನಸ್ಸು ಶಾಂತಿಯಲ್ಲಿರುತ್ತೆ, ನನ್ನ ಆರೋಗ್ಯವೂ ಸರಿಯಾಗತ್ತೆ. ಸೊ ಪದೇ ಪದೇ ಕೆಲವು ತಪ್ಪುಗಳು ಆಗುತ್ತೆ ನಿಜ, ಗೊತ್ತಿದೆ ನಮ್ಗೆ, ಗೊತ್ತಿದ್ದು ಕೂಡ ಆಗತ್ತೆ ಅಂತ ಹೇಳಿ ಆದಾಗ ನಾವು ಅದನ್ನ ಕಂಟ್ರೋಲ್ ಮಾಡೋದನ್ನ ಕಲಿಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ತಪ್ಪುಗಳು ಕೆಲವರಿಂದ ಆಗತ್ತೆ ಗೊತ್ತಿಲ್ಲದೆ, ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಬಂದು ನಮ್ ಕಣ್ ತೆರೆಸುವವರೆಗೂ ಅದಾಗ್ತಾನೆ ಇರುತ್ತೆ. ಆದ್ರೆ ತುಂಬಾ ಜನ ಇನ್ನೊಬ್ರು ಈ ತಪ್ಪು ಅಂತ ಗೊತ್ತಿಲ್ಲದೆ ಮಾಡ್ತಾರಲ್ಲ ತಪ್ಪು, ಅವರನ್ನ ತಿದ್ದಬಹುದು ನೀವು. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾರಲ್ಲ ಅವರನ್ನ ತಿದ್ದೋದು ತುಂಬಾ ಕಷ್ಟ, ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅವರಿಗೆ. ಕೆಲವೊಮ್ಮೆ ನಮ್ಗೆ ಉಳಿಸ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ ಹಣವನ್ನ, ನಾಳೆ ನಮ್ದು ಅರ್ನಿಂಗ್ಸ್ ಏನಿದೆ ಅದು ಲಿಮಿಟೆಡ್ ಇದೆ, ಇವತ್ ನಾವು ದುಡ್ದಿದ್ದನ್ನ ಇವತ್ ನಾವು ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಳೆ ಏನೋ ಒಂದು ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಬಂತು, ಯಾರದೋ ಹೆಲ್ತ್ ಅಪ್ಸೆಟ್ ಆಯ್ತು, ಆಪರೇಷನ್ ಆಗಬೇಕು, ಅಥವಾ ಇನ್ನೇನೋ ಒಂದು ಸಡನ್ಲಿ ಒಂದು ಮಗ ಅಥವಾ ಮಗಳು ಯಾವ್ದೋ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಹೇಳಿದರೆ, ಒಂದು ಒಳ್ಳೆ ಒಂದು ದೊಡ್ಡ ಅಮೌಂಟ್ ಬೇಕಾಗತ್ತೆ, ಅಥವಾ ಇನ್ನೇನೋ ಒಂದು ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಹಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬೇಕೋ ಬೇಡವೋ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಅದಕ್ಕೆ ಈ ಮಾರ್ಕೆಟಿಂಗ್ ಜಾಲ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿ ಆದ್ರೆ 50% ಆಫರ್ ಅಥವಾ ಹಬ್ಬ ಈಗ ಬಂತು, ನಾಡ್ದೀಗ ಚೌತಿ ಹಬ್ಬ ಬಂತು ಅಂತ ಹೇಳಿದ್ರೆ ಈಗ ಚೌತಿ ಹಬ್ಬದ ಇದು ಆಫರ್ ಆಫರ್ ಅಲ್ಲಿ 50% ಆಫ್ 80% ಆಫ್ ಅಂತ ಹೇಳಿ ಹಾಕ್ತಾರೆ. ಈಗ ನೀವು ಯೋಚನೆ ಮಾಡಿ 80% ಆಫ್ ಅಂತ ಹೇಳಿದ್ರೆ ಏನು, ಒಂದು ವಸ್ತುವನ್ನ 100 ರೂಪಾಯಿಗೆ ಕೊಟ್ಟು ಅವ್ರು ತಗೊಂಡಿದ್ದಾರೆ, ಈಗ 80 ರೂಪಾಯಿಯನ್ನ ಲಾಸ್ ಮಾಡ್ಕೊಂಡು 20 ರೂಪಾಯಿಗೆ ನಿಮಗೆ ಸೇಲ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಹುಚ್ಚ? 100 ರೂಪಾಯಿಗೆ ತಂದಿರೋ ಐಟಮ್ ಅನ್ನ 20 ರೂಪಾಯಿ ಕೊಡೋದಕ್ಕೆ ಯಾರಿಗಾದ್ರೂ ಹುಚ್ಚ ಹಿಡ್ದಿದ್ಯಾ? ಇಲ್ಲ ಅಲ್ವಾ. ಸೊ ಏನ್ ಮಾಡ್ತಿದ್ದಾರೆ, 100 ರೂಪಾಯಿಗೆ ತಂದಿದ್ದನ್ನ 400 ರೂಪಾಯಿಗೆ ಮಾಡ್ತಾ ಇದ್ರು, ಇವತ್ ನಿಮ್ಗೆ 150 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಆಫರ್ ಹಾಕಿದ್ದಾರೆ ನಮಗ್ ಬೇಡ ಸೀರೆ, ಆಫರ್ ಹಾಕಿದ್ದಾರೆ ಅಂತ ಹೇಳಿ ಹೋಗಿ ತಗೊಳ್ತೀವಿ. ನಮಗ್ ಬೇಡ ಏನು ಆ ವಸ್ತುಗಳು. ಇವತ್ತು ನೀವು ಪ್ರತಿ ಕೇಳ್ತಾ ಇರುವಂತ ಕೇಳುಗರಲ್ಲೇ ನಂದೊಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಒಂದು ಸಲ ನೀವು ಒಂದು ಏನು ಟೂರ್ ಮಾಡಿ, ನಿಮ್ಮ ಮನೆಯ ಒಳಗಡೆ ಎಲ್ಲ ರೂಮಿನ ಒಳಗಡೆ ನೀವು ಒಂದ್ಸಲ ನೋಡಿ ಎಲ್ಲ ಏನೇನಿದೆ ಅಂತೇಳಿ. ಎಷ್ಟೋ ವಸ್ತುಗಳು ತೀರಾ ಅಗತ್ಯ ಅಂತ ಹೇಳಿ ನೀವು ತಂದ ವಸ್ತುಗಳನ್ನ ನೀವು ಒಂದೇ ಸಲ ಉಪಯೋಗಿಸಿರ್ಬೋದು, ಅಥವಾ ಒಂದ್ಸಲನೂ ಉಪಯೋಗಿಸ್ದೇನೆ ಅಲ್ಲಿ ಹಾಗೆ ಇಟ್ಟಿರ್ಬೋದು ಅಲ್ವಾ.
1: ಆತರ ಸುಮಾರಿರುತ್ತೆ. ಬೇಕು ಬೇಕು ಬೇಕು ಬೇಕು. ಅದು ಈಗಳಂತೂ ಮೊದ್ಲಲ್ಲಾದ್ರೂ ಕಿರಾಣಿ ಅಂಗಡಿ ಇಪ್ಪುದಲ್ಲ, ಹೋಗಿ ನಮ್ಗೆ ಎಂತ ಬೇಕೋ ಅಷ್ಟನ್ನೇ ಒಂದ್ ಚೀಟಿ ಮಾಡ್ಕೊಂಡು ಹೋಗಿ ತಕೋಬತ್ತಿ. ಈಗೆಂತಾಯ್ತು, ಎಲ್ಲ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಆ ಮಾರ್ಕೆಟ್, ಈ ಮಾರ್ಕೆಟ್ ಎಲ್ಲ ಶುರುವಾಗಿ ಒಪ್ಪುದು ಸಕ್ರಿ ಚಾವಡಿ ತಪ್ಪಕ್ಕೆ.
3: ಹೌದು,
1: ಅಲ್ಲಿ ತಕೋಬಪ್ಪುದು ಅದ್ರ ಬೇಡನ್ ಬಿಟ್ಟು ಉಳಿದೆಲ್ಲ ತಕೋಬತ್ತ. ಇಲ್ಲಿ ಕಂಡ್ರೆ ಬಿಲ್ ಒಂದು 400 ರೂಪಾಯಿ ಹಿಂಗ ಆಪುದ, 4000 ರೂಪಾಯಿ ಬಿಲ್ ಮಾಡ್ಕೋಬತ್ತ. ಇರ್ಲಿ, ಇದು ಬೇಕಾಯ್ ಅದು ಬೇಕಾಯ್ ಅದು ಬೇಕಾಯ್ ಅದು ತಕೊಂಡು ತುಂಬಕೊಂಡು ನಾವೇ ಅಲ್ಲ ಟ್ರಾಲಿಗೆಲ್ಲ ಹಾಕಂದ ಬಿಲ್ ಒಂದ್ ಕಡಿ ಕೊಟ್ರು ಸೈ ಅಷ್ಟೊತ್ತಿಗೆ ಎಲ್ಲ ಬಾಚ್ಕೊ ಹಾಪದೆ. ಕಡಿಗೆ ಆಯ್ತಲ್ಲ ತೊಂದೆ ಆಯ್ತಲ್ಲ ಇರ್ಲಿ, ಹೇಗಡಿಕೂ ಖರ್ಚು ಮಾಡ್ತಾ ಇಲ್ಲಿ ಅಂತ ಹೇಳಿ ತಕೋಪದ್. ನಿಜವಾಗ್ಲು
3: ಈ ಮಾರ್ಕೆಟಿಂಗ್ ಇದ್ರೆ ಹಿಂದೆ ಕೂಡ ಸೈಕಾಲಜಿಸ್ಟ್ ಗಳೇ ವರ್ಕ್ ಮಾಡಿರ್ತಾರೆ. ಅಂದ್ರೆ ಮನುಷ್ಯನ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ. ಈಗ ನೀವು ಎಲ್ಲಿಯಾದ್ರೂ ಸೂಪರ್ ಮಾರ್ಕೆಟ್ ಗಳಿಗೆಲ್ಲ ಹೋದಾಗ ಬಿಲ್ಲಿಂಗ್ ಎಲ್ಲಿರತ್ತೆ ಅಲ್ಲೆಲ್ಲ ಚಾಕ್ಲೇಟ್ಗಳು ಅದಿದೆಲ್ಲ ಇರತ್ತೆ, ನೋಡಿದೀರಾ?
1: ಹೌದೌದು.
3: ಯಾಕಂತ ಹೇಳಿದ್ರೆ ನೀವ್ ಅಲ್ಲಿ ನಿಂತ್ಕೊಂಡಾಗ ನಿಮ್ ಮಕ್ಳನ್ ಕರ್ಕೊಂಡು ಹೋಗಿರ್ತೀರ, ನಿಮ್ ಅವ್ರ ಕಣ್ ಮುಂದೆ ಬೀಳೋದ್ ಯಾವ್ದು?
1: ಚಾಕ್ಲೇಟ್ಸ್.
3: ಸೊ ಕೇಳೇ ಕೇಳ್ತಾರೆ. ಸೊ ಇದೆಲ್ಲ ಸೈಕಾಲಜಿ. ಇದೆಲ್ಲ ನೀವ್ ಅಲ್ಲಿ ಹೋದಾಗ ನಿಮ್ಗೆ ಅವ್ರು 50% ಅಂತ ಹೇಳಿ ಒಂದು ಆಫರ್ ಇದೆ ಅಂತ ಹೇಳಿ ನಿಮ್ ಕಣ್ಣಿಗೆ ಬೀಳೋ ಹಾಗೆ ಒಂದ್ ಬೋರ್ಡ್ ಹಾಕಿರ್ತಾರೆ. ನಿಮ್ಗೆ ಅದ್ ಆಕ್ಚುಲಿ ಬೇಕಾಗಿರಲ್ಲ, ಬಟ್ ಇವತ್ತೀಗ 50% ಆಫರ್ಗೆ ಹಾಕಿದಿರಲ್ಲ ತಗೊಳ್ಳೋಣ ಅಂತ ಹೇಳಿ ತಗೊಳ್ತೀರ. ಎಲ್ಲೋ ನಡ್ಕೊಂಡು ಹೀಗೆ ಹೋಗ್ತಾ ಇರ್ತೀರ, ಒಂದ್ ಬಟ್ಟೆ ಅಂಗಡಿ ಕಣ್ಣಿಗೆ ಬೀಳುತ್ತೆ, ಹೊರಗಡೆಯಿಂದ ಒಂದ್ ಸೀರೆನೆ ತಗ್ಸಿದಾರೆ, ನೋಡಿದ ತಕ್ಷಣ ನಿಮ್ಗೆ ತಗೊಳ್ಬೇಕಂತ ಹೇಳಿ ಅನ್ಸುತ್ತೆ. ಆದ್ರೆ ನಾನೊಂದು ಪ್ರಯೋಗವನ್ನ ಮಾಡಿ ನೋಡ್ಲಿಕ್ಕೆ ಹೇಳುದು. ಇವತ್ತು ಪಕ್ಕದ ಮನೆಯವರೊಬ್ರು ಯಾರೋ ಸೀರೆ ತಗೊಂಡು ಬಂದ್ರು ಅಂತ ಇಟ್ಕೊಳ್ಳಿ, ತೋರಿಸಿದ್ರು ನಿಮ್ಗೆ, ಅಥವಾ ಅವ್ರು ಉಟ್ಕೊಂಡಿದ್ರು, ಯಾರೋ ನಿಮ್ ಎಲ್ಲಿ ತಗೊಂಡ್ರಿ ಇದು, ಇದಲ್ಲಿ ತಗೊಂಡೆ, ವಾವ್ ಸೂಪರ್ ಚೆನ್ನಾಗಿ ಕಾಣತ್ತೆ ಅಂತೇಳಿ ನಿಮ್ಗೆ ಅನಿಸ್ತು, ನಿಮ್ಗೆ ಬೇಕು ಅಂತ ಹೇಳಿ ಅನಿಸ್ತು, ಇವತ್ತೇ ನಾನು ಹೋಗಿ ತಗೊಳ್ಬೇಕು, ಇಲ್ಲಾಂದ್ರೆ ಖಾಲಿ ಆದ್ರೆ ಕಷ್ಟ ಅಲ್ವಾ. ಆತರ ಮಾಡಿ ನೀವು ಹೋದ್ರೆ ಅದನ್ನ ನೀವು ತಗೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ, ತಗೊಂಡ್ ಬಂದು ಉಟ್ಕೊಂಡಾಗ ನಿಮಗ್ ಗೊತ್ತಾಗತ್ತೆ ಆ ಕಲರ್ ಅಥವಾ ಆ ಪ್ಯಾಟರ್ನ್ ನಿಮಗ್ ಸೂಟ್ ಆಗಲ್ಲ, ಅವ್ರಿಗ್ ಸೂಟ್ ಆಗ್ತಿತ್ತು.
1: ಕರೆಕ್ಟ್
3: ಅಲ್ವಾ. ಸೊ ನೀವೇನ್ ಮಾಡಿದ್ರಿ, ಒಂದ್ಸಲ ಉಟ್ರಿ ಅಥವಾ ಉಟ್ಟು ಇಲ್ಲ ಜಸ್ಟ್ ಹಿಂಗೆ ಉಟ್ ನೋಡಿದ್ರಿ ಅದನ್ ಮೂಲೆಗೆ ಸೇರಿಸಿದ್ರಿ ಅಲ್ವಾ. ಅದ್ರ ಬದಲಿಗೆ ಒಂದು ಕ್ಷಣ, ಇವತ್ತು ಪುರ್ಸೋತಿಲ್ಲ ನಾಳೆ ಹೋಗ್ತೇನೆ ಅಂತ ನೀವು ಒಂದಿನ ಮುಂದ್ ಹಾಕಿದ್ರ ನಿಮ್ಮ ಆಸೆ 50% ಡೌನ್ ಆಗಿರುತ್ತೆ.
1: ಕರೆಕ್ಟ್, ಯೋಚನೆ ಮಾಡೋ ಶುರು ಮಾಡುತ್ತೆ.
3: ಕರೆಕ್ಟ್, ಅದು ನಾಳೆನೂ ನಿಮ್ಗೆ ಪುರ್ಸೋತಾಗ್ಲಿಲ್ವ, ನಾಡ್ದು ಅಂತ ಹೇಳಿ ಆದಾಗ 100% ಆ ಆಸೆ ಹೊರಟೋಗಿರತ್ತೆ.
1: ಅದು ಅನಿವಾರ್ಯ ಅಲ್ಲ,
3: ಅನಿವಾರ್ಯ ಅಲ್ಲ, ಅಗತ್ಯ. ನಮ್ಮ ಏನು ವಾಂಟ್ಸ್ ಅದೆಲ್ಲ, ನೀಡ್ಸ್ ಅಲ್ಲ ಅಲ್ವಾ. ಅದೆರಡರ ಮಧ್ಯೆ ಇರುವಂತ ಒಂದು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಕೆಲವರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಆಚೆ ಮನೆಯವರೊಂದು ಸೋಫಾ ಸೆಟ್ ತಗೊಂಡ್ ಬಂದು ಹಾಕಿದ್ದಾರೆ, ನಮಗೂ ಅದು ಬೇಕು ಅಂತ ಹೇಳಿ ಅನ್ಸುತ್ತೆ. ಬಟ್ ನಮ್ಮನೇಲಿ ಅಷ್ಟು ಜಾಗ ಇರಲ್ಲ, ನಾವು ಅದನ್ನ ಯೋಚನೆ ಮಾಡೋದಿಲ್ಲ. ತಂದು ಹಾಕಿದ್ವಾ ಅಥವಾ ತಂದಿದ್ದಾರೆ ಅಥವಾ ಅಲ್ಲಿ ಆಫರಲ್ಲಿದೆ ಏನೋ ಒಂದು ಇದರಲ್ಲಿ ನಾವು ಅದನ್ನ ತಗೊಂಡು ಬಂದ್ವಿ ಅಂತ ಇಟ್ಕೊಳ್ಳಿ ಮನೆಗೆ. ನಮ್ಮ ಮನೆಯಲ್ಲಿ ಅದು ಸೆಟ್ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಒಂದ್ ನಾಲ್ಕು ದಿನ ಇಡ್ತೀವಿ, ಆಮೇಲೆ ಇದು ಕುತ್ಕೊಳ್ಳಕ್ಕೆ ಕಂಫರ್ಟೇಬಲ್ ಇಲ್ಲ, ಅದು ಅಲ್ಲಿ ಜಾಗ ಇಲ್ಲ, ಅದು ಮುಂಚೆ ಇದ್ದಾಗಿದ್ದಿತ್ತು, ಇದನ್ನು ತೆಗೆದು ಮೂಲೆಗೆ ಹಾಕಿದ್ವಿ. ಅವಶ್ಯಕತೆನೇ ನಮಗೆ ಇರೋದಿಲ್ಲ. ಆದ್ರೂ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳಿಗೆ ನೋವೆಲ್ಟಿ ಎಲ್ಲರೂ ಇದು ಮಾಡ್ತಾರೆ, ಎಲ್ಲ ಪಾಶ್ ಇದೆ ಅವ್ರು ನಮಗೂ ಹಾಗೆ ಆಗಬೇಕು, ಅವ್ರ ಮನೇಲಿದೆ ನಮಗೂ ಬೇಕು, ಅಥವಾ ಆಫರಲ್ಲಿ ಹಾಕಿದ್ದಾರೆ ನನಗೆ ಬೇಕು, ಮನೆ ಖಾಲಿ ಇದೆ ಜಾಗ ಇದೆ ಅಲ್ಲಿ ಏನಾದರೂ ಫಿಲ್ ಮಾಡಬೇಕು, ಈ ಥರದ ಬೇಕಾಗೇ ಇರೋದಿಲ್ಲ. ಆದರೂ ಕೂಡ ಹಣ ಉಳಿಸೋದಿಲ್ಲ ನಾವು. ಈ ಥರ ನಾವು ಖರ್ಚು ಮಾಡ್ತಾ ಹೋದಾಗ ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಾವು ಯಾರದೋ ಕೈಕಾಲು ಹಿಡಿಬೇಕು ಅಥವಾ ಆ ಒಂದು ಅವಕಾಶದಿಂದ ವಂಚಿತರಾಗಿ ಆಗ್ಬೇಕು. ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ಒಂದು ತುಂಬಾ ಎಮರ್ಜೆನ್ಸಿ ಬಂದಿದೆ, ಆಪರೇಷನ್ ಆಗಬೇಕು ಅಂತ ಹೇಳಿದ್ರೆ ದುಡ್ಡಿರೋದಿಲ್ಲ, ಅವಾಗ ಯಾರ್ಯಾರ ಹತ್ರ ಬೇಡ್ತಾರೆ, ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗಲ್ಲ ಅಲ್ವಾ. ಏನೋ ತುಂಬಾ ಕಷ್ಟಪಟ್ಟಿ ಮಾಡ್ಕೊಂಡಿರುವಂತಹ ಯಾವುದೋ ಒಂದು ವಸ್ತುಗಳನ್ನೆಲ್ಲ ನೀವು ಸೆಲ್ ಮಾಡಬೇಕಾದಂತ ಪರಿಸ್ಥಿತಿ ಬರ್ಬೋದು ಅಲ್ವಾ. ಹಾಗಾಗಿ ನಾವು ಒಂದಿಷ್ಟು ಉಳಿತಾಯ ಮಾಡೋದನ್ನ ಕೂಡ ನಿಜವಾಗ್ಲೂ ನನಗೆ ಬೇಕಿತ್ತ ಇದು, ನಿಜವಾಗ್ಲೂ ನನಗೆ ಬೇಕಾ ಇದು, ಇದಿಲ್ಲದೆ ನಾನು ಇರಬಹುದಾ, ಒಂದ್ ಸೀರೆ ನನಗೆ ನೋಡಿ ತುಂಬಾ ಆಸೆ ಆಯ್ತು, ಈ ಸೀರೆ ಒಂದು ನಂದು ವಾರ್ಡ್ರೋಬಲ್ ಇಲ್ಲ ಅಂತ ಹೇಳಿದ್ರೆ ನನ್ಗೇನ್ ದೊಡ್ಡ ನಷ್ಟ ಆಗತ್ತಾ, ಅಥವಾ ನಾಳೆ ನನ್ಗೆ ಉಟ್ಕೊಂಡು ಹೋಗೋದಕ್ಕೆ ಸೀರೆ ಇಲ್ವಾ. ಈ ತರ ನಾವು ಒಂದು ಸೀರೆ ಅಂತ ನಾನು ಒಂದು ಎಕ್ಸಾಂಪಲ್ಗೆ ಕೊಟ್ಟಿರೋದು, ಯಾವುದೇ ಒಂದು ವಸ್ತು ಇರಲಿ ಇದು ಇಲ್ಲದೆ ನನಗೆ ಬದುಕೋದಕ್ಕೆ ಸಾಧ್ಯ ಇದೆಯಾ, ಇದೆ ಅಂತ ಹೇಳಿ ಆದ್ರೆ ಅದನ್ನ ನಾವು ಕೈ ಬಿಡೋದೇ ಒಳ್ಳೇದು. ಇಲ್ಲ ತೀರಾ ಈಗ ತುಂಬಾ ಹಸುವಾಗಿದೆ, ಅಕ್ಕಿ ತಗೊಳ್ಳೋದಕ್ಕೆ ನಾವು ಮೀನಾ ಮೇಷ ಎಣಿಸಿದ್ರೆ ಆಗತ್ತಾ, ಸಾಧ್ಯ ಆಗೋದಿಲ್ಲ. ಆವಾಗ ಅಂತದೆಲ್ಲ ನನ್ಗೆ ಬೇಕೇ ಬೇಕು ಅಂತೇಳಿ. ಮತ್ತೆ ನಮ್ಮನೇಲಿ ಈಗ ಆಲ್ರೆಡಿ ನನ್ಗೆ ಅಲ್ಲಿ ಎಲ್ಲೋ ಹೋದೆ, ಫರ್ನಿಚರ್ ಸೇಲ್ ಹಾಕಿದ್ರು 80% ಆಫ್ ಅಂತ ಹೇಳಿ ಹಾಕಿದ್ರು, ಕೇವಲ 2 ದಿನಗಳು ಮಾತ್ರ ಅಂತ ಹೇಳಿ ಹಾಕಿರ್ತಾರೆ. ಇದು ಕೂಡ ಒಂದು ಸೈಕಲಾಜಿಕಲ್ ಎಫೆಕ್ಟ್. ಆಕ್ಚುಲಿ ಯಾವಾಗ ನಾವು ಅವಸರದಲ್ಲಿ ಡಿಸಿಷನ್ ತಗೊಳ್ತೇವೆ ಅದು ಸರಿಯಾಗಿರೋದಿಲ್ಲ. ಹೆಚ್ಚಿನ ಸಮಯದಲ್ಲಿ ನಮ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, 2 ದಿನ ಮತ್ತೆ ನಂಗೆ 2 ದಿನ ಬಿಟ್ಟು ಇಲ್ಲಿ ಬರೋದಕ್ಕಿಲ್ಲ ನನಗೆ. ಸೊ ಈಗ ಬಂದಿದ್ದೀನಲ್ಲ, ಈಗಲೇ ನಾನು ತಗೊಳ್ಬೇಕು ಅರ್ಜೆಂಟಲ್ಲಿ ಮಾಡಿದಂತಹ ಡಿಸಿಷನ್ಸ್. ಮನೆಗೆ ಬಂದು ನೋಡಿದ್ರೆ ಅದೇ ವಸ್ತು ಸೇಮ್ ನಮ್ಮ ಹತ್ರ ಇರುತ್ತೆ ಇಲ್ಲಿ, ಅವಾಗ ಏನಾಗುತ್ತೆ ಡಬಲ್ ಆಯ್ತು. ಆವಾಗ ಆ ಹಳೆ ಐಟಮ್ ಅನ್ನ ನಾನು ಅದು ಒಳ್ಳೇದಾಗಿದ್ರೂ ಕೂಡ ಅದನ್ನ ಒಂದೇ ನಾನು ಅದನ್ನ ಅಲ್ಲಿಂದ ವಿಲೇವರಿ ಮಾಡ್ಬೇಕು, ಅರ್ಧ ರೇಟಿಗೆ ಕೊಡ್ಬೇಕು, ಅಥವಾ ತುಂಬಾ ಲಾಸ್ ಮಾಡ್ಕೊಂಡು ಕೊಡ್ಬೇಕು, ಇಲ್ಲ ಫ್ರೀಯಾಗಿ ಕೊಡ್ಬೇಕು, ಇಲ್ಲ ಹಾಳು ಮಾಡ್ಬೇಕು ಅದನ್ನ ಅಲ್ವಾ. ಹಾಗಾಗಿ ಯೋಚನೆ ಮಾಡ್ಬೇಕು. ಕೆಲವೊಂದು ಸಲ ಕೆಲವೊಂದು ನಿರ್ಧಾರಗಳನ್ನ ಅವಸರದಲ್ಲಿ ತಗೊಳ್ಳದೆ ತಡ ಮಾಡೋದೇ ಒಳ್ಳೇದು ಕೆಲವೊಂದು ನಿರ್ಧಾರಗಳು. ಹಾಗಂತ ಹೇಳಿ ಒಳ್ಳೆಯ ನಿರ್ಧಾರಗಳನ್ನ ತಡ ಮಾಡಬಾರ್ದು. ಒಳ್ಳೆಯ ನಿರ್ಧಾರಗಳನ್ನ ಈಗ ನನ್ಗೆ ಇವತ್ತು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು, ಅದನ್ನ ನಿಧಾನ ಮಾಡಬಾರ್ದು, ಅದನ್ನ ನಾನು ಕೂತ್ಕೊಂಡು ಓದ್ಬೇಕು, ಅಥವಾ ಇವತ್ತು ನಾನು ಯೋಗ ಮಾಡಬೇಕು, ಅಥವಾ ಇವತ್ತು ನಾನು ಫಿಸಿಕಲ್ ಆಕ್ಟಿವಿಟೀಸ್ ಏನಾದ್ರೂ ಒಂದು ಮಾಡ್ಬೇಕು, ಇವತ್ತು ನಾನೊಂದು ಏನೋ ಕಲಿಬೇಕು ಹೊಸತನ್ನ, ಅದನ್ನೆಲ್ಲ ಲೇಟ್ ಮಾಡಬಾರ್ದು. ಆದ್ರೆ ಇವತ್ತು ನಾನು ಏನೋ ಒಂದು ಪರ್ಚೇಸ್ ಮಾಡ್ಬೇಕು, ನನ್ನ ಹತ್ರ ಅದರ ಅವಶ್ಯಕತೆ ಇಲ್ಲ, ಏನೋ ಒಂದೀಗ ಫ್ರೆಂಡ್ಸ್ ಜೊತೆಗೆಲ್ಲ ಪಾರ್ಟಿಗೆ ಹೋಗ್ಬೇಕು, ಅದೇನು ಅಷ್ಟು ಒಳ್ಳೇದಲ್ಲ, ಆದ್ರೂ ಕೂಡ ನಾನು ಆ ತರ ಇದು ಮಾಡೋದು. ಇವತ್ತು ಎಷ್ಟೋ ನಾವು ಕೇಸ್ಗಳನ್ನೆಲ್ಲ ನೋಡಿದಾಗ ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಫಾರಿನ್ ಕಲ್ಚರ್ ಏನು ವಿದೇಶಿ ಇದು ಎಲ್ಲ ಬಂದಿದೆ ಸಂಸ್ಕೃತಿ. ತುಂಬಾ ಚಿಕ್ಕ ಮಕ್ಕಳು ಲಿವಿಂಗ್ ಇಲ್ ರಿಲೇಶನ್ಶಿಪ್ ಇರೋದು, ಫಿಸಿಕಲ್ ರಿಲೇಶನ್ಶಿಪ್ಗೆ ಓಪನ್ ಆಗ್ತಾ ಇರೋದು, ಅದರಿಂದ ಸಮಸ್ಯೆಗಳಿಗೆ ಒಳಗಾಗ್ತಾ ಇರೋದು, ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾ ಇರೋದು. ಜಸ್ಟ್ ಒಂದು ವೀಕ್ ಮುಂಚೆ ಅಷ್ಟೇನೆ ನನ್ಗೊಂದು ಕೇಸ್ ಬಂದಿತ್ತು. ಎಲ್ಲ ಇದ್ ಮಾಡ್ಕೊಂಡು ಅವಳು ಎಷ್ಟು ಹಣವನ್ನ ವರ್ಗಾಯಿಸಿದ್ಲು ಹುಡುಗನಿಗೆ.
1: ನಂಬಿಯ?
3: ಹೌದು, ನಂಬಿ ಅಂತ ಹೇಳಿದ್ರೆ ಅವನ್ ಏನು ವಿಡಿಯೋ ಇವಳದ್ದು ಇಟ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ನೀನೀಗ ಹಣ ಹಾಕದೆ ಇದ್ರೆ ನಾನು ಇದನ್ನೆಲ್ಲ ವೈರಲ್ ಮಾಡ್ತೇನೆ, ನಿಮ್ಮ ಮನೆಯವರಿಗೆ ತೋರಿಸ್ತೇನೆ ಅಂತ ಹೇಳಿ ಪ್ರತಿ ಸಲ ಅವಳ ಹತ್ರ 10,000, 15,000, 10,000, 15,000 ಅಂತ ಹೇಳಿ ಲಕ್ಷಗಟ್ಟಲೆ ಅವಳ ಹತ್ರ ಅವನು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದ. ಸೊ ನಾವು ಯೋಚನೆ ಮಾಡಬೇಕು, ಹೆಣ್ಮಕ್ಳು ಕೂಡ ಈ ತರ ಒಂದು ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಇದೆಷ್ಟು ಸೇಫ್. ತಪ್ಪು ಅಂತ ನಮಗ್ ಗೊತ್ತಿರುತ್ತೆ, ಈ ತರ ಮಾಡಿದ್ರೆ ಮುಂದೆ ನನ್ಗೆ ಸಮಸ್ಯೆ ಆಗ್ಬೋದು. ಇವನ್ ಜೊತೆಗೆ ಈಗ ತುಂಬಾ ಚಿಕ್ಕ ಏಜ್ ಅಲ್ಲಿ ಮೆಚ್ಯೂರಿಟಿನೇ ಬಂದಿರೋದಿಲ್ಲ. ನಾನ್ ಹೇಳ್ತೇನೆ, ಒಂದು PUC ಫಸ್ಟ್ ಇಯರ್ ಅಲ್ಲಿ ಇರುವಂತಹ ಮಕ್ಕಳುಗಳಿಗೂ ಕೂಡ ನಿಮ್ ಗೋಲ್ ಏನು ಅಂತ ಹೇಳಿ ಕೇಳಿದಾಗ ಅವ್ರು ಏನಾದ್ರು ಹೇಳಿದ್ರು ಅಂದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ ಇಯರ್ ಆದ ಕೂಡಲೇ ಮತ್ತೆ ಗೋಲ್ ಚೇಂಜ್ ಆಗಿರುತ್ತೆ ಅವರದ್ದು.
1: ಕರೆಕ್ಟ್.
3: ಎಷ್ಟೋ ನನಗೆ ಪರಿಚಯ ಇರೋರದ್ದೇ ಉದಾಹರಣೆಗಳಿದೆ. ತುಂಬಾ ಚಿಕ್ಕವನಿಂದ ಇಂಜಿನಿಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರೇ ಆಗಿರಲ್ಲ, ಅಥವಾ ಡಾಕ್ಟರ್ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಎಷ್ಟೊಂದು ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಡಾಕ್ಟರ್ ಆಗಿರಲ್ಲ. ಲಾಸ್ಟ್ ಮೊಮೆಂಟಿಗೆ ಅಂದ್ರೆ ಇನ್ನೂ ಮೆಚ್ಯೂರಿಟಿ ಬಂದಿಲ್ಲದೆ ಇರೋವಾಗ ತಗೊಳ್ಳುವಂತಹ ಯಾವ ಡಿಸಿಷನ್ಗಳು ಫರ್ಮ್ ಆಗಿರೋದಿಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ, ಆಲೋಚನೆಗಳು ಬದಲಾವಣೆ ಆಗ್ತಾ ಹೋದ ಹಾಗೆ, ಸಮಾಜದಲ್ಲಿ ಪ್ರಯೋರಿಟಿಗಳು ಚೇಂಜಸ್ ಆಗ್ತಾ ಹೋದ ಹಾಗೆ, ಅಥವಾ ಅಲ್ಲಿ ಇನ್ಫ್ಲೂಯೆನ್ಸ್ ಚೇಂಜ್ ಆಗ್ತಾ ಹೋದ ಹಾಗೆ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ಹಾಗಿರೋವಾಗ ಇಮ್ಮೆಚ್ಯೂರ್ ಇರುವಂತಹ ಹುಡುಗ ಅಥವಾ ಹುಡುಗಿಯರು ಒಂದು ರಿಲೇಷನ್ಶಿಪ್ ಅನ್ನ ಅವರು ಶುರು ಮಾಡಿದ್ರು ಅಂತ ಹೇಳಿದ್ರೆ ಕೊನೆವರೆಗೆ ಇರ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಮುಂದುವರಿಯುವುದು ತಪ್ಪು ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ? ಆ ತಪ್ಪು ಅಂತ ಗೊತ್ತಿದ್ದು ಕೂಡ ಮುಂದುವರೆದಾಗ ಅದರಿಂದ ಆಗುವಂತಹ ಪರಿಣಾಮಗಳು ನಿಜವಾಗ್ಲು ನಾವು ತೆಗೆದುಕೊಂಡಂತಹ ಒಂದು ಕ್ಷಣಿಕ ನಿರ್ಧಾರ ಇದೆಯಲ್ಲ, ಅದು ನಮ್ಮ ಇಡೀ ಜೀವನದ ಉದ್ದಕ್ಕೂ ಕೂಡ
1: ಪರಿತಪಿಸುವಂತೆ
3: ಮಾಡುತ್ತೆ. ಇವತ್ತು ಒಂದು ಸಲ ಇಲ್ಲೇ ನಾನು ಬಂದಾಗ್ಲೇ ನೀವು ಒಂದು ಕಾರ್ಯಕ್ರಮ ಡಾಕ್ಟರ್ ಹತ್ರ ಇದು ಮಾಡಿದ್ರಿ, ನೆನಪು ಇದೆ ನನಗಿನ್ನೂ ಕೂಡ. ಈಗಿನ ಮಕ್ಕಳಲ್ಲಿ, ಈಗಿನ ಒಂದು ಮದುವೆಯಾದವರಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ, ಫಿಸಿಕಲ್ ಸಮಸ್ಯೆಗಳು ಯುವಕರಿಗಿರ್ಬೋದು, ತುಂಬಾ ಚಿಕ್ಕ ಪ್ರಾಯದ ಯುವಕರಿಗೆ ತುಂಬಾ ಸಮಸ್ಯೆಗಳು ಈಗ ಅಲ್ವಾ, ಅವರ ಇಂಟಿಮೇಟ್ ಲೈಫ್ ಅಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ ಎಲ್ಲ ನಾವು ನೋಡಿದ್ದೇವೆ. ಇದರ ಹಿಂದೆ ಎಲ್ಲಿಯೋ ಒಂದಿಷ್ಟು ಪರ್ಸೆಂಟ್ ಈ ತರದ ಒಂದು ತಪ್ಪುಗಳು ಏನು ಪ್ರೀವಿಯಸ್ ಅವರದ್ದು ಇದರ ಲೈಫ್ ಅಲ್ಲಿ ಆಗಿರುತ್ತೆ ಅದು ಕೂಡ ಪ್ರಭಾವವನ್ನ ಬೀರುತ್ತೆ. ಉದಾಹರಣೆಗೆ ನನ್ಗೆ ಒಂದು ಕೇಸ್, ಒಂದು 15 ದಿವಸದ ಹಿಂದೆ ಒಂದು ಕೇಸ್ ಬಂದಿತ್ತು. ಅವರು ಗಂಡ ಹೆಂಡತಿ ಇಬ್ರು ಬಂದಿದ್ರು, ಅವನಿಗೆ ಅವಳ ಹತ್ರ ಏನೇ ಇದ್ ಮಾಡಿದ್ರು ಫಿಸಿಕಲ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿ ನನ್ನ ಹುಡುಗನ ಜೊತೆಗೆ ಈಗ ಇದು ಮಾತಾಡಿ ನೋಡಿದಾಗ ಹಿಂದೆ ಮಾಡಿದ ತಪ್ಪುಗಳು, ಈಗ ಅವನಿಗೆ ಮದುವೆಯಾಗಿ ಬಂದಂತ ಹುಡುಗಿ ತುಂಬಾ ಒಳ್ಳೆಯವಳು, ಸೊ ಇವನಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ, ನಾನು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ, ಸೊ ಅವಳ ಹತ್ರ ಹೋಗೋದಕ್ಕಾಗ್ತಾ ಇಲ್ಲ ಅವನಿಗೆ. ಸೊ ಈ ತರದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಾವು ಏನು ಯೋಚನೆ ಮಾಡಬೇಕು, ತಪ್ಪುಗಳನ್ನ ಮಾಡುವಾಗ ಮುಂದೆ ಇದು ನನ್ನ ಜೀವನದಲ್ಲಿ ಹೌದು ತಪ್ಪುಗಳು ಅಂತ ಗೊತ್ತಿದೆ, ಆದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲದೆ ನಾವು ಏನೋ ಒಂದಿಷ್ಟು ತಪ್ಪುಗಳನ್ನ ಮಾಡ್ತೇವೆ, ಆದ್ರೆ ನಮ್ಮ ಈ ಒಂದು ಕ್ಷಣದ ನಿರ್ಧಾರಗಳು, ಅದು ನಮ್ಮ ಕರಿಯರ್ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಇರ್ಬೋದು, ರಿಲೇಷನ್ಶಿಪ್ ಅಲ್ಲಿ ಮಾಡುವಂತಹ ನಿರ್ಧಾರಗಳಿರ್ಬೋದು, ಹಣಕಾಸಿನ ವಿಷಯದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ಅಥವಾ ನಮ್ಮ ಡೈಲಿ ರುಟೀನ್ನಲ್ಲಿ ನಾವು ಮಾಡುವಂತಹ ಕೆಲವು ತಪ್ಪುಗಳು, ತುಂಬಾ ಮೊಬೈಲ್ ಯೂಸ್ ಮಾಡೋದು, ಸರಿಯಾದ ಸಮಯದಲ್ಲಿ ಊಟ ತಿಂಡಿಯನ್ನ ಮಾಡದೇ ಇರೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದಿರ್ಬೋದು, ರಾತ್ರಿ ಲೇಟ್ ವರೆಗೆ ನಾವು ಮೂವೀಸ್ ನೋಡ್ತಾ ಕುತ್ಕೊಳ್ಳೋದು ಅಥವಾ ಚಾಟ್ ಮಾಡ್ತಾ ಕುತ್ಕೊಳ್ಳೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು, ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಲೈಫ್ಗೆ ಎಫೆಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಬೇಕು ಅಂತ ಹೇಳಿ ನಾವು ಇದನ್ನ, ಈ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅನ್ನ ನಾವು ಇಗ್ನೋರ್ ಮಾಡ್ತಾ ಬಂದ್ರೆ ಲೈಫ್ ಅಲ್ಲಿ ನಾವು ತುಂಬಾ ಬೆಲೆ ತರಬೇಕಾಗತ್ತೆ. ಹಾಗಾಗಿ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಈಗ ಮಾಡುವ ಬದಲು ನಾವೊಂದು ಅದಕ್ಕೆ ನಮಗೆ ಒಂದು ರಿಸ್ಟ್ರಿಕ್ಷನ್ ಹಾಕೊಳ್ಳೋದು ಒಳ್ಳೇದು. ಈಗ ಫೋನ್ ನನಗೆ ನೋಡ್ತಾ ಇರಬೇಕು ಅನ್ಸುತ್ತೆ, ರಾತ್ರಿ ನಾನು ತುಂಬಾ ಲೇಟ್ ವರೆಗೆ ನಾನು ನೋಡ್ತಾ ಇರ್ತೀನಿ, ಏನೋ ನೋಟಿಫಿಕೇಶನ್ ಬರುತ್ತೆ, ಮೊಬೈಲ್ ಅಲ್ಲೇ ಇರುತ್ತೆ, ನೋಟಿಫಿಕೇಶನ್ ಬಂದ ತಕ್ಷಣ ಏನಾಗುತ್ತೆ, ನಾನು ಆಯ್ತು ಇವತ್ತು ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂತ ಮೊಬೈಲ್ ಅನ್ನ, ಈಗ ಹೆಚ್ಚಿನವರಿಗೆ ಅಭ್ಯಾಸ ಇದೆ ಮೊಬೈಲ್ ಅನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗೋದು, ಹಾಸಿಗೆಯಲ್ಲೇ ಇಟ್ಕೊಂಡು ತಲೆದಿಂಬಡಿಗೆ ಇಟ್ಕೊಂಡು ಮಲಗುವಂತ, ಅದು ಕೂಡ ತುಂಬಾ ತುಂಬಾ ತಪ್ಪು. ಅದು ರೇಡಿಯೇಷನ್ ಇಂದ ನಮ್ಮ ಮೆದುಳಿಗೆ ನಮ್ಮ ಮಾನಸಿಕ ಇದಕ್ಕೆ ಎಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಅದು ನಾವು ಮುಂಚೆಯಿಂದ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಬೆಡ್ರೂಮ್ಗೆ ಮೊಬೈಲ್ ಅನ್ನ ತರೋ ಹಾಗಿಲ್ಲ, ನಾವು ಏನೇ ಇದ್ರು ಕೂಡ ಮೊಬೈಲ್ ಅನ್ನ ಆಚೆ ರೂಮಲ್ಲೇ ಇಡೋದೆ ಹೊರತು ಆ ರೂಮಿಗೆ, ಇದು ಕೂಡ ನಾವು ಯಾರೋ ಹೇಳಿದ ಮಾತನ್ನ ಕೇಳಿ ಚೇಂಜಸ್ ಮಾಡ್ಕೊಂಡಿರೋದು. ಅಂದ್ರೆ ಒಳ್ಳೇದಲ್ಲ ಅಂತ ಗೊತ್ತಾದ ಮೇಲೆ, ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಅದನ್ನ ತಿದ್ದುಕೊಳ್ಬೇಕು, ಅದ್ರ ಜಾಣತನ. ಸೊ ಈಗ ಏನಾಗುತ್ತೆ, ಒಟ್ಟಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ, ಆಯ್ತು ಮಲ್ಕೊಳ್ತೇನೆ ಅಂತ ಇನ್ನೇನ್ ನಿದ್ದೆ ಬರ್ತೆ ಅಂತ ಹೇಳುವಾಗ ಅಲ್ಲೊಂದು ನೋಟಿಫಿಕೇಶನ್ ಬರುತ್ತೆ.
1: ನಿಜ,
3: ನೋಟಿಫಿಕೇಶನ್ ಬಂದಾಗ ಇವರಿಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ, ಯಾರದ್ದು ಬಂದಿದೆ ಅಂತ ಹೇಳಿ, ಆಯ್ತಾ ಒಂದ್ಸಲ ಈಗ ಹಿಡ್ಕೊಂಡ್ರು ಅಂತ ಹೇಳಿದ ತಕ್ಷಣ ಮತ್ತೊಂದಿಷ್ಟು ನೋಡ್ತಾರೆ, ಬರೀ ಅದನ್ನ ಮಾತ್ರ ನೋಡಲ್ಲ.
1: ನಿಜ
3: ಅಲ್ವಾ? ಅವಾಗ ಏನಾಗುತ್ತೆ, ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗತ್ತೆ. ಹಾಗಾಗಿ ನಾವು ಪರಿಹಾರ ಅಂತ ಹೇಳಿದ್ರೆ ನಮ್ಮ ಈ ಎನ್ವಿರಾನ್ಮೆಂಟ್ ಅನ್ನು ಕೂಡ ನಾವು ಬದಲಿಸ್ಕೊಳ್ಬೇಕಾಗತ್ತೆ. ಸರಿ, ನನ್ನ ಮೊಬೈಲ್ ಹತ್ರ ಇದ್ರೆ ತಾನೇ ನನ್ಗೆ ಈ ತರದ ಡಿಸ್ಟ್ರಾಕ್ಷನ್ ಆಗೋದು? ನಾನ್ ಪಕ್ಕದ ರೂಮಲ್ಲಿ ಇಟ್ಬಿಟ್ರೆ, ಪಕ್ಕದ ರೂಮಲ್ಲೂ ಇಡ್ತೇನೆ. ಇವಾಗ ಒಂದ್ ಬೆಳಗ್ಗೆವರೆಗೆ ಮೊಬೈಲ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗುವಂತ ನಷ್ಟ ಏನು ಇಲ್ಲ ಅಲ್ವಾ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಮೊಬೈಲ್ ಅನ್ನು ಸೈಲೆಂಟ್ ಗೆ ಹಾಕಿ ಪಕ್ಕದ ರೂಮಲ್ಲಿ ಇಡ್ಬೇಕು, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದ ಹಾಗೆ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡು ಬಂದ್ರೆ ನಮ್ಗದು ಸುಲಭ ಆಗತ್ತೆ. ಇನ್ನು ಕೆಲವು ಸಲ ಕೆಲಸದ ಟೈಮ್ ಅಲ್ಲಿ, ವರ್ಕ್ ಪ್ಲೇಸ್ ಅಲ್ಲಿ, ಇವತ್ತು ನೀವು ನೋಡಿ ಅದೊಂದು ಅನ್ನೋಯಿಂಗ್ ಆಕ್ಚುಲಿ. ನೀವು ಕೆಲವು ಬ್ಯಾಂಕ್ ಗಳಿಗೆ ಹೋಗ್ಬೋದು, ಕೆಲವು ಯಾವುದೋ ಒಂದು ಎಮರ್ಜೆನ್ಸಿ, ನೀವು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀರಾ, ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಫೋನ್ ಅಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ನಿಮ್ಗೆ ಹೇಳೋಕೂ ಆಗಲ್ಲ, ಬಿಡೋಕೂ ಆಗಲ್ಲ.
0: ಕರೆಕ್ಟ್
3: ಅಲ್ವಾ? ಹೇಳಿದ್ರೆ ಸೀನ್ ಕ್ರಿಯೇಟ್ ಆಗತ್ತೆ. ನೀವೇನೋ ಎಮರ್ಜೆನ್ಸಿಗೆ ಹೋಗಿರ್ತೀರಾ. ಇವತ್ತು ಕೆಲವು ಡಾಕ್ಟರ್ಸ್ ಗಳಲ್ಲಿ ಕೂಡ ಕಂಡು ಬರ್ಲಿಕ್ಕೆ ಶುರು ಆಗಿದೆ. ಇವರೇನೋ ಪೇಷಂಟ್ ಅಲ್ಲಿ ಹೋಗಿರ್ತಾರೆ, ಅವರಿಗೊಂದು ಕಾಲ್ ಬರುತ್ತೆ, ಪೇಷಂಟ್ ಎದುರುಗಡೆ ಇದಾರೆ ಅನ್ನೋದನ್ನೇ ಮರೆತು ಅವರು
0: ಫೋನಲ್ಲಿ
3: ಬಿಸಿ ಇರ್ತಾರೆ. ಸೊ ಏನಾಗತ್ತೆ, ಆ ಪೇಷಂಟ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ ಅಥವಾ ಅಲ್ಲಿ ಲೈನ್ ಇರುತ್ತೆ ಹೊರಗಡೆ ಕಾಯ್ತಾ, ಇವರು ಒಂದು ಕನ್ವರ್ಸೇಷನ್ ಒಂದು ಹಾಗಂತ ಹೇಳಿ ಬೇಗ ಇಡೋದು ಇಲ್ಲ ಫೋನು, ಸುಮ್ಮನೆ ಹರಟೆ ಹೊಡಿತಿರ್ತಾರೆ. ಈಗ ಯಾವುದೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು, ಯಾವುದೋ ಒಂದು ಕೆಲಸಗಳು, ನನ್ಗೂ ಇತ್ತೀಚೆಗೆ ಸುಮಾರು ಅನುಭವಕ್ಕೆ ಬಂತು. ಯಾವುದೋ ನಾವು ಎಮರ್ಜೆನ್ಸಿ ಅಂತ ಹೇಳಿ ಅಲ್ಲಿ ಹೋಗಿರ್ತೇವೆ ಎಂಟ್ರಿ ಮಾಡಿಸೋದಕ್ಕೆ, ಅಲ್ಲಿ ಇಲ್ಲಿ ಹೋದಾಗ ಅವ್ರು ಫೋನಲ್ಲಿ ಬ್ಯುಸಿ ಇರ್ತಾರೆ. ಮತ್ತೆ ನೋಡಿದ್ರೆ ಏನಿಲ್ಲ, ಪದಾರ್ಥ ಮಾಡೋದು ಹೇಗೆ, ಅದು ಮಾಡೋದು ಹೇಗೆ, ನೀನ್ ಅದು ಮಾಡಿದ್ಯಾ, ಅವ್ರು ಬಂದಿದ್ರ, ಇವ್ರು ಬಂದಿದ್ರ, ಇಂಥದ್ದಿರುತ್ತೆ. ನಮ್ಗಷ್ಟೊತ್ತಿಗೆ ಎಷ್ಟು ಸಿಟ್ಟು ಬರ್ತಾ ಇರುತ್ತೆ ಅವ್ರ ಮೇಲೆ, ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ವಾ ಅಂತ ಸಿಟ್ಟು ಬರುತ್ತೆ. ಸೊ ಕೆಲಸದ ಸಮಯದಲ್ಲಿ ಆದಷ್ಟು ಈ ತರ ಮೊಬೈಲ್ ಅನ್ನ ಅವಾಯ್ಡ್ ಮಾಡುವಂಥದ್ದು. ಸ್ಟಡಿ ಮಾಡುವಾಗ ಕೆಲವರು ಓದ್ಲಿಕ್ಕೆ ಕುತ್ಕೊಳ್ತಾರೆ, ಮಕ್ಕಳು ಮೊಬೈಲ್ ಅನ್ನ ಹತ್ರ ಇಟ್ಕೊಂಡೇ ಕುತ್ಕೊಳ್ತಾರೆ, ಪದೇ ಪದೇ ನೋಟಿಫಿಕೇಶನ್ ಬಂತ ಅಂತ ಹೇಳಿ ನೋಡುದು. ನೋಟಿಫಿಕೇಶನ್ ಬಂದ್ರೆ ಮತ್ತೆ ಪುಸ್ತಕ ಬದಿಗಿಟ್ಟು ಅಲ್ಲಿ ಹೋಗುದು. ಒಂದು ಸಲ ಓದ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಕಾನ್ಸಂಟ್ರೇಷನ್ ಬರೋದಿಲ್ಲ. ಅದಲ್ಲೊಂದು ಕನೆಕ್ಷನ್ ಬಿಲ್ಡ್ ಆಗ್ಬೇಕು ನಮಗೂ ಸ್ಟಡೀಸ್ಗೂ ಅಂತ ಹೇಳಿದ್ರೆ ಒಂದು 10-15 minutes ತಗೊಳತ್ತೆ. ಸೊ ನೀವೊಂದು 10 ನಿಮಿಷ ಇನ್ನೇನು ಕನೆಕ್ಷನ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಅಲ್ಲೊಂದು ನೋಟಿಫಿಕೇಶನ್ ಬಂತು, ಮತ್ತಲ್ಲಿ ಹೋಗಿ ಮತ್ತೊಂದು 10 ನಿಮಿಷ ಅಂತೂ ಮೊಬೈಲ್ ಇದಾಗತ್ತೆ. ಅವಾಗ ಏನಾಗತ್ತೆ, ಮತ್ತೆ ಅದು ಈಚೆ ಬಂದ ಮೇಲೆ ಆ ಸರಿ ಅದು ಕನೆಕ್ಷನ್ ಆಗೋದಕ್ಕೆ ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗುತ್ತೆ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ತರ ಡಿಸ್ಟ್ರಾಕ್ಷನ್ ಅನ್ನ ತಪ್ಪು ಅಂತ ಗೊತ್ತಿದ್ದ ಮೇಲೆ ಅದನ್ನ ಅವಾಯ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು.
1: ಓಕೆ ಮೇಡಮ್. ಸೊ ಇವತ್ತಿನ ಪ್ರಿಯ ಮನಸ್ಸಲ್ಲಿ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡದೆ ಇರ್ಬೋದು ಹ್ಯಾಂಗೆ ಅಂಬುದ್ರ ಬಗ್ಗೆ ಮಾತಾಡಿದ್ರು ನಮ್ಮ ಸುವರ್ಣ ಕುಂದಾಪುರ ಅವರು. ಮೇಡಮ್, ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು.
1: ಪ್ರಿಯ ಕೇಳಿದ್ರೆ ಮೋಸ್ಟ್ಲಿ ಅವ್ರು ಏನ್ ಹೇಳಿದ್ರಲ್ಲ ಅದನ್ನ ನಾವು ನೀವಲ್ಲ ಒಂಚೂರು ನಮ್ ಜೀವನದ್ದೇ ಮಾತಾಡದ್ದು, ಹಾಗೆ ಒಂಚೂರು ಅಲ್ಲಿ ಅಳವಡಿಸಿಕೊಂಡ್ರೆ ಈ ತರ ತಪ್ಪುಗಳು ಹಾಕೋದನ್ನ ನಾವು ಕಡಿಮೆ ಮಾಡ್ಕೊಳ್ಳಕ್ಕ ಮತ್ ಸಿಕ್ತು ಮುಂದಿನ ಸಂಚಿಕೆಯಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರ್ ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
1: ಆಯುರ್ವೇದ ಹಬ್ಬವ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲೇ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878.

0: ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಅಂಡ್ ಇವತ್ತು ಯಕ್ಷ ಸಮಾಗಮದ ಈ 5ನೇ ಸಂಚಿಕೆ ಸರಣಿ ಕಾರ್ಯಕ್ರಮದಲ್ಲಿ ಯಾವ ತಂಡ ಇದೆ, ಯಕ್ಷಗಾನ ಹವ್ಯಾಸಿ ತಂಡ ಯಾರಿದ್ದಾರೆ ಅಂತ ಕೇಂದ್ರ ಸುವರ್ಣ ನೂಪುರ ಯಕ್ಷಗಾನ ಕಲಾ ಮಂಡಳಿ ಕುಂದಾಪುರ. ಇದರಿಂದ ಈ ಇದರ ವ್ಯವಸ್ಥಾಪಕರಾಗಿರುವ ಗಣೇಶ್ ಗುನ್ಗ ಅವರಿದ್ರ, ಗುರುಗಳಾಗಿರುವ ವಿಘ್ನೇಶ್ ದೇವಾಡಿಗ ಅವರಿದ್ರ, ಸನ್ನಿಧಿ ದೇವಾಡಿಗ, ಸಾನ್ವಿ ಶೆಟ್ಟಿ, ರತ್ವಿಕ್ ಬಿಲ್ಲವ ಮತ್ತು ಅಗಸ್ತ್ಯ ಗುನ್ಗ, ಇಷ್ಟು ಜನ ಇದ್ರ. ಚನ್ ಚನ್ ಮಕ್ಕಳ ಇದ್ರ ಗಿಫ್ಟ್. ಆಕ್ಚುಲಿ ಮಕ್ಕಳನ್ನ ಹಾಕೊಂಡು ಒಂದು ಮೇಳ ಕಟ್ಟಿರ. ನಿಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗ ಸುವರ್ಣ ನೂಪುರ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ಇದರ ವ್ಯವಸ್ಥಾಪಕರು ಗಣೇಶ್ ಗುನ್ಗ ಅವರು, ಇದು ಯಾವ ವರ್ಷ ಶುರು ಮಾಡ್ರಿ ಸರ್?
1: 2021 ಅಕ್ಟೋಬರ್ 10 ಮೇಡಮ್.
0: 2021 ಅಕ್ಟೋಬರ್ 10 ಶುರು ಮಾಡಿದ. ಇದರ ಕಾರಣ ಎಂತ ಇತ್ತಂದ್ರೆ, ನಿಮ್ಮಲ್ಲಿ ಕಂಡಂಗೆ ನಮ್ಮಲ್ಲಿಗೆ ಇಷ್ಟಿನ ತನಕ ಈ ಸಂಚಿಕೆ ತನಕ ಯಾರು ಬಂದ್ರೆ ಎಲ್ಲ ದೊಡ್ಡವರೇ ಬಂದದ್ದು, ಹಿರಿಯರಿ ಮಂಡ್ಯರೆಲ್ಲ ಇದ್ದೀರ, ಇಲ್ಲಿ ಕಂಬತಿ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಸೊ ಯಾವ ಹಿನ್ನೆಲೆ ಅಥವಾ ಯಾವ ಕಾರಣಕ್ಕೆ ನೀವು ಇದನ್ನ ಶುರು ಮಾಡಿದ್ರಿ?
1: ಈ ಮಕ್ಕಳಿರುವಂತ ಯಕ್ಷಗಾನದ ಪ್ರತಿಭೆಯನ್ನು ಹೊರಗಾಕ್ಬೇಕು ಅನ್ನೋ ಒಂದು ಕಾರಣ, ಇನ್ನು ನಮ್ಮಲ್ಲಿ ತುಂಬಾ ಹವ್ಯಾಸಿ ಕಲಾವಿದರಿದ್ದಾರೆ, ಅವರನ್ನು ಗುರುತಿಸಬೇಕನ್ನೋ ಕಾರಣಕ್ಕಾಗಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು.
0: ಹವ್ಯಾಸಿ ಕಲಾವಿದರ ದೊಡ್ಡರ ಸಣ್ಣರ?
1: ಸಣ್ಣವರಿಂದ ದೊಡ್ಡವರ ತನಕ
0: ಎಲ್ಲ. ಏಜ್ ಲಿಮಿಟ್ ಇಲ್ಲ?
1: ಏಜ್ ಲಿಮಿಟ್ ಇಲ್ಲ.
0: ಅಂದ್ರೆ ನಿಮ್ಮ ಈ ಸುವರ್ಣನೂಪುರದಲ್ಲಿ ಮಕ್ಕಳೇ ಅಂತಲ್ಲ, ದೊಡ್ಡವರು ಇದ್ರಂಗಾರೆ?
1: ಇದ್ದಾರೆ.
0: ಓ, ಮಕ್ಕಳು ಇದ್ರು ದೊಡ್ಡವರು ಇದ್ರು. ಇವ್ರನ್ನೆಲ್ಲ ಹಾಕೊಂಡು ನೀವು ಈ ತಂಡ ಕಟ್ಟದ್ದು
1: ಸ್ಟಾರ್ಟಿಂಗ್ ಅಲ್ಲಿ?
0: ಓಕೆ. ಸೊ ಇದ್ರ ಉದ್ದೇಶ ಇವರಿಗೆಲ್ಲ ಒಂದು ಅವಕಾಶಗಳನ್ನ
1: ಕೊಡ್ಬೇಕು ಮತ್ತೆ ಇವರ ಪ್ರತಿಭೆಯನ್ನು ಹೊರಹಾಕ್ಬೇಕನ್ನೋ ಕಾರಣ ಅಷ್ಟೇ.
0: ಬಟ್ ನೀವು ಮಕ್ಕಳು ಹಾಕೊಂಡು ಮಾಡಿದ್ರಲ್ಲ, ಅವ್ರಿಗೆ ನೀವು ಸ್ಟಾರ್ಟಿಂಗ್ ಇಂದ ಕಲಿಸಿಕೊಟ್ಟೇ ಮಾರ್ಕ್.
1: ಹೌದೌದು.
0: ಇಲ್ಲಿ ದೊಡ್ಡವರಾದ್ರೆ ಒಂದೆರಡು ಕಡೆ ಹೋಗಿ ಹವ್ಯಾಸಿ ಏನೋ ಇದಾಗಿ ಕಲಾವಿದರಾಗಿ ವೇಷ ಹಾಕಿದವರು ಇಪ್ಪಕ್ಕೂ ಸಾಕು. ಬಟ್ ಮಕ್ಕಳಂದ್ರೆ ನೀವು ಎ ಇಂದನೇ ಶುರು ಮಾಡುದು, ಆ ಇಂದನೇ ಶುರು ಮಾಡುದು. ಸೊ ಇದೆಲ್ಲ ನಿಮ್ಗೊಂದು ಸ್ವಲ್ಪ ಸವಾಲು ಅಂತ ಅನಿಸ್ಲಿಲ್ಲ ಅಂದ್ರೆ ಶುರು ಮಾಡೋತ್ತಿಗೆ?
1: ಅನಿಸ್ತು ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ 60 ವಿದ್ಯಾರ್ಥಿಗಳು ಅವರಿಗೆ ಕಲಿಸ್ಬೇಕಾದ್ರೆ ತುಂಬಾ ಅದು ಖುಷಿ ಉಂಟು. ಅಂದ್ರೆ ಮಕ್ಕಳು ಕಲಿತಿದ್ದಲ್ಲ, 2 ವರ್ಷ ಉಚಿತವಾಗಿ ಹೆಜ್ಜೆ ತರಬೇತಿ ಕೊಟ್ಟಿದೆ ಮಕ್ಕಳು.
0: ಓ, ಫ್ರೀ? ಓಕೆ. ಆಗ 60 ವಿದ್ಯಾರ್ಥಿಗಳು ಬಂದಿದ್ರು ಮಕ್ಕಳು.
1: ಹೌದೌದು. ಗುರುಗಳಾಗಿ ಆಯ್ಕೆ ಮಾಡಿದ್ದನ್ನು ಪ್ರಸಾದ್ ಕುಮಾರ್ ಮಗಿಬೆಟ್ ಸಾಂಪ್ರದಾಯಿಕ ಹೆಜ್ಜೆನೇ ಆಗ್ಬೇಕು ಮಕ್ಕಳಿಗೆ ಅಂದ್ಕೊಂಡು 2 ವರ್ಷ ಕಂಟಿನ್ಯೂ ಹೆಜ್ಜೆ ತರಬೇತಿ ಕೊಟ್ಟು ರಂಗ ಪ್ರವೇಶ ಮಾಡಿಸಿದ್ದೀನಿ.
0: ಓ, ರಂಗ ಪ್ರವೇಶ ಮಾಡಿಸಕ್ ಮುಂಚೆ 2 ವರ್ಷದ ತರಬೇತಿ
1: ಕಂಟಿನ್ಯೂ.
0: ಅದಕ್ಕೆ ಈಗ ಎಂತ ಮಾಡ್ಕೊಂಡ್ರು ದುಡ್ಡು ಅಂತ ಬೇಕಲ್ಲ ಸರ್? ಈಗ ನೀವೊಂದು ಸಂಘ ಕಟ್ಕೊಳ್ಳಿ ಎಂತದೇ ಮಾಡಿ, 60 ಮಕ್ಕಳಿದ್ದಾರೆ, ಅವರಿಗೆ ನೀವು ತರಬೇತಿ ಕೊಟ್ಕಂದ್ರೆ ಆ ಧೈರ್ಯ ಎಲ್ಲ ಎಲ್ಲಿಂದ ಮಾಡಿದ್ರಿ, ಹ್ಯಾಂಗ್ ಮಾಡಿದ್ರಿ?
1: ಏನೋ ಒಂದು ಛಲ ಮೇಡಮ್, ಮಾಡಿ ಮಾಡ್ಬೇಕು, ಮಕ್ಕಳನ್ನ ಜನಗಳಿಗೆ ತೋರಿಸ್ಬೇಕು ಅನ್ಕಾಣಕ್ಕೆ ಮಾಡಿದ್ಬಿಟ್ರೆ ಮತ್ ಯಾವ್ದು ಬೇರೆ ಉದ್ದೇಶ ಇಲ್ಲ ಮೇಡಮ್.
0: ಈಗ ಗಣೇಶ್ ಅವರ, ನಿಮ್ಗೆ ಯಕ್ಷಗಾನ ವೈಯಕ್ತಿಕವಾಗಿ ತುಂಬಾ ಇಷ್ಟವಾ? ನೀವು ವೇಷ ಹಾಕ್ತೀರಾ?
1: ಹೌದು ಮೇಡಮ್.
0: ಸೊ ಎಲ್ಲೆಲ್ಲ ಹಾಕಿರಿ ನೀವು?
1: ಅಂದ್ರೆ ನಾನ್ ಫಸ್ಟ್ ಹೆಜ್ಜೆ ಹಾಕಿದ್ದು ಉತ್ತರ ಕನ್ನಡದಲ್ಲಿ ಹೆಜ್ಜೆ ಹಾಕಿ, ಅದನಂತರ ಕುಂದಾಪುರ ತುಂಬಾ ಮಾಡಿದ್ರಿ ಮೇಡಮ್.
0: ಉತ್ತರ ಕನ್ನಡದಲ್ಲಿ ಅಂದ್ರೆ ಎಲ್ಲ, ಯಾವ ಸನ್ನಿವೇಶದಲ್ಲಿ?
1: ನನ್ನ ಊರು ಉತ್ತರ ಕನ್ನಡ, ಕುಮಟಾ ತಾಲೂಕು.
0: ಹೌದಾ? ಓಕೆ. ಅಲ್ಲೇ ನೀವು ಯಕ್ಷಗಾನ ಮಾಡ್ತಾ ಇದ್ರಿ? ಹಾ. ಕಡಿಗೆ ಇಲ್ಲಿ ಕುಂದಾಪುರಕ್ಕೆ ಬಂದಾಗ ಇಲ್ಲಿ ನೀವೀಗ ಕೆಲಸ ಮಾಡ್ಕೊಂಡಿ ಅಥವಾ ಇಲ್ಲೇ ಸೆಟ್ಲ್ ಆಗಿರಿ? ಇಲ್ಲೇ ಕುಂದಾಪುರದಾಗ ಸೆಟ್ಲ್ ಆಗಿರಿ, ಕುಂದಾಪುರ ಕನ್ನಡವೇ ಮಾತಾಡ್ತಿದ್ರಿ. ಇಲ್ಲಿ ನೀವು ಇದ್ದಾಗ ಈ ಮಕ್ಕಳಿಗೆಲ್ಲ ಒಂದು ಅವಕಾಶ ಸಿಕ್ಕ ನಂಗಲ್ಲಿ ಇದ್ದಂಗೆ. ನೀವು ಶಣಕಿ ಪತಿಗೆ ಕಲ್ತದ್ದ?
1: ನಾನಂದ್ರೆ ಸಣ್ಣೊಂದು 8 ಕ್ಲಾಸ್ ಹೋಗ್ಬೇಕಾದ್ರೆ ಕಲ್ತಿದ್ ಮೇಡಮ್.
0: ಅದು ಸಣ್ಣಕ್ಕೆ ಇದ್ರಿ ಅಲ್ದಾ? ಸೊ ಆಗ ಕಲ್ತಿದ್ರಿ, ಅದನ್ನ ಹ್ಯಾಂಗ್ ಮುಂದುವರ್ಸ್ಕೊಂಡು ಹೋರಿ ನೀವು ಹವ್ಯಾಸದಲ್ಲಿ?
1: ವೇಷ ಮಾಡ್ತಿದ್ರು ಮೇಡಮ್,
0: ಅಜ್ಜ
1: ಮಾಡ್ತಿದ್ರು, ಮತ್ತೆ ನಮ್ಮ ತಂದೆಯವರು ಮಾಡಿದ್ದಾರೆ. ಅಂದ್ರೆ ನನಗೆ ಅಷ್ಟೇ ಎಕ್ಸೈಸ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇಲ್ಲಿ ಕುಂದಾಪುರ ಬಂದ್ಮೇಲೆ ಸ್ವಲ್ಪ ಒಂದು ಸಂತಿ ಸೇರಿದ ಮೇಲೆ ನಾನು ಒಂದು ಸಂಘ ಕಟ್ಟಬೇಕು, ಮಕ್ಕಳನ್ನ ಬೆಳೆಸಬೇಕು, ಮತ್ತೆ ನನ್ನ ಮಗ ಇದ್ದ ಅವನಿಗೆ ತುಂಬಾ ಇಂಟ್ರೆಸ್ಟ್ ಯಕ್ಷಗಾನದಲ್ಲಿ, ಅವನ್ನ ಸ್ವಲ್ಪ ಬೆಳೆಸು ಅಂದ್ಕೊಂಡು ಅವನೊಟ್ಟಿಗೆ ಎಲ್ಲ ಮಕ್ಕಳನ್ನು ಸೇರಿ, ಮತ್ತೆ ಹೇಳಬಾರ್ದಲ್ಲ ನನ್ನ ಮಗನೊಂದನ್ನೇ ಮುಂತಗೊಂಡು ಹೋಗ್ತಿದ್ದಾರೆ ಅಂದ್ಕೊಂಡು ಅದಕ್ಕೆ ಸಂಸ್ಥೆ ಕಟ್ಟಿ ಇಷ್ಟದನಿಸಿದೀನಿ.
0: ಈ ಸ್ಥಳಾವಕಾಶ ಎಲ್ಲಿ ಮಾಡ್ಕೊಂಡ್ರಿ? ಈಗ ತರಬೇತಿ ಆಯ್ಕಂತ ಹೇಳಿದ್ರೆ ಸ್ಥಳ ಬೇಕು.
1: ಪ್ರಥಮವಾಗಿ ಸ್ಥಳಾವಕಾಶ ಮಾಡಿಕೊಟ್ಟು ಹೇರಿಕುದ್ ಮಹಾಬಲ್ ಪೂಜಾರಿ ಅವರು, ಮಾನಸ ಮಂದಿ ಹೇರಿಕುದ್ರಲ್ಲಿ. ಅದನಂತರ ಈಗ ಸನೇಶ್ವರ ದೇವಸ್ಥಾನ ಮಂಗಳೂರು ಅಲ್ಲಿ ನಡೆಸ್ತಾ ಇದ್ದೀನಿ.
0: ಎಲ್ಲೆಲ್ಲಿ ಮಕ್ಕಳೆಲ್ಲ ನಿಮ್ಮಲ್ಲಿ ವಿದ್ಯಾರ್ಥಿಗಳಾಗಿದ್ರ? ಬರೀ ಕುಂದಾಪುರ ಅದ ಹತ್ರದರ ಅಥವಾ ದೂರ ದೂರದಿಂದ ಬರ್ತಾರೆ?
1: ಅಷ್ಟು ಗುಡ್ಡಿ ಅಂಗಡಿಯಿಂದ ಅಮ್ಮಸಿ ಬೆಳೆದಿದ್ದಾರೆ.
0: ಒಬ್ಬ ಹೇಗಳಿಕೆಲ್ಲ ಇರುತ್ತೆ ನಿಮ್ಮ ಕ್ಲಾಸಸ್ ಎಲ್ಲ? ಹೆಂಗೆ?
1: ಸಂಡೇ
0: ಮಾತ್ರ. ಆ ಸಂಡೇ ಕ್ಲಾಸಿಗೆ ಅವ್ರು ಅಲ್ಲಿಂದ ಬರ್ತಾರೆ?
1: ಅಲ್ಲಿ ಎಲ್ಲ ಬರುದಿಲ್ಲ, ಕಾರ್ಯಕ್ರಮ ಇದ್ದಾವಾಗ ಸೆಟ್ ಮಾಡ್ಕೊಂಡಾಗ ಬಂದು ಟ್ರಯಲ್ ಮಾಡಿ
0: ಹೋತ್ರ. ಈಗ ನಾನು ದೊಡ್ಡವ್ರದೆಲ್ಲ ಇದೇ ತರ ಇಂಟರ್ವ್ಯೂ ಮಾಡೋತಿ ನಂಗೆ ಗೊತ್ತಾಯ್ತು, ಅವ್ರು ತುಂಬಾ ಏನು ಪ್ರಾಕ್ಟೀಸ್ ತಕಂತಿಲ್ಲ. ಒಂದೊಂದ್ಸಲ ಹಿಂಗೆ ಕೂತು ಮಾತಾಡ್ಕೊಂಡು ಹೋಗಿ ಮಾಡೋದು ಇತ್ತಂದ್ರೆ ಅವ್ರಿಗೆ ಅಭ್ಯಾಸ ಇದೆ. ಈ ಮಕ್ಕಳಿಗೆಲ್ಲ ಹೆಂಗ್ ನೀವು ತಯಾರಿ ಮಾಡ್ತೀರಿ, ಯಾವ ತರ ಇರುತ್ತದು?
1: ಒಂದು ಪ್ರಸಂಗ ಏನಿಲ್ಲ ಅಂದ್ರೂ 15-20 ತರಬೇತಿ.
0: ಓ, ಇದು ತುಂಬಾ ದೀರ್ಘವಾಗಿದೆ. ಸೊ ಅಷ್ಟು ತರಬೇತಿಯನ್ನ ಅವ್ರಿಗೆ ಕೊಡ್ತೀರಿ ನೀವು. ಓಕೆ, ಈಗ ಪ್ರಸಾದ್ ಮೊಗೆಬೆಟ್ಟು ಅವರು ನಿಮ್ಗೆ ಪ್ರಥಮ ಗುರುಗಳಾಗಿದ್ರು, ಸಾಂಪ್ರದಾಯಿಕವಾಗಿಯೇ ಯಕ್ಷಗಾನ ಕಲಿಕಂತ ಹೇಳ್ಕೊಂಡ ಮಕ್ಕಳ ಆಸಕ್ತಿ ಹೆಂಗಿತ್ತು ಅದ್ರಾಗೆ?
1: ಒಳ್ಳೆ ಇತ್ತು. ಈಗ ನನ್ನ ಸಂಸ್ಥೆ ಮಕ್ಕಳು ಸಾಂಪ್ರದಾಯಿಕ ಹೆಜ್ಜೆ ಹಾಕಿ ಹಾಕ್ತಾರೆ.
0: ಓಕೆ, ಸಾಂಪ್ರದಾಯಿಕ ಹೆಜ್ಜೆನೆ ಹಾಕುದು. ಮೊದಲ ಪ್ರಸಂಗ ಯಾವ್ದಿದ್ದಿತ್ತು, ಅದ್ರ ಅನುಭವ ಏನು, ಅದ್ರ ನೆನಪು ಹೆಂಗೆ?
1: ಪ್ರಥಮ ರಂಗ ಪ್ರವೇಶ ಮಾಡಿದ್ದು ವಿಜಯ ವೈಷ್ಣವ ಅಂದ್ಕೊಂಡು ಸುಧಾನ್ ಮಾರ್ಜುನ ಆ ಪ್ರಸಂಗ. ಅದ ನಂತರ ಸುಹಾಗ ನಂದನ, ಅಭಿಮನ್ಯು.
0: ಸುಹಾಗ ನಂದನ ಮಕ್ಕಳೇ ಮಾಡಿರೋದು.
1: ಹೌದು,
0: ನಮ್ದು ಶಾಂತಾ
1: ವಾಸ್ತಿ ಪೂಜಾರಿ ಅವರು ರಚಿಸಿಕೊಟ್ಟಿರೋ ಪದ್ಯ ಸಾಹಿತ್ಯ. ನಮ್ಮ ಸಂಸ್ಥೆಯಲ್ಲಿ ಅದು 9 ಪ್ರಯೋಗ ಆಗಿದೆ.
0: 9 ಪ್ರಯೋಗ ಮಕ್ಕಳಿಂದನೇ?
1: ಮಕ್ಕಳಿಂದನೇ.
0: ದೊಡ್ಡವರಿಲ್ಲ ಅದ್ರ?
1: ಒಬ್ರು ದೊಡ್ಡವರಿಲ್ಲ,
0: ಮಕ್ಕಳೇ ಮಾಡಿದ್ದು. ವೆರಿ ನೈಸ್. ಓಕೆ,
1: ಅದನ್ನ ಸಂಪೂರ್ಣ ನಿರೀಕ್ಷಣೆ ಮಾಡಿದವರು ವಿಘ್ನೇಶ್ ದೇವಾಡಿಗ.
0: ಹೌದಾ, ಗುರುಗಳೇ ನಮಸ್ಕಾರ.
2: ಮೇಡಮ್ ನಮಸ್ತೆ.
0: ಈಗ ನೀವು ಯಕ್ಷಗಾನಕ್ಕೆ ನೀವು ಬಂದದ್ದು ಹೆಂಗೆ ಅಂದ್ರೆ ಅದನ್ನೊಂಚೂರು ಹೇಳಿಬಿಡಿ, ಯಾಕಂದ್ರೆ ನೀವು ತುಂಬಾ ಯಂಗಿದ್ದೀರಿ, ಟೀಚರು ಆಗಿದ್ದೀರಿ.
2: ಸರಿ,
0: ಸೊ ಅದರಲ್ಲಿ ನೀವು ಯಕ್ಷಗಾನವನ್ನ ಆಯ್ದುಕೊಂಡ್ರಿ, ಬಹುಶಃ ಅದು ನಿಮ್ಮ ಹವ್ಯಾಸವೇ ಆಯ್ತು, ಈಗ ಪ್ರವೃತ್ತಿ ಆಯ್ತು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ.
2: ಬೇಸಿಕಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿದಂತ ಹುಡುಗನಾಗಿ ಯಕ್ಷಗಾನ ಏನಂತೂ ತುಂಬಾ ಆಕರ್ಷಣೆ ಹೊಂದಿತ್ತು. ಯಾಕಂತ ಹೇಳಿದ್ರೆ ಕರಾವಳಿ ಭಾಗದ ಶ್ರೀಮಂತ ಕಲೆ. ಹೌದು, ಅವಾಗ ಮೊಬೈಲ್ ಎನ್ನುವಂತ ಹಾವಳಿ ಇರ್ಲಿಲ್ಲ. ನಾವು ಚಿಕ್ಕದಿರುವಾಗ ನಮ್ಗೆ ಆಕರ್ಷಣೆ ಮನೋರಂಜನೆ ಅಂತ ಹೇಳಿದ್ರೆ ಯಕ್ಷಗಾನ ಮಾತ್ರ. ಮನೆಯಲ್ಲೂ ಸರಿಯಾಗಿ ಟಿವಿ ಕೂಡ ಇರಲಿಲ್ಲ. ಸೊ ಹಾಗಾಗಿ ಯಕ್ಷಗಾನವನ್ನ ಆರಾಧಿಸ್ತಾ ಬಂದ್ವಿ. 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಬರ್ತಾ ಇನ್ನೂ ಅದು ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಅಳವಡಿಸಬೇಕೆನ್ನುವಂಥ ಹಂಬಲ ಬಂತು. ಆ ಸಮಯದಲ್ಲೇ ನಮ್ಮ ಶಾಲೆ, ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಕಲ್ತಿದ್ದು ಶ್ರೀ ಶಾಂಭವಿ ವಿದ್ಯಾ ಕೇಂದ್ರ ಕೋಟ ಗಿಳಿಯಾರು ಅಂತ, ಅಲ್ಲಿ ಎಜುಕೇಷನ್ ಅನ್ನು ಪಡಿತಾ ಅಲ್ಲೊಂದು ಅವಕಾಶ ಕೊಟ್ಟಿದ್ರು. ಯಕ್ಷಗಾನ ಮಾಡುವಂಥ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳೆಲ್ಲ ಸೇರಬೇಕು ಅಂತ. ಅವಾಗ ನಮಗೆ ಮೊದಲು ಗುರುಗಳಾಗಿ MN ಮಧ್ಯಸ್ಥರು ಅಂತ ಮಣೂರು, ಅವರು ನಮ್ಮ ಗುರುಗಳಾದರು. ಅಲ್ಲಿಂದ 3ನೇ ಕ್ಲಾಸಿಂದ ಯಕ್ಷಗಾನವನ್ನ ಕಲಿತಾ ಈಗ ಕಂಟಿನ್ಯೂಸು ಕಲಿತಾ ಇದ್ವಿ. ನಾವು ಇನ್ನೊಬ್ರಿಗೆ ಹೇಳಿಕೊಡೋದಿದ್ರು ಕೂಡ ಯಕ್ಷಗಾನವನ್ನು ಕಲಿತಾ ಇದ್ವಿ. ತದನಂತರ PUC ಬರ್ತಾ ಯಕ್ಷ ಸೌರಭ ಕೋಟ ಎನ್ನುವಂತಹ ಒಂದು ಸಂಸ್ಥೆ.
0: ಸೌರಭದಲ್ಲೂ ಇದ್ರೆ?
2: ಯಕ್ಷ ಸೌರಭದಲ್ಲೂ ಕೂಡ ಇದ್ದೇನೆ. ಅಲ್ಲಿನ ಪ್ರಧಾನ ಕಾರ್ಯದರ್ಶಿ ಕೂಡ. ಆಮೇಲೆ ಅಲ್ಲಿ ಗುರುಗಳಾದಂತಹ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಅವರ ಏಕಮೇವ ಶಿಷ್ಯನಾಗಿ ಅವರು ಏನು ಹಾಕಿ ಕೊಟ್ಟಿರ್ತಾರ ಚೌಕಟ್ಟಿನಲ್ಲಿ ಅದನ್ನು ಮುಂದುವರ್ಸ್ಕೊಳ್ಳೋಕೆ ಹೋಯ್ತು. ಅದ ನಂತರ ಬೇರೆ ಬೇರೆ ಮೇಳಗಳಲ್ಲಿ, ನೀಲವೈರ ಮೇಳದಲ್ಲಿ ವೇಷಗಳನ್ನು ಮಾಡ್ತಾ ಇದ್ದೆ. ಆಮೇಲೆ ಪೇಡೂರು ಮೇಳದಲ್ಲೂ ಒಂದು ಬಾರಿ ವೇಷ ಮಾಡಿದ್ದೆ. ಹೀಗೆ ಅನೇಕ ಮೇಳಗಳಲ್ಲಿ, ಮಡಾಮಕ್ಕಿ ಮೇಳ ಇಂಥ ಮೇಳಗಳೆಲ್ಲ ವೇಷ ಮಾಡ್ತಾ ಆ ಯಕ್ಷಗಾನದ ಕುರಿತಾದಂತಹ ಪ್ರಸಂಗ ಯಾವ ರೀತಿ ಹೋಗುತ್ತೆ, ಆ ಪ್ರಸಂಗದ ನಡೆ ಏನು, ಅದನ್ನು ನಮ್ಮ ಗುರುಗಳಾದಂಥ ಪ್ರಸಾದ್ ಕುಮಾರ್ ಮೊಗೆಬೆಟ್ಟಲ್ಲಿ ತಿಳ್ಕೊಡ್ತಾ. ಈಗ ಕೂಡ ಐರೋಡಿ ಮಂಜುನಾಥ್ ಕುಲಾಲ್ ಅಂತ ಇನ್ನೊಬ್ರು ಗುರುಗಳು ಕೂಡ ಇದ್ದಾರೆ, ಅವ್ರ ಹತ್ರನೂ ಕೂಡ ಪ್ರಸಂಗದ ನಡೆನೆಲ್ಲ ಕಲ್ತ್ಕೊಂಡು ಈ ಸಂಘ ಸ್ವರ್ಣನೂಪುರ, ಹಾಗೆ ನಮ್ಮ ಶಾಲೆಯಲ್ಲಿರುವಂತಹ ಸಂಘ ಗೆಜ್ಜೆನಾದಂತ ಒಂದು ಸಂಘ ಇದೆ ಶಾಲೆಯಲ್ಲಿ, ಅಲ್ಲೊಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿದ್ರೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೇನೆ. ತದನಂತರ ಇಲ್ಲೇ ಕೋಟೇಶ್ವರದಲ್ಲಿ ನಾಗಯಕ್ಷಿ ಅಂತ ಇದೆ, ಅದಕ್ಕೆ ಇವಾಗ ಮಕ್ಕಳಿಗೆ ಹೇಳಿಕೊಡ್ತೇನೆ, ನಿರ್ದೇಶನ ಮಾಡ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ನನ್ನ ಕಲಿಕೆ ಎನ್ನುವಂಥದ್ದು, ಗುರು ಎನ್ನುವಂಥದ್ದು, ನಿರ್ದೇಶನ ಎನ್ನುವಂಥದ್ದು ಮುಂದುವರಿತಾ ಬಂತು.
0: ಓಕೆ, ಆದ್ರೆ ಸ್ವರ್ಣನೂಪುರದಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟದ ಅನುಭವ ಎಲ್ಲ ಹೆಂಗಿತ್ತು?
2: ಈಗ ನಂಗಷ್ಟು ಕಷ್ಟ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಆ ರೀತಿಯಾಗಿ ಅಡಿಪಾಯವನ್ನ ಹಾಕಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಹೇಳಿಕೊಟ್ಟದ್ದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನ ಗ್ರಹಿಸಿಕೊಂಡು ಕಲಿತಾ ಇದ್ದಾರೆ. ಮೊದಲ ಸುಹಾಗ್ನಿ ನಂದನ ಎನ್ನುವಂತ ಪ್ರಸಂಗವನ್ನ ಶಾಂತಾ ಪೂಜಾರಿ ಆನಗಳಿ ಅವರ ಒಂದು ಪ್ರಸಂಗವನ್ನ ನನಗೆ ಸಿಕ್ತು ನಿರ್ದೇಶನ ಮಾಡ್ಲಿಕ್ಕೆ. ಪ್ರಸಂಗ ಎನ್ನುವಂಥದ್ದು ಅದು ಮೇಳಕ್ಕೆ ಹೋಲಿಸುವಂತ ಪ್ರಸಂಗ. ಅವರು ಮೇಳದ ಲೆವೆಲ್ಗೆ ಬರ್ದಿದ್ದು, ಮಕ್ಕಳಿಗೋಸ್ಕರ ಬರ್ದಿದ್ದಲ್ಲ, ಅದನ್ನ ಮಕ್ಕಳ ಪ್ರತಿಯಾಗಿ ಕನ್ವರ್ಟ್ ಮಾಡೋದೇ ನಂಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಹಾಗೆ ಬೇಕಾಗಿರುವಂತ ಪದ್ಯಗಳು ಎಲ್ಲಿಯೂ ಕತೆಗೆ ಚ್ಯುತಿ ಬಾರದ ಹಾಗೆ, ಕತೆಗೆ ಎಲ್ಲೂ ಲೋಪ ಆಗದ ಹಾಗೆ ಮೇಳ ಯಾವುದು ನಮ್ಮ ಮಕ್ಕಳಿಗೆ ಬೇಕಾದಂತಹ ಪದ್ಯಗಳನ್ನ ಆಯ್ಕೆ ಮಾಡಿ ದೃಶ್ಯಗಳನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ನಿರ್ದೇಶನ ಮಾಡಿದೆ. ಮಕ್ಕಳೆಲ್ಲ ಜಯಿಸಿದ್ರು, ಮಕ್ಕಳೆಲ್ಲ ಗೆದ್ರು. ಮಕ್ಕಳು ಗೆದ್ದಂತ ಅಂತ ಹೇಳಿದ್ರೆ ಪ್ರಸಂಗ ಗೆದ್ದು ಅಂತ ಲೆಕ್ಕ, ಪ್ರಸಂಗ ಗೆಲ್ತು ಅಂತ ಲೆಕ್ಕ ಅಂತ ಹೇಳಿದ್ರೆ ನಿರ್ದೇಶನ ಮಾಡಿದ ಗುರುಗಳು ಕೂಡ ಗೆದ್ರು ಅಂತ ಲೆಕ್ಕ. ಹಾಗೆ ಅದ್ರ ಜೊತೆ ಭಾಗವತಿಗೆ ಸಹಕರಿಸಿದ ಶಶಿಧರ್ ಕೋಟ, ಅದ್ರ ಜೊತೆಗೆ ರಾಜೇಶ್ ಕೋಡಿ ಅಂತ, ಪೂಜಾ ಆಚಾರ್ಯ ತೆಕ್ಕಟ್ಟೆ, ಸೊ ಇವರೆಲ್ಲ ಭಾಗವತಿಕೆಲ್ಲ ಪದ್ಯಗಳನ್ನು ತಮ್ಮ ಸ್ವರದಲ್ಲೇ ಮಿಂಚಿಸಿದವರು. ಹಾಗಾಗಿ ಒಂದೇ ಮೇಳ ಎನ್ನುವಂಥದ್ದು ಒಂದೇ ವರ್ಷದಲ್ಲಿ 9 ಪ್ರಯೋಗ ಮಾಡಿದೆ ಅಂತ ಹೇಳಿದ್ರು. ಮಕ್ಕಳ ಮೇಳ 9 ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ ಆ ಪ್ರಸಂಗ ಬರೆದವರಿಗೂ ಸಾರ್ಥಕ, ವ್ಯವಸ್ಥಾಪಕರಾದಂತಹ ಗುಣಗರಿಗೂ ಸಾರ್ಥಕ, ಕಲಿಸಿದಂತಹ ಗುರುಗಳಾದಂತಹ ನನಗೂ ಸಾರ್ಥಕ ಆಯ್ತು.
0: ನಿಮ್ಗದ್ರಲ್ಲಿ ತುಂಬಾ ಖುಷಿ ಆದ್ ಯಾವ್ದು, ಏನ್ ಖುಷಿ ಆಯ್ತು?
2: ಸ್ವಾಹಗ್ನಿನಂದನದಲ್ಲಿ ಈ ಒಂದು ಎಲ್ಲ ದೃಶ್ಯಗಳು ಬೇಕಾದಂತಹ ಯಕ್ಷಗಾನಕ್ಕೆ ಬೇಕಾದಂತಹ ನವರಸಗಳು ಅದರಲ್ಲಿ ಅಳವಡಿಸಿದೆ. ಹಾಗಾಗಿ ಪ್ರಸಂಗ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಸಾಹಿತ್ಯ ಕೂಡ ಹಾಗೆ ಇದ್ದಿತ್ತು ಅವರದು, ಒಳ್ಳೆ ರೀತಿಯಾದಂಥ ಸಾಹಿತ್ಯ, ಅರ್ಥಪೂರ್ಣವಾದಂಥ ಸಾಹಿತ್ಯ, ಯಕ್ಷಗಾನ ಸಾಹಿತ್ಯ ಅಂಥದ್ದು ಏನಾಯಿತು, ಪ್ರಸಂಗ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಸನ್ನಿವೇಶ ಕೂಡ ಹಾಗೆ ಒಳ್ಳೊಳ್ಳೆ ಸನ್ನಿವೇಶಗಳು, ಮತ್ತೆ ಕುತೂಹಲ ಏನಾಗುತ್ತೆ ಏನಾಯಿತು, ಕುತೂಹಲ ನೋಡುವವರಿಗೂ ಕುತೂಹಲ ಎನ್ನುವಂಥದ್ದು ಇದ್ದಿತ್ತು. ಮತ್ತೆ ಪ್ರತಿ ದೃಶ್ಯಗಳು ತುಂಬಾ ಚೇಂಜಸ್ ಅನ್ನು ಕೊಡ್ತಾ ಇದ್ದು, ನೋಡುವವರಿಗೆ ಮನೋರಂಜನೆ ಜೊತೆಗೆ ಯಕ್ಷಗಾನೀಯ ಕಂಟೆಂಟ್ ಕೂಡ ಅದರಲ್ಲಿ ಇರ್ದಿತ್ತು. ಯಾಕಂತ ಹೇಳಿದ್ರೆ ಸಾಂಪ್ರದಾಯಿಕ ನಡೆಗಳಾದಂತಹ ಮುಂಡಾಸಿನ ವೇಷಗಳು ಅಥವಾ ಓರೆ ಕೇದಿಗೆ ಕಟ್ಟುವಂಥದ್ದು, ಅದು ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇದೆ. ಅದನ್ನ ಮಕ್ಕಳಲ್ಲಿ ನಾವು ತರ್ತಾ ಇದ್ವಿ. ಇವಾಗ ಕಿರಾತನ ಒಡ್ಡೋಲ್ಗ, ಯುದ್ಧ ನೃತ್ಯ ಅಂತದನ್ನೆಲ್ಲ ನಾವು ಹಾಕಿದಾಗ ಏನು ಸಾಂಪ್ರದಾಯದ ಜೊತೆಗೆ ಈಗ ನವ ಯುಗದ ಪರಿಕಲ್ಪನೆ ಅದನ್ನು ಮಿಶ್ರಿತವಾಗಿ ಕೊಟ್ಟಿದ್ದು. ಸಾಂಪ್ರದಾಯ ಜೊತೆಗೆ ನೂತನವಾದಂತ ನವಯುಗದ ಯಾವ ರೀತಿ ಬೇಕು ಅಂತ, ಸೊ ಅದನ್ನು ಮಿಶ್ರಿತವಾಗಿ ಕೊಟ್ಟಾಗ ಪ್ರೇಕ್ಷಕರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅವಾಗ ಪ್ರಸಂಗ ಗೆಲ್ಲಿತ್ತು.
0: ಸೊ ಸ್ವಾಹಾಗ್ನಿ ನಂದನ 9 ಪ್ರದರ್ಶನ ಕಂಡಿತು ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಪ್ರದರ್ಶನ ಆಗಿದ್ರಿ?
2: 9 ಪ್ರದರ್ಶನ ಎಲ್ಲೆಲ್ಲಿ ಫಿಕ್ಸ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಮೊದಲ ಪ್ರದರ್ಶನ ಎನ್ನುವಂಥದ್ದು ನಮ್ಮ ವಾರ್ಷಿಕೋತ್ಸವದಲ್ಲಿ ನಡೆಯಿತು, ಅದಾದ ನಂತರ ಆನಗಳ್ಳಿಯಲ್ಲಿ 2, ಅದಾದ ನಂತರ ಒಂದು ಸಹಾಯಾರ್ಥವಾಗಿ ಒಂದು ಇದೇ ಪ್ರಸಂಗ ಮಕ್ಕಳ ಪ್ರಸಂಗ ಮಾಡಿಸಿದ್ದಾರೆ. ಯಾರಿಗೋ ಒಬ್ರು ಸಹಾಯಾರ್ಥಕವಾಗಿ ಮನೆ ಕಟ್ಟಲಿಕ್ಕೆ ಯಾವುದೋ ಬಡವರ ಸಹಾಯಾರ್ಥಕವಾಗಿ ಅಲ್ಲಿನ ಊರಿನ ಆಮ್ರಗಲ್ ಅಂತ ಊರಿನ ಜನರೆಲ್ಲ ಸೇರ್ಕೊಂಡು ಈ ಪ್ರಸಂಗವನ್ನ ಮಾಡಿಸಿದ್ದಾರೆ ಗೋಳಿ ಅಂಗಡಿಯಲ್ಲಿ, ಅದಾದ ನಂತರ ನಮ್ಮ ಬಾರ್ಕೂರಲ್ಲಿ, ಅದಾದ ನಂತರ 90 ಗರಡಿಯಲ್ಲಿ, ಹೀಗೆ 9 ಪ್ರದರ್ಶನಗಳು ನಡೆದಿವೆ.
0: ವೆರಿ ಗುಡ್. ಮಕ್ಕಳೆಲ್ಲ ಫುಲ್ ಖುಷಿ ಏನೋ ಅಲ್ಲ?
2: ಮಕ್ಕಳೆಲ್ಲರೂ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಈಗಿನ ನಾವು ಕೂಡ ತರಗತಿ ಶಿಕ್ಷಕರಾಗಿ ಮಕ್ಕಳ ಹಾವಭಾವ ನೋಡಿದ್ರೆ ಮೊಬೈಲ್ ಅಲ್ಲಿ ಬಿದ್ದಿರ್ತಾರೆ. ಸಂಜೆ ಮನೆಗೆ ಹೋದ್ರು ಕೂಡ ಮೊಬೈಲು ಟಿವಿ, ಅದರಿಂದ ಹೊರಗೆ ಬರ್ಲಿಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಮಕ್ಕಳನ್ನ ಯಾವಾಗ ನಾವು ಇಂತಹ ಯಕ್ಷಗಾನವೋ ಸಂಗೀತವೋ ಭರತನಾಟ್ಯಕ್ಕೆ ಅಳವಡಿಸಿದ್ರೆ ಮಕ್ಕಳು ಖಂಡಿತವಾಗಿಯೂ ಅದರಲ್ಲಿ ಹೊರಹೊಮ್ಮಿ ಹೋಗ್ತಾರೆ.
0: ಪೌರಾಣಿಕ ವಿಷಯಗಳು
2: ಅವರು ತಿಳ್ಕೊಳ್ತಾರೆ, ಸತ್ಯ
0: ರಾಮಾಯಣ ಮಹಾಭಾರತದ ದೃಶ್ಯಗಳು ಪಾತ್ರಗಳು. ಇವ್ರಿಗೆ ಹೆಂಗ್ ನೀವು ತಯಾರಿ ಎಲ್ಲ ಹೆಂಗ್ ಮಾಡ್ತೀರಿ?
2: ತಯಾರಿ ಅಂತ ಹೇಳಿದ್ರೆ ಮೊದಲು ಎಂತ ಮಾಡ್ತಿದ್ರು, ಗಣೇಶ್ ಗುಣಗರ್ ಅವ್ರ ಮನೆ ನಮ್ಗೆ ತರಬೇತಿಯ ತಾಣ ಮಾಡಿ ಕೊಡ್ತಿದ್ರು. ಯಾಕಂತ ಹೇಳಿದ್ರೆ ಅವರ ಮಿಸ್ಸಸ್ ಕೂಡ ಹಾಗೆ ನಮ್ಮ ಈ ಎಲ್ಲಾ ಮಕ್ಕಳಿಗೊಂಥರ ತಾಯಿ ಇದ್ದಂಗೆ. ಮಕ್ಕಳಿಗಷ್ಟು ಮಕ್ಕಳಿಗೆ ಬಂದಂತ ಮಕ್ಕಳಿಗೆ ಟೀ ಕಾಫಿ ತಿಂಡಿ ಏನ್ ಬೇಕು ಏನ್ ಬೇಡ ಎಲ್ಲವನ್ನ ರೆಡಿ ಮಾಡಿ ಕೊಡ್ತಿದ್ರು. ತದನಂತರ ನಮ್ಗ ಅಲ್ಲಿನ ತಾಣ ಎನ್ನುವಂಥದ್ದು ಮಕ್ಕಳು ಜಾಸ್ತಿ ಆದಂಗೆ ನಮ್ಗ ಪ್ಲೇಸ್ ಕಡಿಮೆ ಆಗ್ತೋಯ್ತು. ನಂತರ ನಾವು ಮಂಗಳೂರು ಅಲ್ಲಿ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಹೇಗೆ ತರಗತಿ ಅಂತ ಹೇಳಿದ್ರೆ ಹೆಜ್ಜೆಗಳ ಪ್ರಾರಂಭ, ತಾಳಗಳು, ತಾಳ ಅಭ್ಯಾಸ, ಹೆಜ್ಜೆ ಅಭ್ಯಾಸ, ಕೈ ತಾಳ ಗೊತ್ತಿರಬೇಕು, ಆ ದಸ್ತುಗಳು ಮಕ್ಕಳಿಗೆ ಗೊತ್ತಿರಬೇಕು, ಅದಾದ ನಂತರಗಳ ವಿವಿಧ ಶೈಲಿಯ ನೃತ್ಯಗಳು, ಒಡ್ಡೋಲ್ಗ ಆಗಿರ್ಬೋದು, ರಾಜ ಒಡ್ಡೋಲ್ಗ, ಪಾಂಡವರ ಒಡ್ಡೋಲ್ಗ, ಯುದ್ಧ ನೃತ್ಯ, ಕಿರಾತ ಪಡೆ ನೃತ್ಯ, ಪ್ರಯಾಣ ಕುಣಿತ, ಯುದ್ಧ ನೃತ್ಯ ಕುಣಿತ, ಇಂಥದನ್ನೆಲ್ಲ ರಥ ಕುಣಿತ, ಇವುಗಳನ್ನೆಲ್ಲ ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಕಲಿಸ್ತಾ ಹೋಗ್ತೀವಿ.
0: ಎಷ್ಟು ಟೈಮ್ ತಗೊಳ್ಳುತ್ತೆ ಇದು ಒಂದ್ ತಯಾರಿ ಎಂಬುದು? ನೀವು
2: ಈಗ ಪ್ರಸಂಗಕ್ಕೆ ಬೇಕಾದ್ರೆ ಮಕ್ಕಳು ಆಲ್ರೆಡಿ ಹೆಜ್ಜೆಗಳನ್ನ ಕಲ್ತಿದ್ದಾರಂತ ಹೇಳಿದ್ರೆ ಪ್ರಸಂಗಕ್ಕಂತ ಹೇಳಿದ್ರೆ 15 ಒಂದು ಪ್ರಸಂಗವನ್ನ ಗಟ್ಟಿ ಮಾಡಬಹುದು. 2 ತಾಸಿನ ಪ್ರಸಂಗವನ್ನ 15 ಕಂಟಿನ್ಯೂಸ್ ಆಗಿ ಗಟ್ಟಿ ಮಾಡಬಹುದು. ದಿನಕ್ಕೆ ಒಂದು 2.5 ಗಂಟೆ ಕ್ಲಾಸ್ ಇಕ್ಕಿದ್ರೆ 15 ದಿನದೊಳಗೆ ನಾವು ಗಟ್ಟಿ ಮಾಡಬಹುದು. ಬಾಯಿಪಾಠ ಎಲ್ಲ ಮಾಡಿಸಿ ಮಕ್ಕಳಿಗೆ ಚಂದ ಮಾಡಿ ಗಟ್ಟಿ ಮಾಡಬಹುದು. ಇಲ್ಲಾಂತ ಹೇಳಿದ್ರೆ ಅದೇ ಒಂದು 3-4 ತಿಂಗಳಾದ್ರೂ ಬೇಕಾಗತ್ತೆ. ಹೆಜ್ಜೆ ತರಬೇತಿ ಸ್ವಲ್ಪ ಲೆಂತ್, ಯಾಕಂದ್ರೆ ಅದನ್ನ ಅದು ಅಡಿಪಾಯ. ಪ್ರತಿ ತಾಳವು ಪ್ರತಿ ದಸ್ತು ಗೊತ್ತಿರ್ಬೇಕು ಮಕ್ಕಳಿಗೆ, ಕೈಯಲ್ಲಿ ಹಾಕ್ಲಿಕ್ಕೆ ಗೊತ್ತಿರ್ಬೇಕು. ಸೊ ಆ ಕೈಯಲ್ಲಿ ಹಾಕ್ಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಬರುವುದಾದ್ರೆ ಮಕ್ಕಳು ಈಗ ನಾನು ಹೇಳಿಕೊಟ್ಟ 1 ತಾಳದ್ದಾದ್ರೆ

0: ಏನು ಕ್ವಶನ್ ಕೇಳಿದ, ಇನ್ನೇನು ಒಂದು ಪ್ರತಿಕ್ರಿಯೆ ಆಯ್ತು, ಪ್ರಕ್ರಿಯೆ ಆಯ್ತು, ಆವಾಗ ಅದಕ್ಕೆ ಉತ್ತರ ಕೊಡುವಂತ ಸಾಮರ್ಥ್ಯ ಮಕ್ಕಳಲ್ಲಿ ಬೇಕು. ಸೊ ಹಾಗಾಗಿ ಎಂತ ಮಾಡ್ತೀವಿ, ಪೌರಾಣಿಕದ ಜೊತೆಗೆ ಸಾಮಾಜಿಕ ಇಂತಹ ಸ್ವಾಗ್ನಿ ಪೌರಾಣಿಕ ಪ್ರಸಂಗವೇ ನೂತನವಾದಂತಹ ಶೈಲಿ ಕೂಡ ನಾವು ಹೇಳ್ಕೊಡ್ತೀವಿ ಮಕ್ಕಳಿಗೆ. ಎಲ್ಲಿಯೂ ಧೃತಿ ಕಾಡಬಾರ್ದು, ಮಕ್ಕಳು ವೇದಿಕೆಗೆ ಹೋದ್ರ ಮೇಲೆ ಧೃತಿ ಕಾಡಬಾರ್ದು ಅನ್ನೋ ಕಾರಣಕ್ಕೆ. ಹೀಗೆ ಯಕ್ಷಗಾನ ಮಕ್ಕಳಿಗೆ ಕಲಿತ ನಮ್ ಜೊತೆ ಒಂದು ಸ್ವರ್ಣ ನೂಪುರ ಎನ್ನುವಂತ ಸಂಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಈಗ ಒಂದು ಮಕ್ಕಳ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ, ಪ್ರಸಿದ್ಧ ಮಕ್ಕಳ ಸಂಸ್ಥೆಯಾಗಿ ಹೊರಹೊಮ್ಮತಾ ಇದೆ.
1: ಭಾರಿ ಖುಷಿ, ಒಳ್ಳೇದಾಯ್ತು. ಆಕ್ಚುಲಿ ದೊಡ್ಡವ್ರನ್ನ ಹಾಕೊಂಡು ಮಾಡ್ಲಕ್ ನಾವು ಆಟ, ಆದ್ರೆ ಮಕ್ಕಳಿಗೆ ನೀವು ಹೆಜ್ಜೆ ಕಲ್ಸಿ ಆಮೇಲೆ
0: ಹೇಳ್ತಾ ಇದ್ರು ನಮ್ಮ ಇವರು ಅಮೃತೇಶ್ವರ ಮೇಳದ ಪ್ರಸಿದ್ಧ ಭಾಗವತರು ರಾಘವೇಂದ್ರ ಮಯರು, ಪ್ರಸಿದ್ಧ ಚಂಡೆವಾದಕರಾದ ರಾಧಾಕೃಷ್ಣ ಕುಂಜತ ಅವರು ಹೇಳ್ತಾರೆ, ದೊಡ್ಡವರಿಗೆ ಅವ್ರು ಹಿಂಗೀಗ್ ಮಾಡಿ ಅಂತ ಹೇಳ್ಬೋದು. ಅದೇ ಮಕ್ಕಳಿಗೆ ಒಂಥರ ಕಪ್ಪೆಗಳನ್ನು ತೂಕ ಮಾಡ್ದ ಹಂಗೆ, ಈಗ ಕಪ್ಪೆ ಒಂದು ತಂದು ತೂಕ ತಕಡಿಯಲ್ಲಿ ಹಾಕಿದ್ರೆ ಮತ್ತೊಂದು ಹೆಕ್ಕೊಂಡು ಬಂದು ಹಾಕೋರೊಳಗೆ ಮತ್ತೆ ಇದು ಹಾರಿ ಹೋಗ್ತಾ ಇರತ್ತೆ. ಸೊ ಅದು ಚಾಲೆಂಜಿಂಗ್, ಅಷ್ಟೇ ಪೇಷನ್ಸ್ ಬೇಕು. ಸೊ ಹಾಗಾಗಿ ನಾವು ಶಾಲೆಯಲ್ಲಿ ಶಿಕ್ಷಕರಾದಕ್ಕೋಸ್ಕರ ಇದನ್ನ
1: ತಾಳ್ಮೆ ಹಂಗೆ ಬಂದಿರುತ್ತೆ.
0: ಒಳ್ಳೆ, ಅದಲ್ದೆ ರಂಗಭೂಮಿ ಕಲಾವಿದನು ಕೂಡ ಹೌದು ನಾನು, ಭೂಮಿಕಾ ಹಾರಾಡಿ ಅಂತ ಒಂದಿಷ್ಟು ರಂಗಭೂಮಿ ಕಲಾ ಪ್ರಕ್ರಿಯೆ ಅಥವಾ ನಾಟಕಗಳಲ್ಲಿ ಅಭಿನಯಿಸಿ ಅದರ ಒಂದು ನವರಸದ ಸಿದ್ಧತೆ ಕೂಡ ನನಗಿದೆ. ಮಕ್ಕಳಿಗೆ ಖಾಲಿ ಆ ಡೈಲಾಗ್ ಹೇಳೋದು ಮಾತ್ರ ಅಲ್ಲ, ಹಾವ ಭಾವನೆ ಬೇಕೇ ಬೇಕು. ಪ್ರಸಿದ್ಧ ಕಲಾವಿದರು ಇರ್ಬೋದು, ಕೆಲವೊಂದು ಮೇಳಗಳಲ್ಲಿ ಕೆಲವೊಂದು ಪಾತ್ರಗಳಿಗೆ ಹಾವಭಾವನೆ ಇರುವುದಿಲ್ಲ. ವೀರವೇಷ ಯಾವ ರೀತಿ ಬರಬೇಕು, ಹಾಸ್ಯ ಯಾವ ರೀತಿ ಮಾಡಬೇಕು, ಭಾವನೆ ಹೇಗಿರಬೇಕು, ಅಳುವಾಗ ನಗಾಡ್ತಾರೆ, ನಗಾಡುವಾಗ ಅಳುತ್ತಾರೆ. ಸೊ ಆ ಭಾವನೆಗಳನ್ನ ಮಕ್ಕಳಲ್ಲಿ ನಾವು ಇವಾಗಲೇ ಬಿಲ್ಟ್ ಮಾಡ್ತಾ ಇದ್ವಿ. ಸೊ ಅದು ನಮ್ಮ ರಾಮ್ ಶೆಟ್ಟಿ ಹಾರಾಡಿ ಅಂತ ಗುರುಗಳು, ರಂಗಭೂಮಿ ಗುರುಗಳು, ಅವರಿಂದ ಕಲ್ತ್ಕೊಂಡು ಬಂದಿರ್ತೀವಿ. ಸೊ ಹಾಗೆ ರಂಗಭೂಮಿ ಜೊತೆಗೆ ಯಕ್ಷಗಾನ ಮಕ್ಕಳಿಗೆ ಕಲಿಸ್ತಾ ಹೋಗ್ತೀವಿ.
1: ನಿಮ್ಗೆ ಗುರುಗಳಾಗೋದಕ್ಕೆ ಸುಲಭ ಆಯ್ತು, ಮಕ್ಕಳಿಗೆ ಹೇಳಿಕೊಡೋಕೆ
0: ಸುಲಭ ಆಯ್ತು.
1: ಓಕೆ, ಈಗ ನಮ್ಮೊಟ್ಟಿಗೆ ಸನ್ನಿಧಿ ಇದೆ ವಾಡಿಗ ಅಲ್ಲ ಸನ್ನಿಧಿ. ಈಗ ಸ್ವರ್ಣ ನೂಪುರ ಯಕ್ಷಗಾನ ಕಲಾ ಮಂಡಳಿಗೆ ಸೇರಿದ ಮೇಲೆ ಯಾವತ್ತು ಸೇರಿದ್ ಯಾವ ವರ್ಷದಿಂದ? ನಾಲ್ಕು ವರ್ಷ ಲಾಸ್ಟ್ ಇಯರ್, ಒಂದ್ ವರ್ಷ ಆಯ್ತು. ಒಂದ್ ವರ್ಷ ಆಯ್ತು ಈಗ ಸನ್ನಿಧಿ. ಎಷ್ಟು ವೇಷ ಎಲ್ಲ ಮಾಡಿದ್ರು ಸನ್ನಿಧಿ?
2: ಸಿಕ್ಸ್
1: ವೇಷನ? ಆರ್ ವೇಷ ಆಯ್ತು. ಯಾವ್ದೆಲ್ಲ ವೇಷ, ಯಾವ್ದೆಲ್ಲ ಯಾಸ ಹಾಕಿದ್ದು?
2: ಮುನಿಪತ್ನಿ ಅದೆರಡು ಸತಿ ಮಾಡಿದ್ದೆ. ಮೀಟಿಗೆ ಸ್ತ್ರೀ ವೇಷ, ಬಾಲಗೋಪಾಲ, ಆಮೇಲೆ ಸ್ಕೂಲ್ ಫಂಕ್ಷನ್,
1: ಕಾಲೇಜ್ ಸ್ಕೂಲಲ್ಲಿ ಆನ್ವಲ್ ಡೇಗೆ, ವಾರ್ಷಿಕೋತ್ಸವಕ್ಕೆ. ಓಕೆ, ಈಗ ಇದೆಲ್ಲ ಹಾಕ್ರಿ ಅಲ್ಲ, ಈಗ ನೀವು ಇಷ್ಟೆಲ್ಲ ವೇಷ ಹಾಕ್ರಿ, ಇಲ್ಲಿ ಬಂದು ಹೆಜ್ಜೆ ಕಲ್ತಾಯ್ತಾ? ಆಯ್ತು. ಈ ಸ್ವರ್ಣ ನೂಪುರದಲ್ಲಿ ನೀವು ಕಲ್ತದ್ದು ಸ್ಟೇಜಿಗೆ ಹೋಗಿಗೆ ಹೆಂಗಾತಿದ್ದಿತ್ತು? ಸ್ಟೇಜಿಗೆ ಪ್ರದರ್ಶನ ಕೊಡುವತ್ತಿಗೆ ಟೆನ್ಷನ್, ಅಯ್ಯೋ ಡೈಲಾಗ್ ಹೇಳಕ್ ಈಗ ನೆಕ್ಸ್ಟ್ ಅವ್ರು ಹೇಳತ್ತೀಗ ಅವ್ರ ಡೈಲಾಗು ನೀವು ಹೇಳ್ಕೊಂಡೆ ಶುರು ಮಾಡೋದಾ, ಅಥವಾ ಹೆಂಗೆ, ಯಾವ ತರ?
2: ಖುಷಿ ಆತಿತ್ತು. ಸ್ಟೇಜಿಗೆ ಹೋಗಿ ಪ್ರದರ್ಶನ ಕೊಟ್ರು ನಂದು, ಅದು ಹೆಂಗಾತು ಅಂತ ಹೆದರಿಕೆನೂ ಇದ್ದಿತ್ತು. ಲೈಕ್ ಆತು
1: ಹಂಗೆ ನರ್ವಸ್ನೆಸ್ ಇದ್ದಿತ್ತ? ಎಷ್ಟಿನ ತಯಾರಿಯಿಂದ ಕಾನ್ಫಿಡೆನ್ಸ್ ಬರ್ತಿತ್ತ? ಈಗ ಹೆಜ್ಜೆ ಫಸ್ಟ್ ಕಲ್ತಾಗ ಅವ್ರು ಹೇಳಿದ್ರು ಹೆಜ್ಜೆ ಕಲ್ತಿರೋದ್ರಿಂದ ನಮಗ್ ಸುಲಭ ಅಂತ ಹೇಳ್ಕೊಂಡ. ಫಸ್ಟ್ ಆಫ್ ಆಲ್ ನೀವೆಲ್ಲ ಆಟ ಕಾಂತ್ರಿಯಾ? ಯಾವ ಆಟ ಅಲ್ಲ, ಯಾವ ಮೇಳದ್ ಯಾರ ಆಟ, ಯಾರ ಕಲಾವಿದ್ರು ಇಷ್ಟ, ಹೆಂಗೆ?
2: ಅಮೃತೇಶ್ವರ
1: ಮೇಳದೇ ಕಾಮ್ದ? ಓಕೆ, ಆ ಕಾಂಬತಿಗೆ ನೀವು ಈಗ ಯಕ್ಷಗಾನ ಕಲಿತ ಇಪ್ಪ ಮಕ್ಕಳಾಯಿ ವಿದ್ಯಾರ್ಥಿಗಳಾಯಿಪ್ಪು ಕೊಯ್ಯಿ, ಅವ್ರು ಹೆಂಗೆ ಹೆಜ್ಜೆ ಹಾಕ್ತರು, ಅವ್ರು ಹೆಂಗೆ ಸಂಭಾಷಣೆ ಮಾಡಿದ್ರು, ಇದೆಲ್ಲ ಕಾಂತ್ರಿಯಾ? ಇದನ್ನೆಲ್ಲ ಗಮನಿಸ್ತೀರಾ ನೀವು? ಓಕೆ, ಈಗ ಫಸ್ಟ್ ಮಾಡಿದ ಪ್ರಸಂಗ ಯಾವುದು ನೀವು ಯಕ್ಷಗಾನ ಇದರಲ್ಲಿ ಸ್ವರ್ಣನೂಪುರದಲ್ಲಿ? ಓಕೆ, ಸ್ತ್ರೀ ವೇಷನೇ ಹಾಕದ. ಸುಲಭ ಅನ್ನಿಸ್ತಾ, ಕಂಫರ್ಟೇಬಲ್ ಅನ್ನಿಸ್ತಾ?
2: ಖುಷಿ ಪ್ರಾಕ್ಟೀಸ್ ಇದ್ದಿತ್ತು,
1: ಎರಡು ತಿಂಗಳು ಪ್ರಾಕ್ಟೀಸ್ ಮಾಡಿ ಪಿಟಿಕಾ ಸ್ತ್ರೀ ವೇಷ ಹಾಕಿದ್ದು. ಹೆಂಗ ಅನಸ್, ಎಷ್ಟು ತನಕ ಕುಣಿಲಿಕ್ಕಿತ್ತು? ಅದು ಕುಣಿಲಿಕ್ಕೆ ಇತ್ತು. ಎಷ್ಟು ತನಕ ಇತ್ತು?
2: 10 ಮಿನಿಟ್ಸ್
1: ಅಷ್ಟೇ. ಅದನ್ ನಂತರ ಮತ್ತೆ ಯಾವ್ದಾದ್ರು ಸಂಭಾಷಣೆ ವೇಷ ಮಾಡಿದ್ರ ನೀವು? ಯಾವ್ದೆಲ್ಲ ಮಾಡಿದ್ರಿ?
2: ಮುನಿಪತ್ನಿ, ಪುರುಷ ವೇಷ
1: ಮಾಡಿದ್ರೆ ಅದ್ ಹೆಂಗ ಅನಿಸ್ತ ಅನುಭವ?
2: ಅದು ಪುರುಷ ವೇಷ ಖುಷಿ ಆಯ್ತು,
1: ಎಲ್ಲ ಖುಷಿ ಆಯ್ತು, ಪುರುಷ ವೇಷ ಮತ್ತು ಖುಷಿ ಆಯ್ತು. ಎಂತಕ್ಕೆ
2: ಪುರುಷ ವೇಷ ಕಿರೀಟ ಇದೆಲ್ಲ ಖುಷಿ ಆಯ್ತು.
1: ಯಾವ ವೇಷ ಅಂದ್ರೆ ಅದೊಂದು ವೇಷವೇ ಅಲ್ದಾ, ಮುನಿ ಪತ್ನಿ ಹಾಕಿದ್ರೆ ಸಿಂಪಲ್ ಆಗಿರುತ್ತೆ ಅಂತದ್ದು ಇಲ್ಲ ಅಲ್ಲಿ ಕಾಂಬಕ್ಕೆ. ಸ್ತ್ರೀ ವೇಷ ಪಿಟಿಕಾ ಸ್ತ್ರೀ ವೇಷ ಸಂಭಾಷಣೆ ಅಂತ ಇಪ್ಪುದಿಲ್ಲ, ಬಟ್ ಇದು ಹಾಕಿದಾಗ ಒಂದು ಗಜ ಗಾಂಭೀರ್ಯ, ಗಜ ಅಲ್ಲ ರಾಜ ಗಾಂಭೀರ್ಯ ಅಂದ್ರೆ ಅದೊಂದು ಕಾಂಬಕ್ಕೊಂದು ಚಂದ ಅಲ್ದಾ. ನಾವು ಆಟ ಅಂದ್ಕೊಳ್ಳೆ ಕಾಂಬದ ಹಾಂಗಿನ ಯಾಸನೆ ಜಾಸ್ತಿ. ಸೊ ನಿಮ್ಗೆ ಅದು ಖುಷಿ ಆಯ್ತು. ಈ ಡೈಲಾಗ್ ಹೇಳ್ದಿತ್ತಲ್ಲ ಅದೆಷ್ಟು ಕಷ್ಟ ಅನ್ಸುತ್ತೆ ಅಂದ್ರೆ ಬಾಯ್ಪಾಠ ಮಾಡ್ಕೊಂಡ ಅರ್ಥ ಮಾಡ್ಕೊಂಡ. ಈಗ ಯಕ್ಷಗಾನದ ಸಂಭಾಷಣೆಗಳು ನಾಟಕ ಸಂಭಾಷಣೆಗಳ ತರ ಅಲ್ಲ, ಇನ್ನೊಂದು

0: ನೀವು ಜಾಸ್ತಿ ಅದ್ರೊಳಗೆ ಹೊಯ್ಕತ್ತ ಅವ್ರಂದ್ ಹೇಳಿದಾಗ ಇನ್ನೊಂದು ಹೇಳುದು ಹೆಂಗಾಯ್ತಿತ್ತ ಆ ತರ ಅವ್ರು ಹೇಳಿದ ಡೈಲಾಗಿಗೆ ನಿಮ್ದು ಬರ್ತಾ ಇದ್ದಿತ್ತ ಅಥವಾ ಅಲ್ಲಿ ಕರೆಂಟ್ ಹೋಗ್ತಿದ್ದಿತ್ತ ಹೆಂಗಾತಿದ್ದಿತ್ತ
1: ಕಲಿಸೋರಿ ತುಂಬಾ ಕಷ್ಟ ಆತಿದಿತ್ತು ಅದು ಒಂದೊಂದ್ ವರ್ಡ್ಸ್ ಎಲ್ಲ ತುಂಬಾ ಕಷ್ಟ ಆತಿದಿತ್ತು ಕಲ್ತಾದ್ಮೇಲೆ ತುಂಬಾ ಈಸಿ
0: ಅದೇ ಈಸಿ ಹಂಗೆ ಹೇಳಿಬಿಡುದ ಈಗ ನಿಮ್ ಗುರುಗಳು ಹೇಳಿದ್ರು ನಾವು ಮಕ್ಕಳಿಗೆ ಬರೀ ಡೈಲಾಗ್ ಹಿಂಗ್ ನಿಂತ್ಕ ಹೇಳುದಲ್ಲ ಅದ್ರ ಒಟ್ಟಿಗೆ ಆ ನವರಸಗಳು ಬಪ್ಪದ ಅಂತಲ್ಲ ಅದೆಲ್ಲ ಬರ್ತೀತಾ ಹೇಳುವತ್ತಿಗೆ ಅದ್ರ ಈಸಿಯಾಗಿ ನಿಮ್ಗೆ ಬಪ್ಪಕ್ ಶುರುವಾಯ್ತು ಅಂದ್ರೆ ಯಾವ ಭಾವ ಯಾವ್ದಕ್ಕೆ ಬೇಕಂಬುದು ಗೊತ್ತಾತಿದ್ದ ಅಲ್ದಾ ಸರಿ ಓಕೆ ಸಾನ್ವಿ ಈಗ ಎಷ್ಟು ವರ್ಷದಿಂದ ನೀವಿದ್ರಿ ಇದ್ರಲ್ಲಿ ಸ್ವರ್ಣನೂಪುರದಲ್ಲಿ
2: ಇಪ್ಪತ್ತೊಂದರಿಂದ
0: ಸ್ಥಾಪನೆ ಆಪು ದಿನದಿಂದ ಸಾನ್ವಿ ಸಾನ್ವಿ ಶಗ ಎಷ್ಟು ದೊಡ್ಡ ಎಷ್ಟು ಚಿಕ್ಕ ಮಗು
2: ಒಳ್ಳೆ ಕ್ಲಾಸ್ ಅಥವಾ
0: ಆರನೇ ಕ್ಲಾಸ್ ಅಷ್ಟೊತ್ತಿಗೆ ಎಷ್ಟು ಮಕ್ಕಳಿದ್ರು 60 ಮಕ್ಕಳಿದ್ರಂದ್ರು ಅದರಲ್ಲಿ ಸಾನ್ವಿ ಕೂಡ ಒಬ್ರು ಹೆಂಗಿದೀತ ಅನುಭವ ಹೆಂಗಿತ್ತು ಎಷ್ಟು ತಿಂಗಳು ಕಲ್ತ್ರಿ ನೀವು ಹೆಜ್ಜೆ ಕಲ್ಲಕ್ಕೆ ಎಷ್ಟು ತಿಂಗಳು ತಕೊಂಡ್ರಿ
2: ಸ್ಟಾರ್ಟಿಂಗ್ ಕಷ್ಟ ಆತಿ ಇದು ಫುಲ್ ಕಡಿಕ್ಕೆ ಅವ್ರು ಹೇಳಿಕೊಡುವಾಗೆಲ್ಲ ಒಂದ್ ಲಾಸ್ಟ್ ಅಷ್ಟು ಕಲಿತು ಫುಲ್ ಈಸಿ ಆಯ್ತು ಅದು ಕಲುವಾಗ
0: ಓಕೆ ಮೊದ್ಲು ಯಕ್ಷಗಾನದ ಬಗ್ಗೆ ಆಸಕ್ತಿ ಇತ್ತ ಅಥವಾ ಅಪ್ಪ ಅಮ್ಮ ಇಲ್ಲ ಮಗ ಹೋಗಂದಳೆ ಹಾಕದ
2: ಅಮ್ಮ ಅಜ್ಜಿ ಎಲ್ಲ ಹಾಕದ್ಮೇಲೆ
0: ಹೋದ್ಮೇಲೆ ಎಂತ ಬಂದು ಅನ್ಸ್ತಾ ಬಂದ್ ಖುಷಿ ಆಯ್ತು ಅನ್ಸ್ತ
2: ಒಂದು ದಿವಸ ಒಂಚೂರು ಕಷ್ಟ ಆಯ್ತು ಸ್ಟಾರ್ಟಿಂಗ್ ದಿವಸ ಕಡೆ ಖುಷಿ ಆಯ್ತು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಕಡೆಗೆ ಒಂದು ವ್ಯಾಲ್ಯೂ ಇತ್ತಲ್ಲ ಅದ್ರಲ್ಲಿ ಸಹ ಖುಷಿ ಆಯ್ತು ಕಡೆ
0: ಹೆಂಗ್ ಯಾವ ಪ್ರಸಂಗ ಸ್ವಹಾಗ್ನಿ ನಂದನವೇ ಫಸ್ಟ್ ಅದು
2: ಫಸ್ಟ್ ಸುಧನ್ವಾರ್ಜುನ
0: ಓಕೆ ನಿಮ್ದು ಯಾವ ಪಾತ್ರ ಆಯ್ತು ಸುಧನ್ವ ನೀವೇ
2: ಮೂರ್ ಜನ ಇದ್ದಿತ್ತು ನಾವು
0: ಮೂರ್ ಜನ ಇದ್ದಿದ್ರೆ ಬೇರೆ ಯಕ್ಷಗಾನದಲ್ಲಿ ಎಲ್ಲಾದ್ರೂ ಆಟದಲ್ಲಿ ಸುಧನ್ವನ್ ಕಂಡಿದ್ರೆ ಅದಕ್ಕಿಂತ ಮುಂಚೆ
2: ಕಂಡಿಲ್ಲ ಅದಾದ್ಮೇಲೆ ಕಂಡಿದ್ದೆ
0: ನೀವು ಸುಧನ್ವ ಹಾಕಿದ್ಮೇಲೆ ನಿಮ್ಗೆ ಉಳಿದ ಸುಧನ್ವರು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರು ಅವ್ರು ಹ್ಯಾಂಗ್ ಮಾಡ್ತಾರ ಯಾವ್ದು ಲೈಕ್ ಆಯ್ತು ಅವ್ರದ್ ಲೈಕ್ ಆಯ್ತು ಅನಿಸ್ತಾ ನಿಮ್ದು
2: ಲೈಕ್ ಆಯ್ತು
0: ಅವ್ರದ್ದು ಲೈಕ್ ಆಯ್ತಾ ಯಾರು ಸುಧನ್ವನ್ ಕಂಡ್ರಿ
2: ಅವ್ರ ಹೆಸರು ಗೊತ್ತಿಲ್ಲ
0: ಸುರೇಶ್ ಕೋಟನ್ ಕಂಡ್ರೆ ಗೊತ್ತಿಲ್ಲ ಕಂಡಿರಿ ಸುಧನ್ವನ ಕಂಡಿರಿ ಓಕೆ ಈ ನನ್ಗೆ ಯಕ್ಷಗಾನ ಕಾಂಪತಿಗೆ ಅನ್ಸುದ ಹೆಜ್ಜೆ ಹ್ಯಾಂಗು ನೀವು ಕಲ್ತಿರ್ತೀರಿ ಹೆಜ್ಜೆ ಹಾಕ್ಬಹುದು ಆದ್ರೆ ಯಕ್ಷಗಾನ ವೇಷಗಳ ಸಂಭಾಷಣೆ ಬಂದಾಗ ಆ ಎದುರಿನ ವೇಷಕ್ಕೆ ಸರಿಯಾದ ಉತ್ತರ ಕೊಡ್ಕಲೆ ಇದೆಷ್ಟು ಕಷ್ಟ ಅನ್ಸ್ತು
2: ನಂಗದು ಸ್ಟಾರ್ಟಿಂಗ್ ಅಲ್ಲಿ ಬೈಹಾಟ್ ಮಾಡೋ ಕಷ್ಟ ಆತಿ ಸ್ಟಾರ್ಟಿಂಗ್ ಬೈಹಾಟೆ ಹೊಡೆದಿ ಇತ್ತಲ್ಲ ಅದ ಅರ್ಥ ಮಾಡ್ಕೊಂಡ್ ಕಷ್ಟ ಆತಿ ಆ ವರ್ಡ್ಸ್ ಎಲ್ಲ ಇವಾಗ ಸಲ ಕೇಂದ್ರ ಗುರುಗಳ ಹತ್ರ ಕೇಂದ್ರ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅದ ಅರ್ಥ ಆಗ್ತಿವ
0: ನೀವೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ದ ಕನ್ನಡ ಒಂಚೂ ಅರ್ಥ ಆಪುದು ಕಷ್ಟ ಅವೇ ಆತ ಅದ್ರಲ್ಲೂ ಆ ಸಂಭಾಷಣೆಗಳು ನಿಮ್ಮ ಎದಿ ಒಳಗೆ ಇಳಿಕ ಮನಸ್ಸಲ್ಲಿ ಬರ್ಕ್ ಕೆಲವೊಂದ್ ಪದಗಳು ಈಗ ಅದೆಲ್ಲ ಅರ್ಥ ಆತ ಈಗ ಎಷ್ಟೆಲ್ಲ ಕ್ಯಾರೆಕ್ಟರ್ಗಳು ಅಂದ್ರೆ ನೀವು ಮಾಡಿರೋ ಪ್ರಸಂಗದಲ್ಲಿ ಯಾವ್ದೆಲ್ಲ ಕ್ಯಾರೆಕ್ಟರ್ಗಳು ಈಗ ನಿಮ್ಗೆ ಗೊತ್ತಾಪಕ್ಕೆ ಶುರು ಆಯ್ತು ಯಕ್ಷಗಾನದಿಂದ ಸ್ವರ್ಣ ನೂಪುರದಿಂದ ನೀವ್ ಯಕ್ಷಗಾನ ಮಾಡಿರೋದ್ರಿಂದ ಯಾವ್ದೆಲ್ಲ ಕ್ಯಾರೆಕ್ಟರ್ಗಳು ಯಾವ್ದೇ ತಗೊಳ್ಳಿ ರಾಮ ಸೀತೆ ಯಾವ್ದೇ ಈಗ ಅವ್ರು ಹೇಳಿ ಸುಧನ್ವ ಅರ್ಜುನ ಅಲ್ದ ಇದಕ್ಕಿಂತ ಮುಂಚೆ ಸುಧನ್ವ ಯಾರು ಅರ್ಜುನ ಯಾರು ನಮ್ ತಮ್ಮ ಗೊತ್ತಿರ್ತಿರ್ಲಿಲ್ಲ ಅಲ್ದ ಸ್ವಹಾಗ್ನಿ ನಂದನ ತಗೋಬಹುದು ಯಾವ್ದೇ ಆದ್ರೂ ಯಾವ್ದೆಲ್ಲ ಗೊತ್ತಿಲ್ಲದ ವಿಷಯಗಳು ನಿಮ್ಗೆ ಗೊತ್ತಪ್ಪು ಕಾಯ್ತಿದ್ರಿಂದ
2: ಸುಮಾರೆಲ್ಲ ಗೊತ್ತಾಯ್ತಂದ್ರೆ ಹಳೆ ಕಾಲದ ಸ್ಟೋರಿ ಅದು ಕತೆ ಎಲ್ಲ ಪೌರಾಣಿಕ ಪ್ರಸಂಗದ ಬಗ್ಗೆ ಎಲ್ಲ ಗೊತ್ತಾಯ್ತು ಸುಮಾರೆಲ್ಲ
0: ಎಂತಲ್ಲ ಒಂಚೂರು ಹೇಳಿಕಮ್ಮ ನಾವು ಕೇಂಬಕ್ಕೆ ಆಸಕ್ತರಾಗಿದ್ದೇವೆ
2: ಸ್ವಹಾಗ್ನಿ ನಂದನದಲ್ಲಿ ಹೆಂಗೆ ಅವ್ರದ ವೇಷ ಹೆಂಗೆಂಗ್ ಬಂತು ಒಂದೊಂದ್ ಪಾತ್ರ ಸುಧನ್ವಾರ್ಜುನ ಮಧ್ಯೆ ಯುದ್ಧ ಅದ್ ಹೆಂಗೆ ಎಂತಕ್ಕೆ ಸುದರ್ಶನ ವಿಜಯದಲ್ಲಿ ಕೃಷ್ಣದ ವಿಷ್ಣು ಲಕ್ಷ್ಮಿ ಅವ್ರದಲ್ಲ ಮತ್ತೆ ಕಂಸ ಮತ್ತೆ ಕೃಷ್ಣದ ಹೆಂಗೆ ಫೈಟ್ ಅದ್ ಬಲರಾಮ ಅವ್ರದಲ್ಲ ಸುಮಾರಲ್ಲ ಹಂಗೆ ಗೊತ್ತಾಯ್ತು
0: ಇಲ್ಲಿ ಗೊತ್ತಾತಿರ್ಲ
2: ಇಲ್ಲ
0: ಇದೇ ಯಕ್ಷಗಾನದ ತಾಕತ್ತು ಯಾಕೆಂದ್ರೆ ಈಗ ನಮ್ಮಲ್ಲಿ ಯಾರು ರಾಮಾಯಣ ಮಹಾಭಾರತನ ಓದೋರಿಲ್ಲ ಪುರಾಣಗಳನ್ನ ಓದೋರಿಲ್ಲ ಯಾವ್ದನ್ನು ಓದುದಿಲ್ಲ ನನ್ನನ್ನು ಸೇರಿಸಿ ಆಯ್ತಾ ಆದ್ರೆ ನಾವೇ ಆಟ ಕಂಬತಿ ಎಂತಂದ್ರೆ ಅದೆಷ್ಟೋ ನಮ್ಗೆ ಗೊತ್ತಿಲ್ದಿದ್ದ ಅಲ್ಲಿ ಕಾಂಬತಿ ಗೊತ್ತಾದ ಇದನ್ನ ಯಾವ ಪಿಕ್ಚರ್ಗೂ ತೋರಿಸುದಿಲ್ಲ ಯಾವ ಸೀರಿಯಲ್ ಅಂಗೂ ತೋರಿಸುದಿಲ್ಲ ಯಾವ ವೆಬ್ ಸೀರೀಸ್ ಅಲ್ಲೂ ಬರ್ತಿಲ್ಲ ಇಂಥದನ್ನ ಕಾಣ್ಕ ನಾವ್ ಯಕ್ಷಗಾನವೇ ಕಾಣ್ಕ ನೀವೇ ಆ ಯಕ್ಷಗಾನ ಪಾತ್ರಧಾರಿಗಳಾದಾಗ ಅದೆಷ್ಟೋ ವಿಷಯಗಳ ನಿಮ್ಗೆ ಗೊತ್ತಾದ ಅದರೊಟ್ಟಿಗೆ ಮೌಲ್ಯಗಳು ಕೂಡ ಯಾವ್ದು ಸರಿ ಇದು
2: ಗೊತ್ತಾಯ್ತು
0: ಎಂತ ಕಲ್ತ್ರಿ ನೀವು
2: ಅದು ಪೇಶನ್ಸ್ ಬೇಕಲ್ಲಿ ಮತ್ತೆ ನಾವ್ ಯಾವತ್ತು ಎಲ್ಲ ಗೊತ್ತಂತ ಹೇಳಿ ಇದ್ ಮಾಡೋಕಿಲ್ಲ
0: ಅಹಂಕಾರ
2: ಅಹಂಕಾರ ಇಲ್ಲ ಮತ್ತೆ ನಾವೆಲ್ಲ ಕಲಿತಾ ಇತ್ತು ಯಕ್ಷಗಾನ ಹಂಗೆ
0: ಆಯ್ತು ಇಷ್ಟು ಕಲ್ತದ್ದ ನಿಮ್ಮ ಓದಿಗೆ ಎಷ್ಟು ಸಹಕಾರಿ ಆಯ್ತು
2: ಅಂದ್ರೆ
0: ಈಗ ಹೇಳ್ತಾರೆ ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ಹಾಪಕಾಗ ಅಂತೇಳಿ ಹೇಳ್ತಾರೆ ಅಯ್ಯೋ ನನ್ ಮಗು ಅಂತ ಈಗ ನೈನ್ತ್ ಟೆಂತ್ ನಿಮ್ಗೆ
2: ಫಸ್ಟ್ ಪಿ ಯು
0: ಓಕೆ ಟೆಂತ್ ಮುಗಿಸಿ ಹೋದ್ರು ಈಗ ಓದಕ್ ಮಗು ಓದಕ್ ಬೇರೆ ಅಂತ ಹಾಪಕಾಗ ಟೆಂತ್ ಅಂದ್ರಂತೂ ಪಿ ಯು ಅಂದ್ರಂತೂ ಆಚೆಚಿ ಕಾಂಬಕಾಗ ಅಂತ ಹೇಳ್ತಾರೆ ಆದ್ರೆ ನಾನೇನ್ ನಂಬ್ತೀನಿ ಅಂದ್ರೆ ಯಾವ ಮಗು ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಇರುತ್ತೋ ಒಳ್ಳೆ ರೀತಿಯಲ್ಲಿ
2: ಸ್ವಲ್ಪ ಓಪನ್ ಮೈಂಡ್ ಇರುತ್ತೆ ಅಲ್ಲಿ ಒಂದ್ ಸ್ವಲ್ಪ
0: ಮತ್ತೇನಿರುತ್ತೆ
2: ಫ್ರೀ ಆಯ್ತು ನಮ್ಮ ಮೈಂಡ್ ಮತ್ತೆ ಪದೇ ಪದೇ ಓದಿದ್ರೆ ನಮ್ಗೆ ಅದೇ ಸ್ಟ್ರೆಸ್ ಇರತ್ ಫುಲ್ ಓದ್ಕ ಅಂತ ಇದೇ ಒಂಚೂರು ಫ್ರೆಂಡ್ಸ್ ಒಟ್ಟಿಗೆಲ್ಲ ಒಟ್ಟಿಗೆ ಆಯ್ಯೋ ಒಂಚೂರು ಮೈಂಡ್ ಎಲ್ಲ ಫ್ರೀ ಆಯ್ಯೋ ನಮ್ಗದ್ ಹೆಲ್ಪ್ ಆಯ್ತು,
0: ಹೆಲ್ಪ್ ಆಯ್ತು. ಆಮೇಲೆ ಫೋಕಸ್ ಜಾಸ್ತಿ ಆಯ್ತು,
2: ಫೋಕಸ್ ಜಾಸ್ತಿ,
0: ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ಮೊದ್ಲಾರ ಹತ್ತು ಸಲ ಓದ್ಕಿರತ್ನಿ ಪಾಠನ, ಈಗ ಎರಡ್ ಸಲ ಓದೋತಿ ಮಂಡೆಗೆ ಹತ್ತಿ ಕೂಕ ಅಂತ. ಹೌದಲ್ಲ, ಇದೆಲ್ಲ ಆಗ್ತಲ್ಲ. ಸೊ ಹಂಗಾಗಿ ಈ ಸ್ವರ್ಣ ನೂಪುರ ನಿಮ್ಗೆ ಓದಕ್ಕೂ ಹೆಲ್ಪ್ ಮಾಡಿ, ಹೆಲ್ಪ್ ಮಾಡಿತ್ತ. ಸೊ ಅಜ್ಜಿಗೂ ಅಮ್ಮಂಗೆಲ್ಲ ಥ್ಯಾಂಕ್ಸ್,
2: ಎಲ್ಲರಿಗೂ ಥ್ಯಾಂಕ್ಸ್
0: ಅಲ್ದ. ನಿಮ್ಮ ಗುರುಗಳಿಗೂ ಎಷ್ಟು ಎಷ್ಟು ಅಂಕ?
2: 5.84.
0: ಅಡ್ಡಿಲ್ಲ ಮಾಡತ್ತೆ, ವೆರಿ ಗುಡ್. ನಮ್ ಕಡೆಯಿಂದ ಜೋರ ಚಪ್ಪಾಳೆ ಕೇಳ್ತಿಲ್ಲ, ಇಲ್ಲಿ ಹೊಡುಗಾದಿಲ್ಲ, ನಮ್ಮ ಮೈಕ್ ಇಟ್ಕೊಂಡಿತ್ತಲ್ಲ ಕೈಯಲ್ಲಿ. ಹಂಗಾಗಿ ಬಟ್ ಇದು ನಮ್ಮ ಯಕ್ಷಗಾನ ಅಥವಾ ನಾಟಕ, ಇಂಥ ಯಾವುದೇ ಲಲಿತ ಕಲೆಗಳನ್ನ ಕಲಿಯೋದ್ರಿಂದ ಅಪ್ ಅಡ್ವಾಂಟೇಜ್. ಓಕೆ, ಮುಂದೆ ಮೈಕ್ ಕೊಡಿ ನಮ್ಮ ಋತ್ವಿಕ್ ಅವರಿಗೆ. ಋತ್ವಿಕ್ ನಮಸ್ಕಾರ.
3: ನಮಸ್ಕಾರ.
0: ನಂಗೆ ಎಂತ ಪ್ರಶ್ನೆ ಕೇಂದ್ರ ಅಂತ ಆಗಿಂದ ಟೆನ್ಷನ್ ಮಾಡ್ಕಂತಿದ್ರ. ಸೊ ಎಷ್ಟನೇ ಕ್ಲಾಸ್?
3: ನಾವೀಗ 10th.
0: ಈಗ 10th? ವೆರಿ ಗುಡ್. ಈ 10th ಅಲ್ಲಿರೋ ಋತ್ವಿಕ್ ಗೆ ಸ್ವರ್ಣ ನೂಪುರ ಎಷ್ಟು ವರ್ಷದಿಂದ ನಿಮ್ಮ ಜೊತೆ ಇದೆ, ನೀವ್ ಅದ್ರ ಜೊತೆ?
3: ಈಗ ಆಲ್ಮೋಸ್ಟ್ 1 ಇಯರ್ ಆತ ಬಂತು.
0: 1 ವರ್ಷ. ಸ್ವರ್ಣ ನೂಪುರಕ್ಕೆ ಎಂತ ಸೇರದ್ದ
3: ಅಂದ್ರೆ, ಈಗ ನಾವು ಕಲಾವಿದ ಅಂತ ಹೇಳ್ಬೋದು. ಅಂದ್ರೆ ಅಪ್ಪ ಕಾಂತೆ ಇರ್ತಾರೆ, ಅದ್ನೇ ಅವರಿಗೆ ಅದು ತುಂಬಾ ಇಷ್ಟವಾಗಿದ್ದು.
0: ಅಪ್ಪ ಎಂತ ಕಾಂಬದ
3: ಅಂದ್ರೆ ಯಕ್ಷಗಾನವೇ ಅವ್ರು ಕಾಂತೆ ಇರ್ತಾರ.
0: ಅಪ್ಪ ಏಗಳಿಗೆ ಯಕ್ಷಗಾನವೇ ಕಾಮ್, ಆಟವೇ ಕಾಮ್.
3: ಅವರೆಲ್ಲ ಇದ್ದು ನನ್ನ ಮತ್ತೆ ಅವರು ನಾನು ಹೊರತು
0: ಆಟಕ್ಕೆ. ಎಲ್ಲ ಆಟಾರು ನೀವಿಬ್ರಿದ್ರಿ. ಅಪ್ಪನ ಹೆಸರೆಂತ?
3: ರಾಮ್ಬಿಲವ್.
0: ಓಕೆ, ನೀವಿಬ್ರು ಎಲ್ಲ ಆಟಾರು, ಎಲ್ಲೆಲ್ಲ ಆಟಕ್ಕೆ ಹೋಯ್ರಿ ಕಮ್ಮ, ಅದನ್ನ ಹೇಳಿ.
3: ನಮ್ಮ ಮನೆ ಹತ್ತು ಇದ್ದಲ್ಲ, ಹತ್ತು ಅಂದ್ರೆ ದೂರ ಇದ್ದಲ್ಲ ಆಗಲ್ಲ.
0: ಅಂದ್ರೆ ನಿಮ್ ಕೆಮಿಗೆ ಎಲ್ಲಿ ಚಂಡಿ ಶಬ್ದಕ್ಕೆ ಅಂತೂ ಅಲ್ಲಿ. ಯಾವ್ಯಾವ ಮೇಳದ್ದೆಲ್ಲ ಕಂಡಿರಿ?
3: ಈಗ ದೇವಿ ಅಂದ್ರೆ ಮೈಸೂರದ ದೇವಿ ಮಹಾತ್ಮೆ, ಅಮೃತೇಶ್ವರಿದು ಸುಮಾರು ಮೇಳ ಎಲ್ಲ ಕಂಡಿತ್ತು. ಲಕ್ಕೈಲ
0: ಅಪ್ಪಯ್ಯ ವೇಷ ಹಾಕ್ತಿದ್ರ ಮೊದ್ಲು? ಇಲ್ಲ, ಅಪ್ಪಯ್ಯ ಕಾಂಬುದಿಷ್ಟ
3: ಕಲಾವಿದ.
0: ಅಪ್ಪಯ್ಯನೇ ನಿಮ್ಮನ್ನ ಇಲ್ಲಿ ಸೇರ್ಸದ?
3: ಇಲ್ಲ, ನಾನು ಇವನ್ ಜೊತೆ ಆಡ್ತಿದ್ದೆ ಮೊದ್ಲು.
0: ಇವ ಅಂದ್ರೆ ಅಗತ್ಯನ್ ಜೊತೆ?
3: ಅವ್ರು ಅವನು ಸೇರ್ತಿದ್ನ. ಒಂದ್ ದಿವಸ ನಂಗೂ ಒಂದ್ ಆಸಕ್ತಿ ಜಾಸ್ತಿ ಆದ್ರಿಂದ ಇವನ ಹತ್ರ ಕೇಳ್ದೆ, ಸರ್ ಹತ್ರನು ಕೇಳ್ದೆ, ಅಡ್ಡಿಲ್ಲ ಬಾ ಅಂದ್ರು. ನಾನೀಗ ಅದಲ್ಲೇ ಇದ್ದೆ.
0: ಬಂದು ಎಂತೆಲ್ಲ ಕಲ್ತ್ರಿ ಸ್ವರ್ಣನೂಪುರದಲ್ಲಿ? ಏನೆಲ್ಲ ಕಲ್ತಿದ್ದೀರಿ ಇಲ್ಲಿವರೆಗೆ?
3: ಸುಮಾರು ಅಂದ್ರೆ ಸುಮಾರು ಕಲ್ತಿದ್ದೆ.
0: ಎಂತಲ್ಲ ಸುಮಾರು ಅಂದ್ರೆ, ನಮ್ ತೋರುದಿಲ್ಲ ಹೇಳ್ಕಲೆ. ಹೆಜ್ಜೆ ಬರುತ್ತೆ,
3: ಹೆಜ್ಜೆ ತಾಳ. ಈಗ ಇನ್ನು ಕಲಿತಿದ್ದೆ ಹೆಜ್ಜೆ ಇದ್ದಲ್ಲ, ಇನ್ನು ಮತ್ ಸುಮಾರು ಕಲಿಬೇಕಾಗಿದೆ.
0: ವೇಷ ಹಾಕೋಕೆ ಅವಕಾಶ ಸಿಕ್ತಾ?
3: ಸುಮಾರು ಸಿಕ್ಕಿದೆ.
0: ಎಂತಲ್ಲ ವೇಷ?
3: ಒಂದು ಹಾಸ್ಯ, ಮೂರು ಹಾಸ್ಯ ಸಿಕ್ಕಿತ್ತು.
0: ಹಾಸ್ಯ ಒಳ್ಳೆ ಹೊಡ್ಸ್ರೆ ಅಂತ ಅನ್ಸುತ್ತೆ ಈಗ ನಂಗೆ.
3: ಹಾಸ್ಯ
0: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮತ್ತೆ
3: ಇಲ್ಲ ಅದಲ್ಲ, ಅಂದ್ರೆ ಕಿರಪಡೆದಲ್ಲ ಇತ್ತು.
0: ಕಿರಪಡೆ? ಮತ್ತೆ ನಿಮ್ಮನ್ ಹಾಸಿಗಾರ ಮಾಡದೆಂತಕ್ಕೆ? ಹಾಸಿಗಾರ ಮಾಡದೆಂತ
3: ಅಂದ್ರೆ ನಾವು ಮಾತಾಡುವ ಶೈಲಿ ಹಂಗಿರಿ ತಮ್ರ.
0: ಅದಕ್ಕೆ ಕುಂದಾಪುರ ಕನ್ನಡದಂಗೆ ಮಾತಾಡುದ? ಅಲ್ಲಿ
3: ನಾವ್ ಇಲ್ಲೇ ಇದ್ದದ್ದು.
0: ಅಲ್ಲ, ಹಾಸಿಗಾರ ಆದಾಗ ಕುಂದಾಪುರ ಕನ್ನಡದಲ್ಲಿ ಮಾತಾಡುದ?
3: ಅಡ್ಡಿಲ್ಲ, ಕುಂದಾಪುರ ಕನ್ನಡನು ಹೌದು. ಇಲ್ಲ
0: ಅಲ್ಲ, ಯಾವ್ದು ಲೈಕ್ ಆಗ್ತದೆ ನಿಮ್ಗೆ, ಯಾವ್ದು ಕಂಫರ್ಟೇಬಲ್? ಹಾಸಿಗಾರ ಆದ್ರೆ ಯಾವ ಭಾಷೆಲಿ ಮಾತಾಡೋದು ಕಂಫರ್ಟೇಬಲ್ ಆಗ್ತ?
3: ಅಲ್ಲ ಅಂದ್ರೆ ಅವ್ರು ಯಾವ ತರ ಹೇಳ್ಬೋದು ನಮ್ ಇಷ್ಟ.
0: ಗುರುಗಳು ಹ್ಯಾಂಗ ಹೇಳ್ತಾರ ಹಂಗೆ. ಅಲ್ಲ, ಗುರುಗಳು ಹ್ಯಾಂಗ? ಅಡ್ಡಿಲ್ಲ,
3: ಗುರುಗಳ ಅಡ್ಡಿಲ್ಲ.
0: ಯಾವ ತರ?
3: ಒಳ್ಳೆ ಹೇಳಿಕೊಡ್ತು, ನಾವು ಅವ್ರು ಹೇಳ್ದಂಗ ನಾವು ಕಲ್ತ್ಕಂತು. ಅವ್ರ ಅಂದ್ರೆ ದೋಸ ದಾರಿನ ನಾವು ಕಣ್ಕಂಡು ನಡೀತೀವಿ.
0: ಓ, ಒಳ್ಳೆ ಶಿಷ್ಯ. ಅಲ್ಲ, ಈಗ ಬೇರೆ ಬೇರೆ ಆಟ ಕಾಂಬತಿಗೆ ನಿಮ್ ಬೇರೆ ಬೇರೆ ಮೇಳದೆಲ್ಲ ಕಾಣ್ತಾರೆ, ನೀವು ಮತ್ತೆ ನಿಮ್ಮ ಅಪ್ಪ ಹೋಯಿ ಅಷ್ಟೊತ್ತಿಗೆ ನಂಗೂ ಹಂಗೆ ಕುಣಿ ಕಂಬಗತ್ತ?
3: ಮೊದ್ಲು ನಾನು ಅವ್ರ ಕುಣದ ಹ್ಯಾಂಗ ಕುಣಿತು ಅವ್ರ ಅಂದ್ರೆ ಈಗ ಕ್ಯೂರಿಯಾಸಿಟಿ ಅಂತ ಇತ್ತಲ್ಲ ಆತರ, ನೆಕ್ಸ್ಟ್ ಎಂತ ಆತೋ ಅದು ನೆಕ್ಸ್ಟ್ ಎಂತ ಆತಂತ ಕ್ಯೂರಿಯಾಸಿಟಿ ಇರತ್ತ. ಹಂಗಾಗಿ ಅವ್ರ ಇಡೀ ಮೇಳ ಅಂದ್ರೆ ಇಡೀ ಇದನ್ನ ಫುಲ್ ಕಣ್ಕಂಡ್ ಬಪ್ಪು
0: ಪೂರ ಆಟ. ನಿದ್ರಿ ಮಾಡುದೇ ಇಲ್ಲ, ನೆಕ್ಸ್ಟ್ ಡೇ ನಿದ್ರಿ. ಶಾಲಿಗೆ ಕಳಿ ಹಾಕು?
3: ಇಲ್ಲ ಇಲ್ಲ ಇಲ್ಲ. ಅಂದ್ರೆ ಈಗ ನಂಗ್ ಒಂದ್ ಸ್ವಲ್ಪ ನಿದ್ರಿ ಬಂದಂಗ ಫಸ್ಟ್ ಫಸ್ಟ್ ನಿದ್ರಿ ಬತ್ತಿತ್ತು, ಮನೆ ಹೊತ್ತಿತ್ತು. ಈಗ ಹಂಗಂತ ಇಲ್ಲ, ಅಭ್ಯಾಸ ಆಯ್ತಾ, ಫುಲ್ ನಿದ್ರಿ ಬಿಡು.
0: ಈಗ ನಿಮ್ದೇ ಆಟ ಅಪತಿಗೆ ಬೇರೊಂದ್ ನಿದ್ರಿ ಬಿಟ್ಕಾಂತ್ರ? ನಿಮ್ಮ ಆಟ ಅಪತಿಗೆ ಬೇರೆ ನಿದ್ರೆ ಬಿಟ್ಕಾಂತ್ರ? ಈಗ ಹಾಸಿಗಾರ ಬಿಟ್ಟು ಕೆಲವೊಂದು ವೇಷಗಳನ್ನ ಹಾಕಿದ್ರೆ ಅದ್ರಲ್ಲಿ ಕೊಣದ್ ಮಾತ್ರ ಇದ್ದಿತ್ತ ಇಲ್ಲ ಡೈಲಾಗು?
3: ಡೈಲಾಗ್ ಇತ್ತು, ಎರಡು ಇತ್ತು.
0: ಈಗ ಯಾವ್ದು ಇಷ್ಟ ಆಗ್ತ? ಕೊಣದ್ ಇಷ್ಟ ಆಗ್ತ, ಡೈಲಾಗ್ ಜಾಸ್ತಿ ಇದ್ರೆ ಇಷ್ಟ ಆಗ್ತ?
3: ಅದೇಡು ಇಷ್ಟ ಆಗ್ತ,
0: ಎರಡು ಇಷ್ಟ. ಈ ಡೈಲಾಗ್ ಕಲಿಯೋದಲ್ಲ ಏನ್ ಕಷ್ಟ ಅನ್ಸುದಿಲ್ಲ?
3: ಇಲ್ಲ
0: ಇಲ್ಲ. ಅದಕ್ಕೋಸ್ಕರ ಒಂಚೂರು ಪುರಾಣದ ಕತೆಗೀತೆ ಎಲ್ಲ ಓದುದಿತ್ತ ಕೆಂಬುದಿತ್ತ? ಹಂಗಲ್ಲ ಇಲ್ಲ, ಅಲ್ಲಿ ಗುರುಗಳ ಎಂತ ಸ್ಕ್ರಿಪ್ಟ್ ಕೊಡ್ತ್ರ ಅದನ್ನ ಕರೆಕ್ಟ್ ಕಲುವುದು, ಅಲ್ಲಿ ಹೋಯ್ ಅದನ್ನ ಹೇಳು. ಅಲ್ದ
3: ಅಂದ್ರೆ ಅದು ಮನ್ಸಿಂದ ವರ್ಕ್, ಇಲ್ಲಾಂದ್ರೆ ಆತಿಲ್ಲ.
0: ಕರೆಕ್ಟ್, ಡೈಲಾಗ್ ಬಾಯಿಂದ ಒಪ್ಪುದಲ್ಲ, ಮನ್ಸಿಂದ ವರ್ಕ್. ಗುರುಗಳು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ.
3: ಇಲ್ಲ
0: ನೀವೇ ತಕೊಂಡದ? ಆಚಿರರು ಯಾರಾದ್ರೂ ತಪ್ಸಿಲ್ಲ ಡೈಲಾಗ?
3: ಇಲ್ಲ, ತಪ್ಸುಕಾತಿಲ್ಲ.
0: ಅಲ್ಲ, ಅವರೆಲ್ಲಾರು ಯಾವ್ದೊಂದ್ ಡೈಲಾಗ್ ಹಿಂಗ್ ವರ್ಕಪ್ಪ ಇದ್ರ ನಂತರ ಅದು, ಅದ್ರ ನಂತರ ಇದ, ಒಂದ್ ಡೈಲಾಗ್ ಮಿಸ್ ಮಾಡ್ರಿ ಆಗ
3: ಕಂಟಿನ್ಯೂ ಮಾಡ್ತೇವೆ. ಅಂದ್ರೆ ಅದನ್ನ ಬಿಟ್ಟೆ ಅಂದ ಇಪ್ಕಾಗ ಪೂರ್ತಿ ಕಂಟಿನ್ಯೂ ಮಾಡ್ತೇವೆ ಹೋಯ್ಕ.
0: ಓಹೋ,
3: ಅದನ್ನ ಬಿಟ್ಟಂತ ಅಲ್ಲಿಂದ ಸ್ಟಾಪ್ ಮಾಡೋಕಿಲ್ಲ, ಕಂಟಿನ್ಯೂ ಹಾಕ್ತೇವೆ.
0: ಓಕೆ, ಋತ್ವಿಕಿಗೆ ಸ್ತ್ರೀ ವೇಷ ಕೊಟ್ರೆ ಹಾಕ್ತೀರಾ?
3: ಇಲ್ಲ, ಇನ್ನು ಮಾಡ್ಲಿಲ್ಲ.
0: ಸಿಕ್ರೆ ಗುರುಗಳು ಹೇಳ್ರೆ
3: ಮಾಡ್ಬೇಕು,
0: ನೋ ಪ್ರಾಬ್ಲಮ್, ರೆಡಿ ಇದ್ದೀರಿ. ನಿಮ್ಗೆ ಆಟ ಕಂಬತಿಗೆ ಯಾವ ವೇಷ ತುಂಬಾ ಇಷ್ಟ ಆಗ್ತದೆ?
3: ಅಂದ್ರೆ ಈಗ ದೇವಿ ಮೈಸೂರ ಅಂದ್ರೆ ರಾಜ ಎಲ್ಲ ಇರತ್ತಲ್ಲ,
0: ದೊಡ್ಡ ಜೀವದ,
3: ಆದ್ರೆ ನಮ್ಗೆ ಅದಿಲ್ಲ ಅಷ್ಟೇ.
0: ಗುಡ್ ಗುಡ್ ರತ್ವಿಕ್, ಲೈಕ್ ಮಾತಾಡ್ತೀವಿ, ವೆರಿ ಗುಡ್. ಈಗ ನಾವು ಅಗಸ್ತ್ಯ ಹತ್ರ ಕೇಂಬಾ. ಅಗಸ್ತ್ಯ ಅಪ್ಪಯ್ಯ ನಮಸ್ಕಾರ, ಆಟ ಅಂದ್ರೆ ತುಂಬಾ ಇಷ್ಟ ಅಂಬರ್ ನಿಮ್ಗೆ, ಅದಕ್ಕೋಸ್ಕರ ಅಪ್ಪಯ್ಯ ನಾನು ಹ್ಯಾಂಗೂ ನನ್ ಮಗ ಕಲಿಕಂತಲಿ ಹೇಳಿಯೇ ಸುವರ್ಣ ನೂಪುರ ಶುರು ಮಾಡದಂಬ್ರ ಅಡ್ಡಿಲ್ಲ ಮಾರ ಕಣಿ. ಅಪ್ಪಯ್ಯ ಒಂದ್ ಸಂಘವನ್ನೇ ಕಟ್ಬಿಟ್ರು ಮಕ್ಳಿಗೋಸ್ಕರ. ಸೊ ನಿಮ್ದು ಕೂಡ ಎಂತ 2021 ಅಂದ್ರೆ ಈಗ ಎಷ್ಟು ವರ್ಷ ಆಯ್ತಾ?
3: 4 ವರ್ಷ.
0: ಈಗ ಎಷ್ಟೇ ಕ್ಲಾಸ್?
3: 6th.
0: ಈಗ ಅಂದ್ರ 2ನೇ ಕ್ಲಾಸ್ಗೆ 20ಗೆ ಶುರು ಮಾಡ್ದ? ಹೌದಾ? ಸೊ 2ನೇ ಕ್ಲಾಸ್ಗೆ 20ಗೆ ಹೆಜ್ಜೆ ಹಾಕುದೆಲ್ಲ ಕಷ್ಟ ಆಗ್ತಿಲ್ಲ ಸಣ್ಣ ಮಗಿಗೆ?
3: ಫಸ್ಟ್ ಕಷ್ಟ ಆಗ್ತಿತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಈಸಿ ಆಗ್ತಾವಂತ.
0: ಆ ಕಡೆಗೆ ಅಪ್ಪ ಎಂತ ಶುರು ಮಾಡ್ರ ಮಗ ಆಯ್ತಾ ಅಥವಾ ಖುಷಿ ಆಯ್ತಾ?
3: ಖುಷಿ ಆಯ್ತು.
0: ಯಾಕೆ ಆಟ ಅಷ್ಟೊಂದು ಆಸಕ್ತಿ ಅನಿಸ್ತು?
3: ಅಂದ್ರೆ ಪಪ್ಪ ಮಾಡ್ತಿದ್ರ, ಆಮೇಲೆ ಅವ್ರ ಪಪ್ಪ ಮಾಡ್ತಿದ್ರ, ಅವ್ರ ಪಪ್ಪನು ಮಾಡ್ತಿದ್ರ, ಹಾಗಾಗಿ ನಂಗೂ ಇಂಟ್ರೆಸ್ಟ್ ಬಂತು.
0: ರಕ್ತದಲ್ಲೇ ಬಂದಿತ್ತು ಅಲ್ಲ. ಎಂತೆಲ್ಲ ವೇಷ ಹಾಕಿದ್ರಿ ಇಲ್ಲಿ ತನಕ?
3: ಸುಮಾರು ಹಾಕಿದೆ.
0: ಸುಮಾರು ಅಂದ್ರೆ ಎಷ್ಟಪ್ಪ?
3: ಒಂದು 10, 9, 8.
0: ಯಾವ್ದೆಲ್ಲ ವೇಷ ನೆನ್ಪಿದ್ದು ನಿಮ್ಗೆ ಇಷ್ಟ ಆದದ್ದ? ಇದು ನಂಗೆ ಇನ್ನೊಂದ್ಸಲ ಸಿಕ್ಕ್ರೆ ಒಳ್ಳೇದಂತ ಹೇಳುದ.
3: ಸ್ಕಂದ, ವೃಷಸೇನ, ಸುದರ್ಶನ, ಕೃಷ್ಣ, ಸುಮಾರು ಹಾಕಿದೆ.
0: ಕೃಷ್ಣ ಲೈಕ್ ಅತ್ತ? ಯಾವ್ದು ಕೃಷ್ಣ ಸಿಕ್ಕ್ರೆ ಒಳ್ಳೆ ಅಥವಾ ಸುದರ್ಶನ ಸಿಕ್ಕ್ರೆ ಒಳ್ಳೆ?
3: ಯಾವ ಸಿಕ್ಕ್ರು ಒಳ್ಳೆ?
0: ಯಾವ್ದಾರು ಅಡ್ಡಿಲ್ಲ. ಹಸಿಗಾರ ಅಡ್ಡಿಲ್ಲ, ಸ್ತ್ರೀವೇಷ
3: ಅಡ್ಡಿಲ್ಲ,
0: ಎಂತ ಕೊಟ್ರು ಸರಿ ಸೈ,
3: ಎಂತ ಕೊಟ್ರು ಮಾಡ್ಬೇಕು. ನಾವು
0: ಮಾಡ್ಬೇಕು. ಅದೇ ನೀವು ಸಣ್ಣ ಮಕ್ಕಳಲ್ಲ, ಸಣ್ಣವರಲ್ಲ, ಪುಟ್ಟ ಪುಟ್ಟ ಬಾಲರಲ್ಲ, ಅದಕ್ಕೆ ನಿಮ್ಗೆ ನನ್ಗೆ ಯಾವಾಗ್ಲೂ ಅನ್ಸೋದು ಈಗ ದೊಡ್ಡವರಿಗಾದ್ರೂ ಹೆಂಗೊಂದು ಸಂಭಾಷಣೆ ಎಲ್ಲ ಮ್ಯಾನೇಜ್ ಮಾಡ್ಕೊ ಹೋತ್ರ ನಿಮ್ಗಲ್ಲ ಆಚೆಗಾತಿಲ್ಲ ಬಾಯಿ ಹೋಯ್ಡುದು ನೆನಪು ಅಪ್ಪದ
3: ನೆನಪು ಹೋಗುತ್ತೆ ಆದ್ರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ
0: ನೆನಪು ಅವ್ರ ನೀವು ಕಂಟಿನ್ಯೂ ಮಾಡ್ಕೊ ಹೋತ್ರೆ. ಓಕೆ. ಗುರುಗಳು ತುಂಬಾ ಸ್ಟ್ರಿಕ್ಟ್ ಇದ್ದಾರಾ ನಿಮ್ ಜೊತೆಗೆ? ತುಂಬಾ ಸ್ಟ್ರಿಕ್ಟ್ ಇದ್ದಾರಾ ಕಲಿಯೋತ್ತಿಗೆ ಅಲ್ಲ? ಕಲ್ತಾದ್ಮೇಲೆ
3: ಕಲ್ತ ಹಂಗಿಲ್ಲ, ಕಲಿಬೇಕು, ಇವ್ರು ಕಲಿಬೇಕು ಹಂಗೆ
0: ಹಂಗೆ. ಈಗ ಒಂದು ಪ್ರಸಂಗ ಮಾಡೋಕಿರತ್ತೆ, ಮಾಡೋಕ್ ಆಪತ್ತಿಗೆ, ಶುರು ಆಪತ್ತಿಗೆ, ಪ್ರಥಮ ಪ್ರದರ್ಶನ ಆಪತ್ತಿಗೆ ತುಂಬಾ ಟೆನ್ಷನ್ ಆತ ಅಥವಾ ತುಂಬಾ ಎಕ್ಸೈಟ್ಮೆಂಟ್ ಆತ?
3: ಅಂದ್ರೆ ಹೆಂಗಾಗತ್ತೋ ಹಂಗಿರತ್.
0: ನಿಮ್ಗೂ ಹಂಗಲ್ಲ ಯತಿ ಅತ್ತ? ಓ ಹೆಂಗಾಗುತ್ತೋ ಅಂತಲ್ಲ ಅನ್ಸುತ್ತೆ. ಕಡೆಗೆ ಎಲ್ಲ ಆದ್ಮೇಲೆ ಹೆಂಗ ಅನ್ಸುತ್ತೆ? ಎಲ್ಲ ಆದ್ಮೇಲೆ
3: ಹೆಂಗ್ ಮಾಡ್ದೆ ಅನ್ಕಂಡ.
0: ಸ್ವಾಗ್ನಿ ನಂದನದಲ್ಲಿ ಎಂತ ಪಾತ್ರ ಇದ್ದಿತ್ತು?
3: ಸ್ಕಂದ.
0: ಸ್ಕಂದ. ಈಗ 9 ಪ್ರದರ್ಶನ ಆಯ್ತಂಬ್ರ, ಅದೆಲ್ಲ ನೀವು ಒಂದೊಂದ್ಸಲ ಮಾಡ್ದಂಗು ಹೆಂಗ ಹೆಂಗ ಅನಿಸ್ತಿದ್ದ?
3: ಈಗ ಫಸ್ಟ್ ಮಾಡಿದಾಗ ಹೆಂಗಾಯ್ತು ಏನೋ, ಆಮೇಲೆ ಒಳ್ಳೆ ಆಗ್ತಾ ಬಂತು.
0: ಒಳ್ಳೆ ಆತ ಬಂತು, ಮತ್ ಮತ್ತೆ ಬೆಟರ್ ಆತ ಹೋತ್ ಅಂದ್ರೆ ನೀವ್ ಅದ್ರ ಕಾನ್ಸಂಟ್ರೇಟ್ ಮಾಡ್ತೀರಿ. ಇನ್ನು ನಾನು ಲೈಕ್ ಮಾಡ್ಕ ಲೈಕ್ ಮಾಡ್ಕ ಲೈಕ್ ಮಾಡ್ಕಂತ ಅಮ್ಮನ ಹತ್ರ ಕೇಂದಿತ್ತ ನಂದ್ ಹೆಂಗಾಯ್ತಮ್ಮ ಹೆಂಗಾಯ್ತಪ್ಪ ಅಂತ ಎಂತಂದ್ರ ಅವರೆಲ್ಲ?
3: ಒಳ್ಳಾಯ್ತು ಒಳ್ಳಾಯ್ತಂತ.
0: ಒಳ್ಳಾಯ್ತಂದ್ರ? ಓಕೆ. ಸೊ 60 ಜನ ಇದ್ದದ್ದು ನಿಮ್ಮ ಟೀಮ್ ಅದು ಸುವರ್ಣ ನೂಪುರ. ಈಗ ಉಳಿದ ಗೆಳೆಯರೆಲ್ಲ ಎಲ್ಲಿದ್ರು ಈಗ?
3: ಅವ್ರು ಬರ್ತಿದ್ರ.
0: ಬರ್ತಿದ್ರ? ಸೊ ಖುಷಿ ಇದೆ. ಈ ಕ್ಲಾಸಿಗೂ ಹಾಪುದು, ಎಕ್ಸಾಮ್ ಟೈಮು, ಯಕ್ಷಗಾನ ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡುದು?
3: ಅಂದ್ರೆ ಎಕ್ಸಾಮ್ ಇರುವತ್ತಿಗೆ ಇರ್ತಿರ್ಲಿಲ್ಲ ಟ್ರಯಲ್ ಎಲ್ಲ, ಆಗಾಗ ಎಕ್ಸಾಮ್ ಇದ್ರೆ ಓದ್ಕೊಳ್ಬೇಕು.
0: ಓದ್ಬೇಕು. ಎಕ್ಸಾಮ್ ಇಲ್ಲಾಂದ್ರೆ?
3: ಎಕ್ಸಾಮ್ ಇಲ್ಲಾಂದ್ರೆ ಓದ್ಬೇಕು, ಅಲ್ಲಿ ಸ್ವಲ್ಪ ಯಕ್ಷಗಾನದ್ದು ಕಾನ್ಸಂಟ್ರೇಟ್ ಕೊಡ್ಬೇಕು.
0: ಒಳ್ಳೆ ಹುಡುಗ ಮಾರ, ಎಕ್ಸಾಮ್ ಇಲ್ದಿರೂ ಓದ್ಬೇಕು ಅಂತ ಹೇಳಿದ್ದು, ಜೊತೆಗೆ ಆಟ ಕೂಡ ಒಳ್ಳೇದಾಯ್ತು ಅಗಸ್ತೆ. ಥ್ಯಾಂಕ್ ಯು. ಗಣೇಶ್ ಗುನ್ಗಾ ಅವ್ರೆ, ನೀವ್ ಇಷ್ಟು ಮಕ್ಕಳೆಲ್ಲ ಹಾಕೊಂಡು ಆ ಮಕ್ಕಳಿಗೊಂದು ಟ್ರೈನಿಂಗ್ ಕೊಡ್ಸ್ಕೊಂಡು ಆ ಮಕ್ಕಳಿಗೊಂದು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಅದೇ ನನ್ ಇದೆಲ್ಲ ಮಾಡ್ಕಂದ್ರೆ ಇದು ಮನಿ ವಿಟಮಿನ್ ಎಂ ಎಲ್ಲ ಬೇಕಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು ಅದನ್ನೆಲ್ಲ?
4: ಅದು ಹೇಳಿ ಕಷ್ಟ ಮೇಡಮ್. ನಾನು ಯಾವ ಮಕ್ಕಳ ಹತ್ರ ಹಣ ಕೇಳಲಿಲ್ಲ, ಒಂದ್ ಕಾರ್ಯಕ್ರಮಕ್ಕೂ ಯಾವ ಮಕ್ಕಳ ಹತ್ರ ಹಣ ಕೇಳಲಿಲ್ಲ. ಏನಿರ್ಲಿ,
0: ಉಚಿತ
4: ಉಚಿತ
0: ತರಬೇತಿ ಎಲ್ಲದೂ ಉಚಿತ. ಕಾಸ್ಟ್ಯೂಮ್ ಎಲ್ಲ ಬೇಕಲ್ಲ ಮಾರೆ, ಅದನ್ನ ಹೆಂಗ್ ಮಾಡ್ತೀರಿ ನೀವು?
4: ಅದೇ ನನ್ನ ಹತ್ರ ಒಂದು ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ, ನಂದೇ ಒಂದು ಆದಷ್ಟು ಅವ್ರ ಹತ್ರ ತಗೊಂಡು ಮಾತ್ರ ಕಾರ್ಯಕ್ರಮ ಮಾಡೋದು, ಬಿಟ್ರೆ ಮತ್ತೆ ಹೊರಗಡೆ ಎಲ್ಲೂ ಕೇಳೋದಿಲ್ಲ.
0: ಇಲ್ಲ
4: ಇರ್ಲಿಲ್ಲ.
0: ಅಷ್ಟಲ್ಲೇ ನೀವು ಮ್ಯಾನೇಜ್ ಮಾಡೋದು, ಮಕ್ಕಳಿಂದ ಮಕ್ಕಳ ಪೇರೆಂಟ್ಸ್ ಇಂದ ಯಾರಿಂದ ತಗೊಳ್ಳಲ್ಲ ನೀವು? ವರ್ಷಕ್ಕೊಂದೆಷ್ಟು ಆಟ ಮಾಡ್ತೀರಿ ಮಕ್ಕಳಿಂದ?
4: ಅದೇ ವರ್ಷಕ್ಕೆ 5-6 ಆಟ ಆಗತ್ತೆ ಮೇಡಮ್.
0: 5-6 ಆಟ ಸೇಮ್ ಪ್ರಸಂಗನ ಬೇರೆ ಬೇರೆ
4: ಬೇರೆ ಬೇರೆ ಬೇರೆ ಬೇರೆ
0: 6 ಆಟ ಎಲ್ಲೆಲ್ಲೆಲ್ಲ ಮಾಡ್ತೀರಿ ನೀವು? ಅಂದ್ರೆ ಗಣೇಶೋತ್ಸವ,
4: ಗಣೇಶೋತ್ಸವ ಅಥವಾ ಯಾವ್ದೊಂದು ಈಗ ನಿಮ್ದು ಇಲ್ಲಿ ಹಬ್ಬ ಗೆಂಡಲ್ ಆಗತ್ತಲ್ಲ ಮೇಡಮ್, ಆ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿ ಆ ಟೈಮಲ್ಲಿ ಮಾಡ್ತೀವಿ.
0: ಓಕೆ. ಅಲ್ಲೆಲ್ಲ ನೀವು ಮಾಡ್ತೀರಿ?
4: ಅಲ್ಲೆಲ್ಲ ನಮ್ಗೆ ಅವರು ಪೇಮೆಂಟ್ ಕೊಡ್ತಾರೆ, ಅಂದ್ರೆ ವೇಷಕ್ಕೆ ಹಿಮ್ಮೆಳಕ್ಕೆಲ್ಲ ಪೇಮೆಂಟ್ ಕೊಡ್ತಾರೆ ಮೇಡಮ್.
0: ಸೊ ಅದು ಸ್ವಲ್ಪ ಅಲ್ಲಿ ಮ್ಯಾನೇಜ್
4: ಆಗುತ್ತೆ.
0: ಓಕೆ. ಗುರುಗಳಿಗೆ ಒಂಚೂರು ಕೊಡಿ. ಗುರುಗಳೀಗ ಇದು ಪ್ರಸಂಗನೆಲ್ಲ ಹ್ಯಾಂಗ್ ಡಿಸೈಡ್ ಮಾಡ್ತೀರಿ ನೀವು? ಮಕ್ಕಳೇ ಇರೋದ್ರಿಂದ ನೀವು ಇನ್ನಷ್ಟು ಸೂಕ್ಷ್ಮವಾಗಿ ಕೆಲವೊಂದನ್ನ ಅಬ್ಸರ್ವ್ ಮಾಡಿ ಡಿಸೈಡ್ ಮಾಡ್ಕತ್ತದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
5: ಅದೇ ಮಕ್ಕಳನ್ನ ನೋಡ್ಕೊಂಡು ಒಂದೀಗ ಒಂದು ಹುಡುಗ ಅವನ ವಾಯ್ಸ್ ಹೇಗಿರುತ್ತೆ, ಆಮೇಲೆ ಅವನ ಕುಣಿತ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ವೇಷ ಹಂಚುತ್ತೀವಿ. ವೇಷ ಅಂದ್ರೆ ಈಗ ಯಾವ ವೇಷ ಹಂಚಬಹುದು ಅಂತ ಡಿಸೈಡ್ ಮಾಡಿ ಯಾವ ವೇಷಗಳು ಬರುತ್ತೆ, ಯಾವ ಪ್ರಸಂಗ ಆಗುತ್ತೆ, ಆ ವೇಷ ಬರುವಂತ ಪ್ರಸಂಗಗಳು ಯಾವುದು, ಹಾಗಾಗಿ ಅಂತ ಪ್ರಸಂಗಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಮಕ್ಕಳಿಗಾಗಿ ಸಂಭಾಷಣೆ ಸ್ವಲ್ಪ ಕಡಿಮೆ ಇರುವಂತದ್ದು ಮತ್ತೆ ಸ್ವಲ್ಪ ಚುರುಕಿರುವಂತ ಪ್ರಸಂಗಗಳು ಮಕ್ಕಳಿಗೆ, ಮತ್ತೆ ಸ್ವಲ್ಪ ರಾಕ್ಷಸರಿರುವಂತ ಪ್ರಸಂಗಗಳು ಯಾವ್ದಾದ್ರು ಇದ್ರೆ ಅಂತ ಪ್ರಸಂಗಗಳು ಆಯ್ಕೆ ಮಾಡಿ ಮಕ್ಕಳಿಗೆ ಹೇಳಿಕೊಡ್ತೀವಿ.
0: ಮಕ್ಕಳ ಯಕ್ಷಗಾನ ಅಂದ್ರೆ ಒಂದು ಎಷ್ಟು ಗಂಟೆ ಇರುತ್ತೆ?
5: ಮಕ್ಕಳಿಗೆ 3 ತಾಸು ಮಾಡಬಹುದು, 2.5 ಒಳಗಡೆ.
0: ನೀವು ಇಷ್ಟು ಮಾಡಿರೋ ಪ್ರದರ್ಶನಗಳಲ್ಲಿ ನಿಮಗ್ ತುಂಬಾ ಖುಷಿ ಕೊಟ್ಟದ್ದು ಯಾವ್ದು?
5: ನಿರ್ದೇಶಕನಾಗಿ ಎಲ್ಲಾ ಆಟವು ಅತ್ಯುತ್ತಮವಾಗಿ ಮೂಡ್ ಬಂದಿದೆ. ಅದರಲ್ಲೂ ಕೂಡ ವೃಷಸೇನೆ ಎನ್ನುವಂಥದ್ದು ಯಾಕಂತ ಹೇಳಿದ್ರೆ ಅದು ಸಂಪ್ರದಾಯ ಬದ್ಧವಾಗಿ ಹೇಳಿಕೊಟ್ಟಿರುವಂತದ್ದು ಮಕ್ಕಳಿಗೆ. ಅಂತ ಸಾಂಪ್ರದಾಯಿಕ ಪ್ರಸಂಗಗಳಾಗಿರ್ಬೋದು ವೃಷಸೇನ ಅದ್ಭುತವಾಗಿ ಮಾಡಿದ್ದಾರೆ. ಒಂದೇ ಪ್ರಥಮ ಪ್ರಯೋಗದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಪ್ರಥಮ ಪ್ರಯೋಗದಲ್ಲಿ ವೃಷಸೇನ ಕಾಳಗ ಅಂತ.
0: ಸೊ ಇದೆಲ್ಲ ನಿಮ್ ಖುಷಿ ಕೊಟ್ಟಿತ್ತು. ಮಕ್ಕಳನ್ನ ಹಾಕೊಂಡು ಒಂದು ಮೇಳ ನಡೆಸೋದು ಅಥವಾ ಮೇಳ ಹೇಳೋದು, ಮೇಳದಲ್ಲಿ ಹೇಳ್ಕೊಡೋದು, ಎಷ್ಟು ಸವಾಲು ಅದು?
5: ತುಂಬಾ ಸವಾಲು ಮೇಡಮ್. ಯಾಕಂತ ಹೇಳಿದ್ರೆ ಮಕ್ಕಳದ ಎಕ್ಸಾಮ್ ಟೈಮು ನೋಡ್ಕೊಳ್ಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ. ಈಗ ದೊಡ್ಡರಿಗಾದ್ರೆ ಇಂಥ ಟೈಮಿಗೆ ಫಿಕ್ಸ್ ಮಾಡಿ ಅಂತ ಹೇಳ್ಬೋದು. ಮಕ್ಕಳಿಗೆ ಆ ಟೈಮಲ್ಲಿ ನಾವು ಇರಬೇಕಾಗತ್ತೆ. ಈಗ 4 ಗಂಟೆ ಅದ್ರ ಮೇಲೆ 4 ಗಂಟೆಗೆ ಮಕ್ಕಳಿಗೆ ನಾವು ಇರಬೇಕಾಗತ್ತೆ. ದೊಡ್ಡರಿಗಾದ್ರೆ ಇವತ್ತಾಗೋದಿಲ್ಲ ಮಾರೆ ನಾಳೆ ಮಾಡುವ ಅಂತ ಹೇಳ್ಬೋದು. ಮಕ್ಕಳಿಗಾದ್ರೆ ಆ ಟೈಮಲ್ಲಿ ಇರಲೇಬೇಕಾಗತ್ತೆ. ಮಕ್ಕಳಿಗೆ ಬೈ ಹಾರ್ಟ್ ಮಾಡಿಸ್ಬೇಕು, ಆ ಸನ್ನಿವೇಶಗಳನ್ನ ಅರ್ಥ ಮಾಡಿಸ್ಕೊಳ್ಬೇಕು. ಮತ್ತೆ ಮಕ್ಕಳ ಜೊತೆ ಪೇರೆಂಟ್ ಬಂದಾಗಲೂ ಕೂಡ ಕೆಲವು ಪೇರೆಂಟ್ ಇರ್ತಾರೆ, ಯಾಕಂತೇಳಿದ್ರೆ ನನ್ನ ಮಗುವಿಗೆ ಸಣ್ಣದಾಯ್ತು ವೇಷ ಕೊಟ್ಟಿದ್ದು ಅಂತ. ಅಂತ ಸವಾಲುಗಳನ್ನ ನಾವು ಎದುರುಕೊಳ್ಬೇಕಾಗತ್ತೆ. ಭಾರಿ ಕಷ್ಟ. ಯಾಕಂತ ಹೇಳಿದ್ರೆ ಹೆಜ್ಜೆನೆ ಕಲಿದಿರುವಂತ ಮಕ್ಕಳು ವೇದಿಕೆಗೆ ಹೋದಾಗ ಒಂದೆಲ್ಲೋ ಒಂದು ನೃತ್ಯ ಅಭ್ಯಾಸ ಅಥವಾ ನೃತ್ಯ ಶೋ ಮಾಡ್ಕೊಂಡು ಬಂದಿರ್ತಾರೆ ಯಕ್ಷಗಾನ ಅಂತ. ಅಂತ ಮಕ್ಕಳ ಪೇರೆಂಟ್ ಅಂತ ಮಾಡ್ತಾರೆ ಅಂತ ಹೇಳಿ ನನ್ನ ಮಗು ಅಂತ ವೇಷ ಮಾಡಿತ್ತು, ಅಷ್ಟು ಚೆನ್ನಾಗಿ ಕೊಂಡ್ಕೊಂಡು ಬಂದಿತ್ತು, ವೇಷ ನೀವು ಚಿಕ್ಕದಾಯ್ತು ಕೊಟ್ಟದಂತ. ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಪ್ರತಿಭೆಗೆ ಯಾವತ್ತೂ ಕುಂದು ಬರಬಾರ್ದು, ಎಲ್ಲಿ ಪ್ರತಿಭೆ ಇದೆ ಅಲ್ಲಿ ವೇಷ ಕೊಡಬೇಕು. ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಪ್ರಸಾದ್ ಕುಮಾರ್ ಮಾರ್ಕೆಟ್ ಹಾಗೆ ನಾವು ಕೂಡ ಅದನ್ನೇ ಮುಂದುವರಿಸುವವರು. ಹಾಗಾಗಿ ಎಲ್ಲಿ ಪ್ರತಿಭೆ ಇರುತ್ತೆ ಅಂತ ಮಕ್ಕಳಿಗೆ ವೇಷವನ್ನು ಕೊಡ್ತೀವಿ. ಪೇರೆಂಟ್ ಆದರೆ ಈಗಿನ ಪೇರೆಂಟ್ ಆಗಿ ಈಚೆಗೆ ಎಲ್ ಕೆ ಜಿ ಕಳಿಸಿದ್ರೆ ಆಚೆ ಕಡೆಯಿಂದ ಇಂಜಿನಿಯರಿಂಗ್ ಹೊರಗೆ ಬರಬೇಕು ಅಂತ. ಸ್ವಲ್ಪ ಕಲಿಕೆ ಇದ್ದು ಮಕ್ಕಳು ಮುಂದುವರೆದಿದ್ರೆ ಖಂಡಿತವಾಗಿ ಯಕ್ಷಗಾನದಲ್ಲಿ ಒಳ್ಳೆ ರೀತಿಯಾದಂಥ ವೇಷಧಾರಿಯೋ ಕಲಾವಿದನಾಗ್ಬೋದು.
0: ಓಕೆ, ಎಲ್ಲೆಲ್ಲಿ ಗುರುತಿಸುವಿಕೆ ಆತರ ಎಂತರು ಆಯ್ತಾ?
4: ಸಿಡಿ ಮನೆಯಲ್ಲಿ ಆಗಿದೆ, ಮತ್ತೆ ಬೀಜಾಡಿಯಲ್ಲಿ ಆಗಿದೆ, ಬೆಣ್ಣೆ ಕುದ್ರು ಇಲ್ಲೆಲ್ಲ ಆಗಿದೆ ಮೇಡಮ್.
5: ನಮ್ಮ 4ನೇ ವರ್ಷ ಇದೇ ಬರುವ ಅಕ್ಟೋಬರ್ 4ರಂದು ಮಂಗಳೂರು ಶನೇಶ್ವರ ದೇವಸ್ಥಾನದಲ್ಲಿ ಸಮಯ ಸಂಜೆ ಸರಿಯಾಗಿ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ, ಹಾಗೆ ಒಬ್ಬರಿಗೆ ಅಭಿನಂದನೆ ಮಾಡ್ತೇವೆ ಯಕ್ಷಗಾನ ಕ್ಷೇತ್ರದಲ್ಲೇ ಸಾಧನೆಗೈದವರಿಗೆ. ಅದಾದ ನಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂತ ಹೇಳಿದರೆ ಅವರಿಗೂ ಕೂಡ ಅಭಿನಂದನೆ. SSLCಯಲ್ಲಿ ಒಳ್ಳೆ ರೀತಿಯಾದಂಥ ಮಾರ್ಕನ್ನು ತೆಗೆದವರು ಯಕ್ಷಗಾನ ವಿದ್ಯಾರ್ಥಿಗಳು ಅವರಿಗೂ ಕೂಡ ಒಂದು ಅಭಿನಂದನೆಯನ್ನು ಮಾಡ್ತೇವೆ. ಹವ್ಯಾಸಿ ಕ್ಷೇತ್ರವಾದಂಥ ಕಾರಣ ವಿದ್ಯಾರ್ಥಿಗಳು ಹವ್ಯಾಸಿ ರಂಗದಲ್ಲಿ ಮಿಂಚಬೇಕೆನ್ನೋ ಕಾರಣಕ್ಕೆ ಪೌರಾಣಿಕ ಪ್ರಸಂಗವನ್ನೇ ನಾವು ಮಕ್ಕಳಿಗೆ ಹೇಳಿಕೊಟ್ಟು ಪ್ರದರ್ಶನ ಮಾಡ್ತೇವೆ. ನಾಡಿದ್ದು 4ನೇ ಅಕ್ಟೋಬರ್ ಈ ರೇಡಿಯೋ ಕುಂದಾಪುರ 89.6 FM ಕೇಳ್ತಾ ಇರುವಂತಹ ಎಲ್ಲ ಮಿತ್ರರಿಗೆ, ಯಕ್ಷಗಾನ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಿರ್ದೇಶನ ಗುರುಗಳಾಗಿ, ಸಂಘದ ಗುರುಗಳಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ.
0: ಇದು ನಿಮ್ಮ ವಾರ್ಷಿಕೋತ್ಸವವಾ?
5: ವಾರ್ಷಿಕೋತ್ಸವ.
0: ಓಕೆ, ಎಲ್ಲರೂ 4ನೇ ಅಕ್ಟೋಬರ್ ಬನ್ನಿ ಅಕ್ಕ. ಓಕೆ, ತುಂಬಾ ಧನ್ಯವಾದಗಳು. ಸುವರ್ಣನೋಪುರ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ಇವರ ಗಣೇಶ್ ಗುನ್ಗಾ ಅವರು ವ್ಯವಸ್ಥಾಪಕರು, ಗುರುಗಳಾಗಿರುವ ವಿಘ್ನೇಶ್ ದೇವಾಡಿಗ ಅವರಿಗೆ, ಸನ್ನಿಧಿ ದೇವಾಡಿಗ, ಸಾನ್ವಿ ಶೆಟ್ಟಿ, ರತ್ವಿಕ್ ಪಿಲ್ವಾ ಮತ್ತು ಅಗಸ್ತ್ಯ ಗುನ್ಗಾ ಇವರೆಲ್ಲರಿಗೂ ಇಷ್ಟು ಹೊತ್ತು ನೀವು ಪುರ್ಸತ್ ಮಾಡ್ಕೊಂಡು ಬಂದ್ರಿ ಕಾಣಿ ನಾವು ಕರೆದಿದ್ದಕ್ಕೆ, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.
4: ಮೇಡಮ್ ನಿಮಗೂ ಕೂಡ ನಮ್ಗೆ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್.
0: ಪ್ರಿಯ ಕೇಳುಗರೆ, ಇವತ್ತಿಗೆ ಈ ಸಂಚಿಕೆಯ ಈ ಭಾಗವನ್ನ ಇಲ್ಲಿಗೆ ಮುಗಿಸಿ, ಯಕ್ಷ ಸಮಾಗಮವನ್ನ ಮುಗಿಸಿ ಒಂದು ಕೊಮ ಹಾಕಿ ಹೊರಡ್ತಿತ್ತು. ಮುಂದಿನ ಸಂಚಿಕೆಯಲ್ಲಿ ಮಾತು ಸಿಗುತ್ತೆ. ನೀವು ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗುವ ಭಾಗವತಿಕೆ ಹಾಡುಗಳನ್ನ ಆಯ್ದುಕೊಂಡಿದ್ದು ದಿನೇಶ್ ಉಪ್ಪೂರರ ಯಕ್ಷಗಾನ ಭಾಗವತಿಕೆ ಸಂಗ್ರಹದಿಂದ.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ, ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
0: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ತನಕ.